ಶುಭೋದಯ ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 26ನೇ ದಿನ, ಅಂದರೆ 2026ನೇ ಇಸವಿ, ಜೂನ್ ತಿಂಗಳ 16ನೇ ತಾರೀಖು ಮಂಗಳವಾರ. ಈಗ ಸಮಯ 5:58:50. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಲಕ್ಷ್ಮೀ ಬಿಆರ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಳ್ಳೋಣ. ಇಂದು ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ, ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎ ಶಂಕರ ನಾರಾಯಣ, 6:50 ರೈತರಿಗೆ ಸಲಹೆ, 7:15 ಪ್ರತಿಮಾ ಆತ್ರೇಯ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ, 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ

ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಚಿತ್ರಗೀತೆಗಳು. ಎಂಟು 50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:30 ಸುನ್ನ ಹೆರೇಪಲ್, 11:00 ಸವಿ ನೆನಪು. ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ 12:05 ವನಿತಾ ವಿಹಾರ, ಕವನಮಾಲೆ, ಕವಯಿತ್ರಿಯಿಂದ ಸ್ವರಚಿತ ಕವನ ವಾಚನ, ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ, ಈ ಕುರಿತು ಹುಬ್ಬಳ್ಳಿಯ KMCRIನ ಮನೋರೋಗ ತಜ್ಞರಾದ ಡಾಕ್ಟರ್ ಶಿವಾನಂದ ಹಿರೇಮಠ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿ. ನಂತರ ಪಾರ್ಶ್ವವಾಯು ಅಂದರೇನು, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಬಸವರಾಜ ಬಣಕಾರ್. ಪ್ರಸ್ತುತಿ ಮಂಜುಳಾ ಪುರಾಣಿ, ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾತನಾಡುತ್ತಾರೆ ದೊಡ್ಡಹುಂಡಿ ರಾಜಣ್ಣ, ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ಎಚ್ಎನ್ ಯಾದವಾಡ್. ಇನ್ನು ಸಂಜೆಯ ಕಾರ್ಯಕ್ರಮದಲ್ಲಿ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ಅವಲೋಕನ, 6:51 ಕೃಷಿ ರಂಗದಲ್ಲಿ ಚಿಗುರು ಸಸ್ಯ ಉತ್ಪಾದನೆ ಕುರಿತು ಡಾಕ್ಟರ್ ಸೌಮ್ಯ ಕೆಜಿ ಅವರೊಡನೆ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ. ನಂತರ ಮಾಗಡಿ ತಾಲೂಕು ಕೊಟ್ಟಿಗೆ ಪಾಳ್ಯದ ಹೊಂಬೆಗೌಡ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಕೇಳುವಿರಿ. 7:45 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ವೃಂದಗಾನದಲ್ಲಿ ಭಾವಗೀತೆಗಳು. 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿ ರಾಜನಾರಾಯಣ್ ಅವರ ಕೊಳಲು ವಾದನ ಕೇಳುವಿರಿ. ವಯಲಿನ್ ಎಸ್ ಶೇಷಗಿರಿರಾವ್, ಮೃದಂಗ ವಿ ಕೃಷ್ಣ. 10:30 NDA ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ, ವಿಷಯ ಆತಂಕವಾದ. ಇದುವರೆಗೂ ನಮ್ಮ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಂಡಿರಿ. ಈಗ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಮೌನೇಶ್ ಕುಮಾರ್ ಅವರ ಕಂಠಸಿರಿಯಲ್ಲಿ ಬಸವಣ್ಣನವರ ಒಂದು ವಚನವನ್ನು ಕೇಳೋಣ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ.

0: ಇದುವರೆಗೂ ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು ಪ್ರಸಾರವಾಯಿತು. ಸಮಯ 6:30:18. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚಿಂತನ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ.
2: ಕಾಲ ಅಥವಾ ಸಮಯ ಜೀವನದಲ್ಲಿ ಅತ್ಯಮೂಲ್ಯ. ಪ್ರತಿ ಕ್ಷಣದಿಂದ ಗಂಟೆಗಳವರೆಗೆ, ದಿನಗಳಿಂದ ಕಲ್ಪಾಂತರಗಳವರೆಗೆ ಅದರ ಅನಂತ ಪಯಣ, ಅದಕ್ಕೆ ಬಿಡುವೆಂಬುದೇ ಇಲ್ಲ. ಆದರೆ ಅದರ ಪರಿಧಿಗೆ ಬರುವ ಇಡೀ ಬ್ರಹ್ಮಾಂಡದ ಮೇಲೆ ಅದರ ಪ್ರಭಾವ ಅಗೋಚರ, ಅವರ್ಣನೀಯ. ಸಕಲ ಜೀವರಾಶಿಗಳ ಮೇಲಿನ ಅದರ ಚಲನೆಯ ಪರಿಣಾಮ ಭಿನ್ನವಾದುದು. ಮನುಷ್ಯನ ಜೀವನದಲ್ಲಿ ಕಾಲ ಅತ್ಯಂತ ಮಹತ್ವವನ್ನು ಪಡೆದಿದೆ. ಕಾಲ ಬರಲಿ, ಕಾಲ ಸರಿಯಿಲ್ಲ, ಕಾಲ ಕೆಟ್ಟೋಗಿದೆ, ಒಳ್ಳೆಯ ಕಾಲ, ಕೆಟ್ಟ ಕಾಲ, ಇವೇ ಮುಂತಾದ ಉದ್ಗಾರಗಳು ಪ್ರತಿನಿತ್ಯ ನಮ್ಮ ಬದುಕಿನೊಡನೆ ತಳುಕು ಹಾಕಿಕೊಂಡಿರುವುದನ್ನು ಗಮನಿಸಿದ್ದೇವೆ. ಆದರೆ ಕಾಲ ತನ್ನಷ್ಟಕ್ಕೆ ತಾನು ಒಳ್ಳೆಯದೂ ಅಲ್ಲ, ಕೆಟ್ಟದ್ದೂ ಅಲ್ಲ. ಸಂದರ್ಭಾನುಸಾರವಾಗಿ ನಾವು ಅದನ್ನು ಆ ಬಗೆಯಲ್ಲಿ ಹೆಸರಿಸಿದ್ದೇವೆ ಎನಿಸುತ್ತದೆ. ಇಷ್ಟಾಗಿಯೂ ಕಾಲದ ಬಗೆಗಿನ ನಮ್ಮ ವ್ಯಾಖ್ಯಾನ ಪರಿಮಿತವಾದುದು. ಆದರೆ ಕಾಲ ನಮಗೆ ಗೋಚರಿಸುವಂತೆ ಪರಿವರ್ತನಶೀಲವಾದುದು ಎಂಬುದಂತೂ ಸತ್ಯ. ಕಾಲದೊಡನೆ ಹೆಜ್ಜೆ ಹಾಕುವುದಷ್ಟೇ ನಮ್ಮ ಕೆಲಸ. ಕಾಲಕ್ಕೆ ಎಂದೂ ನಿಲುಗಡೆ ಇಲ್ಲ. ಮನುಷ್ಯನ ಜೀವನದಲ್ಲಿ ಕಾಲ ಎಂಬುದು ಬಾಲ್ಯ, ಯೌವನ, ಮುಪ್ಪು ಎಂಬ ಮೂರು ಅವಸ್ಥೆಗಳಲ್ಲಿ ಕಂಡುಬರುತ್ತದೆ. ಆಯಾ ಕಾಲವನ್ನು ನಾವು ಹೇಗೆ ಕಾಣುತ್ತೇವೆ ಎಂಬುದರ ಮೇಲೆ ಒಳ್ಳೆಯ ಅಥವಾ ಕೆಟ್ಟ ಕಾಲ ಎಂಬುದು ನಿರ್ಣಯವಾಗುತ್ತದೆ. ಹುಟ್ಟಿನಿಂದ ಪ್ರೌಢಾವಸ್ಥೆಗೆ ಬರುವವರೆಗೆ ಬಾಲ್ಯ ತನ್ನ ವ್ಯಾಪ್ತಿಯನ್ನು ಹೊಂದಿರುತ್ತದೆ. ಈ ಸಮಯದಲ್ಲಿ ನಾವೆಲ್ಲ ಮಕ್ಕಳೇ. ತೊದಲು ಮಾತಿನಿಂದ ಆರಂಭಿಸಿ ಒಂದೊಂದೇ ಮಾತು ಕಲಿತು ಇಡೀ ಜಗತ್ತನ್ನು ವಿಸ್ಮಯದ ಕಣ್ಣುಗಳಿಂದ ನೋಡುತ್ತೇವೆ. ಆಟ, ಪಾಠ, ಊಟ, ನೋಟ, ಆರಂಭದ ವಿದ್ಯಾಭ್ಯಾಸ ಎಲ್ಲವೂ ಮುಗ್ಧ ಮುಕ್ತ ಮನಸ್ಸಿನಲ್ಲಿ ನಡೆಯುತ್ತಾ ತಂದೆ ತಾಯಿಗಳ, ನೆರೆಹೊರೆಯವರ, ಗುರು ಹಿರಿಯರ ಪ್ರೀತಿ ಆರೈಕೆಗಳಲ್ಲಿ ಕಳೆಯುತ್ತಾ ಸುಂದರ ಕಾಲವನ್ನು ಕಾಣುತ್ತೇವೆ. ಮನುಷ್ಯನ ಬದುಕಿನಲ್ಲಿನ ಸುಂದರ ಸ್ವಚ್ಛಂದ ಬಾಲ್ಯ ಮುಂದಿನ ಬದುಕಿಗೆ ಅಡಿಪಾಯ ನಿರ್ಮಿಸುತ್ತದೆ. ಪ್ರಕೃತಿಯ ಜೊತೆ ನೆಲದ ಸೊಗಡಿನ ಬಗೆ ಬಗೆಯ ರುಚಿಕರ ತಿಂಡಿ ತಿನಿಸುಗಳ ಆಸ್ವಾದ, ಭೇದ ಭಾವವಿಲ್ಲದ ಪ್ರೀತಿ ತುಂಬಿದ ಸ್ನೇಹ, ಅಂಬೆಗಾಲಿನಿಂದ ನಡಿಗೆ, ಓಡಾಟ ಎಲ್ಲವೂ ಚಟುವಟಿಕೆಗಳ ಕೇಂದ್ರವೆನಿಸುತ್ತದೆ. ಹುಸಿ ಮುನಿಸು, ಜಗಳ ಯಾವುದಕ್ಕೂ ಅರ್ಥವಿಲ್ಲ. ಕ್ಷಣಿಕ ಕೋಪ, ಕ್ಷಣಿಕ ಪ್ರೀತಿ, ದಿನಾಂತ್ಯಕ್ಕೆ ಸಂತೋಷದ ಒಡನಾಟ ಬಾಲ್ಯವನ್ನು ಸಹ್ಯವಾಗಿಸುತ್ತವೆ. ಆದರೆ ಇಂದು ಆ ಸುಂದರ ಬಾಲ್ಯ ಇಂದಿನ ಮಕ್ಕಳಿಗಿದೆಯೇ ಎಂದರೆ ಬಹುತೇಕ ಇಲ್ಲ ಎಂಬ ಉತ್ತರ ಸಿಗುತ್ತದೆ. ನಾಲ್ಕು ಗೋಡೆಗಳ ಮಧ್ಯೆ ಆಧುನಿಕ ತಂತ್ರಜ್ಞಾನ ನಿರ್ಮಿತ ಆಟಿಕೆಗಳು, ಮೊಬೈಲ್, ವಿಡಿಯೋ ಗೇಮ್, ಹೋಮ್ವರ್ಕ್ ಮುಂತಾದ ಸಂದರ್ಭಗಳಲ್ಲಿ ಸಹಪಾಠಿಗಳೊಡನೆ ಆಟಪಾಠವಿಲ್ಲದ ಏಕಾಂಗಿತನ ನಮ್ಮ ಬಾಲ್ಯವನ್ನು ಕಸಿದುಕೊಂಡಿದೆ. ಆಗ ಒಳ್ಳೆಯ ಅಥವಾ ಕೆಟ್ಟ ಕಾಲ ಎಂಬ ಮಾತು ಬರುತ್ತದೆ. ಇದಕ್ಕೆ ಕಾರಣ ಕಾಲ ಅಥವಾ ಸಮಯದ ಸದುಪಯೋಗದ ಅರಿವಾಗುತ್ತದೆ. ಹಾಗಾಗಿ ನಾವು ಮಕ್ಕಳಿಗೆ ಸಹಜ ಬಾಲ್ಯವನ್ನು ಕಲ್ಪಿಸಿ ಸುಂದರ ಬದುಕನ್ನು ನಿರ್ಮಿಸಬೇಕು. ಆಗ ಬಾಲಕಾರ್ಮಿಕ ಪದ್ಧತಿ, ಬಾಲ್ಯ ವಿವಾಹ ಇತ್ಯಾದಿ ಅನಿಷ್ಟ ಪದ್ಧತಿಗಳನ್ನು ತೊಲಗಿಸಲು ಸಾಧ್ಯ. ಮುಂದೆ ಪ್ರೌಢಾವಸ್ಥೆಯಿಂದ ಯೌವನ ಕಾಲ ಪ್ರಾಪ್ತವಾಗಿ ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಸಾಂಸಾರಿಕ ಬದುಕು, ಜೀವನದ ಭವಿಷ್ಯ ನಿರ್ಮಾಣವಾಗುತ್ತದೆ. ಈ ಕಾಲವನ್ನು ಅತ್ಯಂತ ಗಂಭೀರವಾಗಿ ಜವಾಬ್ದಾರಿಯಿಂದ ನಿರ್ವಹಿಸಬೇಕು. ಪರಿಶ್ರಮ, ವೈವಿಧ್ಯಮಯ ಸಕಾರಾತ್ಮಕ ಆಲೋಚನೆಗಳು ನಮ್ಮ ವ್ಯಕ್ತಿತ್ವವನ್ನು ಸುಂದರ ಸಂತೋಷದ ಕಾಲದೊಡನೆ ಹೆಜ್ಜೆ ಹಾಕಲು ಸಹಾಯ ಮಾಡುತ್ತವೆ. ಆದರೆ ಇಂದು ಆಧುನಿಕ ನಾಗಾಲೋಟದ ಬದುಕು, ಊಟ ತಿಂಡಿಗಳ ರುಚಿ ಸಹ್ಯವಾಗದೆ ಕೇವಲ ಯಾಂತ್ರಿಕ ಚಟುವಟಿಕೆಯಾಗುತ್ತದೆ. ಕಾರಣ ಸಮಯದ ಪರಿವೇ ಅರಿವಾಗುವುದಿಲ್ಲ. ಕೇವಲ ಭ್ರಮಾತ್ಮಕ ಜಗತ್ತನ್ನು ಒಪ್ಪಿಕೊಳ್ಳುತ್ತಾ ಕಾಲವನ್ನು ಸಂಭ್ರಮದಿಂದ ಕಳೆಯದೆ ಕಾಲವನ್ನು ತಳ್ಳುವ ಸ್ಥಿತಿ ನಿರ್ಮಾಣವಾಗಿ ಬದುಕು ಭಾರವೆನಿಸುತ್ತದೆ. ಇದಕ್ಕೆ ನಮ್ಮ ಮನಸ್ಸು ಒತ್ತಡದ ಕೆಲಸ, ದಾವಂತದ ದಳ್ಳುರಿಗಳೇ ಕಾರಣ. ಆದ್ದರಿಂದ ಕಾಲ ಕೆಟ್ಟು ಹೋಯಿತು ಎಂಬ ನಕಾರಾತ್ಮಕ ಭಾವ ಮೂಡುತ್ತದೆ. ಇದನ್ನು ನಾವು ನಿವಾರಿಸಿ ಸಮಯ ಪಾಲನೆ, ಸಕಾಲಿಕ ನಿರ್ಧಾರಗಳಿಂದ ಕಾಲವನ್ನು ಸಂತೋಷವಾಗಿ ಮಾಡಿಕೊಳ್ಳಬಹುದು. ಮನುಷ್ಯನ ಬದುಕಿನ ಮುಸ್ಸಂಜೆಯ ಕಾಲವೆಂದರೆ ಮುಪ್ಪು. ಮುಪ್ಪನ್ನು ಸಂತೋಷದಿಂದ ಬರಮಾಡಿಕೊಂಡು ಆರೋಗ್ಯಕರ ಅಭ್ಯಾಸ, ಚಟುವಟಿಕೆ, ಯೋಗ, ಧ್ಯಾನ, ಪರಿಸರದ ಒಡನೆ ಒಡನಾಟ, ಸ್ನೇಹಿತರೊಡನೆ ಬಾಲ್ಯದ ಸವಿ ನೆನಪುಗಳೊಂದಿಗೆ ಮೆಲುಕು ಹಾಕುವ ಬದುಕೆನ್ನಬಹುದು. ಕಾಲವನ್ನು ದೂಷಿಸದೆ ಆಯಾ ಸಮಯಾನುಸಾರ ಬದುಕನ್ನು ಕಾಣುವ, ಕಟ್ಟುವ, ಕಲಿಯುವ, ಕಲಿಸುವ ಪರಿಸರವನ್ನು ನಿರ್ಮಿಸಿಕೊಂಡರೆ ಕಾಲದ ಮಹತ್ವದ ಅರಿವಾಗುತ್ತದೆ. ಆ ಸುಂದರ, ಸುಮಧುರ, ಅರ್ಥಪೂರ್ಣ, ಚೈತನ್ಯದ ಕಾಲ ನಮಗೊದಗಲಿ ಎಂದು ಹಂಬಲಿಸೋಣ.
1: ಇದುವರೆಗೂ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
0: ಸಮಯ ಸರಿಯಾಗಿ 6:35:12. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೇ ನಮಸ್ಕಾರ. ಹಿರಿಯ ಪ್ರಸಾರಕರು, ಬರಹಗಾರರು ಎಸ್ಎನ್ ಶಿವಸ್ವಾಮಿ, ಹಾಸ್ಯ ಬರಹಗಳಿಗೆ ನಾಟಕಗಳಿಗೆ ಹೆಸರಾದವರು. ಬೆಂಗಳೂರು ಧಾರವಾಡ ಆಕಾಶವಾಣಿ ಕೇಂದ್ರಗಳು ಆರಂಭ ಆಗುವ ಮುನ್ನವೇ ಮದ್ರಾಸ್ ಆಕಾಶವಾಣಿಯಲ್ಲಿ ತಮ್ಮ ವೃತ್ತಿ ಆರಂಭ ಮಾಡಿದರು. ಕೊರವಂಜಿ ಪತ್ರಿಕೆಯಲ್ಲಿ ಕೆಲಸ ಮಾಡಿದರು. ಬಿಜಿ ತಾರಾಸು, ಅನಕೃ, ನಿರಂಜನ ಮುಂತಾದವರ ಸಾಂಗತ್ಯ ಇವರಿಗಿತ್ತು. ಸದಾ ಹೊಸತನ್ನು ಅನ್ವೇಷಿಸಿದರು ಎಸ್ಎನ್ ಶಿವಸ್ವಾಮಿ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಎಸ್ಎನ್ ಶಿವಸ್ವಾಮಿ ಅವರ ಅನುಭವಗಳನ್ನು ಕೇಳೋಣ.
3: ಆಟಪಾಠಗಳು ಮಾತ್ರ ಅಲ್ಲ, ನೀತಿ ನಿಯಮಗಳು ಎಲ್ಲ ಮನೆಯಲ್ಲಿ ಕಲ್ತು ನಾವು ಇದೆಲ್ಲ ನೆನೆಸ್ಕೊಳ್ಳೋಕೆ ನಮಗೆ ಬಹಳ ಗರ್ವ ಆಗುತ್ತೆ. ಮನೆಯಲ್ಲಿ ಕಲ್ತಲ್ಲ, ಇಂಥ ತಂದೆ ತಾಯಿ ಇದ್ದಿಲ್ಲ ನಮಗೆ, ಎಷ್ಟು ಜನಕ್ಕೆ ಸಿಗುತ್ತೆ ಈ ಭಾಗ್ಯ ನಾನು ಅಂದ್ಕೊಳ್ತೀನಿ. ಪಾಠ ಕಲಿಸಿದ ಕೆಲವು ಗುರುಗಳು ಮಿತ್ರರಾಗಿದ್ದರು. ನಾನು ಓದಿದ್ದು ಝುವಾಲಜಿ, ಕಾಲಿಟ್ಟಿದ್ದು ರೇಡಿಯೋ ಸ್ಟೇಷನ್ನಲ್ಲಿ, ರೇಡಿಯೋ ಸ್ಟೇಷನ್ ಕಾಲಿಟ್ಟ ಮೇಲೆ ರೇಡಿಯೋ ನಾಟಕ ಬರೆಯೋಕ್ಕೆ ಶುರು ಮಾಡಿದ್ದು. ಈ ಝುವಾಲಜಿ ಅನಸ್ಸು ಕೋರ್ಸ್ ಮುಂಚೆನೆ ಇಂಟರ್ಮೀಡಿಯೇಟ್ ಕಾಲೇಜಲ್ಲೇ ನಾನು ಹಾಸ್ಯ ಬರೆಯ ಬರೀತಾ ಇದ್ದೆ. ಸುಮಾರಾಗಿ ಹೆಸರುವಾಸಿ ಆಗಿದ್ದೆ. ಆಗ ಕೊರಮಂಜಿ ಅಂತ ಒಂದು ಹಾಸ್ಯ, ಅದಕ್ಕೂ ಮುಂಚೆ ಕತೆಗಳ ಅಂತ ಒಂದಿತ್ತು, ಆವಾಗಿನ ತುಂತುರುಗಳು ಅಂತ ಬೆಳೀತಾ ಇದ್ದೆ. ಕಾಲಂ ಕೊರಮಂಜಿಲಿ ಬರೆದೆ, ಆವಾಗಿಂದ ಬೆಳೀತಾ ಇದ್ದೀನಿ. ನನ್ನ ಚಿಕ್ಕಂದಿನಿಂದ ಬೆಳೀತಾ ಬಂದಿದ್ದರಿಂದ ಅದಕ್ಕೊಂದು ಸ್ಥಿರವಾದ ಒಂದು ನೆಲೆ ಸಿಕ್ಕಿದ್ದು. ಆಮೇಲೆ ಬಂದ ಪತ್ರಿಕೆಗಳು ಎಲ್ಲ ಕೇಳ ಬರೆಸ್ರು ಆಕಾಶವಾಣಿ ಮುಂಚಿಂದಿದ್ದರು.
4: ಆಮೇಲೆ ಮೊದಲು ನಾನು ರೇಡಿಯೋದಲ್ಲಿ ಕಾಲಿಟ್ಟಾಗ ಅಲ್ಲಿದ್ದವರೆಲ್ಲ ಡೈರೆಕ್ಟ್ರ್ ಅಂದರೆ ಆವಾಗೆಲ್ಲ ಬಹಳ ಪರಿಣತರೇ ಇರಬೇಕಾಗಿತ್ತು, ಅವರು ನಂಬರ್ ಒನ್ ಆಗಿರಬೇಕು.
3: ಆಕಾಶವಾಣಿ ನಾಟಕಗಳಿಗೆ ಮುದ್ರಣಕಾರರು ಎಲ್ಲ ಬಂದು ಪ್ರಕಾಶಕರು ಪುಸ್ತಕ ಮಾಡ್ತೀವಿ ಅಂತ ಹೇಳಿ ನನ್ನ ಪುಸ್ತಕ ಆಗಿದೆ, ಜನ ಮತ್ತೆ ಮತ್ತೆ ಕೇಳಿದ್ರು. ಇದೆಲ್ಲ ನನಗೆ ಬಹಳ ಅತ್ಯಾನಂದ ಕೊಟ್ಟಿದೆ ಹೊರತು ಕಾಲ ನನಗೆ ಇನ್ನೂ ಹೆಚ್ಚಾಗಿ ಬರೆಯೋಕ್ಕಾಗಲಿಲ್ಲವಲ್ಲ

0: ಆಕಾಶವಾಣಿಗೆ ಸಾಧಾರಣವಾಗಿ ಮದ್ರಾಸ್ ಸ್ಟೇಷನಿಂದ ಹಿಡಿದು ಮೈಸೂರು ಬೆಂಗಳೂರುವರೆಗೂ ನಾ ಇದ್ದ ಆ ಎರಡು ದಶಕಗಳಲ್ಲಿ ಎಲ್ಲ ಪ್ರಮುಖ ಬರಹಗಾರನನ್ನು ನಾನು ಕರ್ಕೊಂಬಂದು ರೇಡಿಯೋ ಮುಂದೆ ಕೂಸಿ ಭಾಷಣ ಮಾಡಿಸಿ ಅಂತ ಅವರಿಂದ ಕೃತಿ ಬರೆಸಿ ನನಗೆ ಅಭ್ಯಾಸವಿದೆ. ಪೂತಿನ ಸಮಾಚಾರ ಗೀತ ನಾಟಕಗಳನ್ನು ನಾನೊಬ್ಬ ಪ್ರೇರಣೆ ಬರೆಯೋದಕ್ಕೆ ಅಂತ ಅವರೇ ಬರ್ಕೊಂಡಿದ್ದಾರೆ ಒಂದು ಕಡೆ. ಅದನ್ನು ಯಾರನ್ನೂ ಬಿಟ್ಟಿಲ್ಲ, ಪುಟ್ಟದವ್ರನ್ನ ಬಿಟ್ಟಿಲ್ಲ, ಮಾಚಿನ ಬಿಟ್ಟಿಲ್ಲ, ದೇವಿಜಿನ ಬಿಟ್ಟಿಲ್ಲ, ಗೋವಿಂದ ಪ್ರೇರಣೆ ಬಿಟ್ಟಿಲ್ಲ. ಅವರೆಲ್ಲ ಪತ್ರಗಳು ನಂತರ ಬರಿತಾಯಿದ್ರು, ಪರ್ಸ್ನಲಾಗಿ ಬರಿತಾಯಿದ್ರು. ಕೈಯಾದ ಕಿಂಜಣರೈ ಶಿವರಾಮ್ ಕಾರಂತರು ನಾನು ಕರೆದೇ ಬರ್ತಾಯಿದ್ರು. ಈ ಪಂಡರಿಬಾಯಿ ಅಂತ ಒಬ್ಬ ದೊಡ್ಡ ಫಿಲ್ಮ್ ಸ್ಟಾರ್ ಮದ್ರಾಸ್ನ ಇದ್ದಾಗ ಅವ್ರನ್ನ 15 ರೂಪಾಯಿ ಕೊಟ್ಟು ಪಾಪ ನಾಟಕ ಕಲಿಸ್ತಾ ಇದ್ದೆ. ಅವ್ರಿಗೆ ಸಿನಿಮಾ ಸೇರಿದಲ್ಲ, ಅವ್ರ ಸಿನಿಮಾ ಸೇರಿಸಿದ್ದೆ ನಾನು ಅವ್ರನ್ನ. ಇಲ್ಲಿ ಬಂದು ಫಸ್ಟ್ ನ್ಯಾಷನಲ್ ಪ್ರೋಗ್ರಾಮ್ ಮಾಡಿದಾಗ ದೊಡ್ಡ ಆರ್ಟಿಸ್ಟ್ ಒಬ್ಬರು ಬೇಕಾಗಿತ್ತು, 100 ರೂಪಾಯಿ ಕೊಡ್ತಾ ಇದ್ದ ಅಷ್ಟೇ ಸಂಭಾವನೆ ಅಷ್ಟೇ ನ್ಯಾಷನಲ್ ಪ್ರೋಗ್ರಾಮ್ಗೆ. ಈ ಪಂಡರಿಬಾಯಿ ನಾನೇ ಒಂದು ಪತ್ರ ಬರೆದು ನೀವು ಬರಬೇಕು, ನೀವು ಇದು ನೀವೇ ಮುಖ್ಯ ಪಾತ್ರ ವಹಿಸಬೇಕು ಅಂತ ಬರದೆ ಬಂದರು. ನನಗೊಂದು ಪತ್ರ ಬರೆದರು ಶಿವಸ್ವಾಮಿಯವರು, ತಾವಾಗೇ ನೀವು ಬರೆದಿದ್ದೀರಿ ಲೆಟರು, ಆದ್ದರಿಂದ ಬರ್ತಾ ಇದ್ದೀನಿ. ರಾತ್ರಿವರೆಗೂ ನಾನು ರಿಹರ್ಸಲ್ ಇದೆ, ಸಿನಿಮಾ ರಿಹರ್ಸಲು ಮುಗಿಸ್ಕೊಂಡು ಕಾರ್ನಲ್ಲಿ ಬಂದು ಪಾತ್ರ ವಹಿಸ್ತೀನಿ ಅಂತ ಬರೆದು ಲೆಟ್ರು ಬರೆದರು. ಬಂದು ಮಾಡಿಬಿಟ್ಟು ಹೋದ್ರು, 100 ರೂಪಾಯಿ ಸಂಭಾವನೆ ತೊಗೊಂಡು ಹೋದರು ಪಂಡರಿಬಾಯಿ ಅವರು. ಹಾಗೆಲ್ಲ ಬರ್ತಾಯಿದ್ರು, ಪಂತಲು ಬಿ ಆರ್ ಪಂತಲು ಕರೆದಾಗೆಲ್ಲ ಬರ್ತಾಯಿದ್ರು. ಕಾಳಿಂಗರಾವ್ ಕಾಳಿಂಗರಾವ್ ಇಲ್ಲಿವರೆಗೆ ನಾನು ಕರೆದಾಗ ಬರದೇ ಇದ್ದದ್ದೇ ಇಲ್ಲ. ಎಲ್ಲರೂ ಪರಿಚಯ ಉಂಟು. ಅನಕೃಷ್ಣ ಬರೆಸ್ತಾ ಇದ್ದೇನೆ ನಾನು, ತಾರಾಸುಬ್ರಹ್ಮಣ್ಣ ಎರಡು ಇಂಟ್ರೊಡ್ಯೂಸ್ ಮಾಡ್ತಾನೆ ನಾನು, ಚದುರಂಗ ತಾರಾಸುಬ್ರಹ್ಮಣ್ಯ ಎಲ್ಲರನ್ನು ಬರೆಸ್ತಾಯಿದ್ರು.
1: ನನ್ನ ಅನುಭವಗಳನ್ನು, ನನಗನಿಸಿದ್ದನ್ನು, ನಾನು ನಕ್ಕು ನಲ್ದಿದ್ದನ್ನು 4 ಜನ ಜೊತೆಗೆ ಹಂಚಿಕೊಳ್ಳೋ ಅವಕಾಶ ಬಂದದ್ದು ನನಗೆ ದೊಡ್ಡ ಸಾರ್ಥಕ ಅಂತ ನನಗನ್ಸಿದೆ. ಈ ಬರಹದಲ್ಲಿ ನನಗೆ ದೊಡ್ಡ ಸಾರ್ಥಕ ಬಂದ.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಲೇಖಕ ಹಿರಿಯ ಪ್ರಸಾರಕ ಎಸ್ಎನ್ ಶಿವಸ್ವಾಮಿ ಅವರ ಧ್ವನಿ ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಆಕಾಶವಾಣಿ ಸಮಯ ಸರಿಯಾಗಿ 6:40. ಇನ್ನು ಮುಂದೆ ಕೇಳಿ ದೇಶಭಕ್ತಿ ಗೀತೆ ಭಾರತಾಂಬೆ ವಂದನೆ, ಭಾವಪೂರ್ಣ ವಂದನೆ ವೃಂದಗಾನದಲ್ಲಿದೆಯೇ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ಇವತ್ತಿನ ನ್ಯಾಯವಾಣಿ ಕಾರ್ಯಕ್ರಮಕ್ಕೆ ಮಾಹಿತಿ ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ಪ್ರತಿಮಾ ಜೋಶಿ, ವಕೀಲರು ಮತ್ತು ನ್ಯಾಯ ಸಂವಿಧಾನ ಫೆಲೋ. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈ ಮಕ್ಕಳ ಶಿಕ್ಷಣ ಮತ್ತು ಪೌಷ್ಟಿಕತೆಯನ್ನ ನಾವು ಹೆಚ್ಚು ಮಾಡಬೇಕು ಅಂತಂದ್ರೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳಿವೆ. ಶಾಲೆಯಲ್ಲಿ ಮಧ್ಯಾಹ್ನದ ಊಟ ಕೂಡ ನೀಡಲಾಗ್ತಾ ಇದೆ. ಆ ಪೌಷ್ಟಿಕತೆ ಕಡಿಮೆ ಮಾಡಬೇಕಂದ್ರೆ ಕೆಲವು ಯೋಜನೆಗಳು ಬೇಕಾಗ್ತದೆ. ಅಕಸ್ಮಾತ್ ಈ ಊಟದ ಸೇವನೆಯಿಂದ ಮಧ್ಯಾಹ್ನದ ಬಿಸಿ ಊಟ ಸೇವಿಸಿ ಮಕ್ಕಳು ಅನಾರೋಗ್ಯಕ್ಕೊಳಗಾದ್ರು ಅಂತ ಹೇಳಿ ಹೇಳ್ತಾ ಇದೀವಿ.
3: ಮಗುವಿಗೆ ಸಂರಕ್ಷಿತ ಆಹಾರ ನೀಡುವುದು ಶಾಲೆಯ ಜವಾಬ್ದಾರಿ. ಕಲುಷಿತ ಆಹಾರ ನೀಡಿದ್ರೆ ಶಾಲೆ ಮತ್ತು ಸರ್ಕಾರದ ನಿರ್ಲಕ್ಷ್ಯತೆ ಅಂತ ನಾವು ಭಾವಿಸ್ತೀವಿ. ಏನ್ ಮಾಡಬಹುದು ನಾವು ಅಂತಂದ್ರ, ಮಕ್ಕಳು ಕಲುಷಿತ ಆಹಾರ ತಿಂದು ತೊಂದರೆಗೊಳಗಾಗಿರ್ತಾರೆ, ತಕ್ಷಣ ಅವ್ರನ್ನ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಅವರಿಗೆ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಬೇಕು. ಅವಾಗ ಅಲ್ಲಿ ಒಂದು ಕಂಪ್ಲೇಂಟ್ ಅಂತ ಫೈಲ್ ಆಗಲ್ತೆ, MLC ಅಂತ ದಾಖಲ್ ಪಡಿಸಬಹುದು. ಮತ್ತೆ ಇನ್ನಿತರ ಮಕ್ಕಳಿಗಳಿಗೆ ಅದೇ ರೀತಿ ಅನಾರೋಗ್ಯ ಆಗಿದ್ರೆ ಅವರ ಪೋಷಕರನ್ನ ನಾವು ಸಂಪರ್ಕಿಸಬೇಕು. ಎಲ್ಲರೂ ಒಟ್ಟಿಗೆ ಆಗಿ ನಾವು ದೂರವನ್ನ ನೀಡಿದ್ರೆ ಅದು ಪರಿಣಾಮಕಾರಿಯಾಗಿ ಕಂಡುಬರುತ್ತದೆ. ಸಾಧ್ಯವಾದ್ರೆ ಅದು ಊಟದ ಮಾದರಿ ಅಂದ್ರೆ ಫುಡ್ ಸ್ಯಾಂಪಲ್ ಅಂತ ನಾವು ಹೇಳ್ತೀವಿ, ಅದನ್ನ ಮಾಡಿ ಅದನ್ನ ಜೋಪಾನವಾಗಿಟ್ಟು ಅದನ್ನ ನಾವು ಪರೀಕ್ಷೆಗೆ ಒಳಗಡಿಸಿದ್ರೆ ಅದು ಮುಖ್ಯವಾದ ಸಾಕ್ಷಿಯಾಗಿ ಹೊರಬರುತ್ತದೆ.
2: ದೂರು ನೀಡಬೇಕಂದ್ರೆ ಏನ್ ಮಾಡಬೇಕು, ಎಲ್ಲಿ ನೀಡಬೇಕು? ಅಂದ್ರೆ
3: ದೂರನ್ನ ಶಾಲೆಯ ಮುಖ್ಯೋಪಾಧ್ಯಾಯ ಯಾರಿರ್ತಾರೆ, ಪ್ರಿನ್ಸಿಪಲ್ ಅಂತ ಹೇಳ್ತೀವಿ, ಅವರು ದೂರನ್ನ ನೀಡಬೇಕು. ಆದ್ರೆ ಅವರಿಗೆ ನಾವು ದೂರನ್ನ ನೀಡ್ರಿ ಅಂತ ಬರವಣಿಗೆಯಲ್ಲಿ ನಾವು ಮುನ್ನಿಂತು ಮಾಡಬೇಕು. BEO ಅಂತ ಹೇಳ್ತೀವಿ ನಾವು, ಬ್ಲಾಕ್ ಎಜುಕೇಶನ್ ಆಫೀಸರ್ ಅಂತ ಹೇಳ್ತೀವಿ, ಅವರಿಗೆ ನಾವು ದೂರನ್ನ ನೀಡಬೇಕು. ಇನ್ನು ಅವರು ನಮ್ಮ ದೂರಿಗೆ ಸ್ಪಂದನೆ ನೀಡದೇ ಇದ್ದಾಗ, ಸಮಸ್ಯೆ ಗಂಭೀರವಾದಾಗ, ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ DDPI ಅಂತ ಕರಿತೀವಿ ನಾವು, ಅವರಿಗೆ ಕೂಡ ನಾವು ದೂರನ್ನ ನೀಡಬಹುದು ಸರ್. ಆಮೇಲೆ ಇಲ್ಲಿ ಕಲುಷಿತ ಆಹಾರ ಇರೋದ್ರಿಂದ ಫುಡ್ ಸೇಫ್ಟಿ ಆಫೀಸರ್ ಅಂತ ಕರಿತೀವಿ ನಾವು, ಫುಡ್ ಸೇಫ್ಟಿ ಇಲಾಖೆ ಅಂತ ಇದೆ, ಅಲ್ಲಿ ನೀಡಬಹುದು. ಪೊಲೀಸರಿಗೂ ಕೂಡ ನಾವು ದೂರವನ್ನ ನೀಡಬಹುದು, ಅದು FIR ದಾಖಲ ಮಾಡಬಹುದು. ಇನ್ನು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ಆ ಖರ್ಚ ವೆಚ್ಚಗಳನ್ನ ನಾವು ಪರಿಹಾರದ ರೀತಿಯಲ್ಲಿ ಅದನ್ನ ನಾವು ಕಮಿಷನ್ಗೆ ಕೇಳಬಹುದು.
2: ಅಂದ್ರೆ ಈಗ ಪೊಲೀಸರಿಗೆ ದೂರು ನೀಡ್ತೀವಿ, ಅದು ಒಂಥರ ಗಂಭೀರ ಒಂದು ಪ್ರಕರಣ ಆ ರೀತಿ ಆಗ್ಬಿಡುತ್ತಾ, ಅದು ಹೇಗೆ?
3: ಹಾ, ಅದು ಬಹಳಷ್ಟು ಜನ ಮಕ್ಕಳು ಕಲುಷಿತ ಆಹಾರ ತಗೊಂಡು ತೊಂದರೆಗೊಳಗಾದ್ರೆ ಅದು ಗಂಭೀರ ಪ್ರಕರಣ ಆಗತ್ತೆ, ಅಲ್ಲಿ FIR ದಾಖಲಿಸಬಹುದು. ಆ ಅಡಿಗೆ ಮಾಡಿದ ಸ್ಥಳವನ್ನ ಮುಚ್ಚಿಸ್ತಾರೆ, ಪರೀಕ್ಷೆ ಆ ಫುಡ್ ಸ್ಯಾಂಪಲ್ ಅನ್ನ ಪರೀಕ್ಷೆ ಒಳಗ ಮಾಡ್ತಾರೆ. ಆಮೇಲೆ ಶಿಕ್ಷಣ ಅಧಿಕಾರಿ ಅವರು ಕ್ರಮ ಕೈಗೊಳ್ತಾರೆ. DC ಕೂಡ ಸುಮಾರು ಮಕ್ಕಳು ತೊಂದರೆಗೊಳಗಾದಾಗ DC ಕೂಡ ಕ್ರಮವನ್ನ ತೆಗೆಳುವ ತನಿಖೆ ಮಾಡುವ ಆದೇಶವನ್ನು ಸಹ ನೀಡ್ತಾರೆ. ಇನ್ನು ಮಾನವ ಹಕ್ಕುಗಳ ಆಯೋಗಕ್ಕೆ ಕೂಡ ನಾವು ಉಲ್ಲಂಘನೆ ಆಗಿದೆ, ಇಲ್ಲಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಅಲ್ಲೂ ನಾವು ಸರ್ಕಾರಕ್ಕೆ ನಾವು ಕಂಪ್ಲೇಂಟ್ ಅನ್ನ ಮಾಡಿದ್ರೆ ಸರ್ಕಾರದ ಮೇಲೆ ಒತ್ತಡವನ್ನು ತರುತ್ತದೆ.
2: ಒಟ್ಟಾರೆ ಮಕ್ಕಳ ಆರೋಗ್ಯ, ಮಕ್ಕಳ ಶಿಕ್ಷಣ ಎಲ್ಲದಕ್ಕೂ ಕೂಡ ಎಲ್ಲರೂ ಕೂಡ ಬಾಧ್ಯಸ್ಥರಾಗಿರ್ತಾರೆ. ಅವರ ರಕ್ಷಣೆ, ಅವರ ಶಿಕ್ಷಣ, ಅವರ ಆರೋಗ್ಯ, ಎಲ್ಲರ ರಕ್ಷಣೆಯನ್ನ ನಾವು ಎಲ್ಲರೂ ಕೂಡ ಮಾಡಬೇಕಾಗುತ್ತೆ ಸೇರಿ. ಅವ್ರು DC ಆಗಿರ್ಬೋದು, ಹ್ಯೂಮನ್ ರೈಟ್ಸ್ ಕಮಿಷನ್ ಆಯೋಗದವರಾಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ನಿಲ್ಲಬೇಕಾಗತ್ತೆ. ಪೊಲೀಸ್ ವ್ಯವಸ್ಥೆ ಅಂತೂ ಜೊತೆಗಿದ್ದೇ ಇರುತ್ತೆ. ಶಿಕ್ಷಣ ಇಲಾಖೆಯಲ್ಲಿ ಇದ್ದಂಥ ಅಧಿಕಾರಿಗಳು ಕೂಡ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿ ಆ ಸಮಸ್ಯೆಯನ್ನು ನಾವು ಇನ್ನೊಂದು ಕಡೆ ಆಗಲೇ ಆಗಬಾರ್ದು ಆ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಪ್ರತಿಮಾ ಜೋಶಿಯವರೇ. ನಮ್ಮ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ಆಕಾಶವಾಣಿ ರೈತರಿಗೆ ಸಲಹೆ.
4: ತೆಂಗಿನಲ್ಲಿ ಮರಗಳು ಬಹಳಷ್ಟು ವ್ಯತ್ಯಾಸ ತೋರುತ್ತವೆ, ಹಾಗೂ ಕಾಯಿಗಳನ್ನು ಬಿತ್ತಿ ಸಸಿಗಳನ್ನು ಎಬ್ಬಿಸುವ ಕಾರಣ ಸಾಕಷ್ಟು ಮುಂಜಾಗರೂಕತೆ ವಹಿಸುವುದು ಅಗತ್ಯ. ಏಕೆಂದರೆ ಮರಗಳು ನೆಟ್ಟ 10-15 ವರ್ಷಗಳ ನಂತರ ಲಾಭದಾಯಕ ಫಸಲನ್ನು ಬಿಡುತ್ತವೆ. ಅಲ್ಲದೆ ಅವು ಪ್ರತಿ ವರ್ಷ ಸತತವಾಗಿ ಸುಮಾರು 80 ವರ್ಷಗಳವರೆಗೆ ಫಲವನ್ನು ಕೊಡುತ್ತವೆ. ಒಂದು ವೇಳೆ ನೆಡುವ ಉದ್ದೇಶಕ್ಕೆ ಕೆಳದರ್ಜೆಯ ಸಸಿಗಳಾದರೆ ಲಾಭದಾಯಕ ಇಳುವರಿ ಸಾಧ್ಯ ಇಲ್ಲ. ಆದ್ದರಿಂದ ರೈತರಿಗೆ ಪದೇ ಪದೇ ನಷ್ಟ ಸಂಭವಿಸುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೇಲ್ದರ್ಜೆಯ ಸಸ್ಯ ಸಾಮಗ್ರಿಗಳನ್ನು ಆರಿಸಿ ನೆಡುವಲ್ಲಿ ಜಾಗ್ರತೆ ವಹಿಸಬೇಕು. ಜಾಗದ ಆಯ್ಕೆ: 1.5 meter ಹೆಚ್ಚು ಆಳ ಇರುವ, ನೀರು ಬಸಿಯುವ ಮಣ್ಣು ಅದಲ್ಲಿ ಸೂಕ್ತವಾಗಿದೆ. ಗಡಸು, ತಳಪದರವಿರುವ, ನೀರು ನಿಲ್ಲುವ ತಗ್ಗು ಪ್ರದೇಶಗಳನ್ನು ಆರಿಸಿಕೊಳ್ಬಾರ್ದು. ಅಧಿಕ ತೇವ ಹಿಡಿದಿಡುವ ಜಿಗುಟು ಕಪ್ಪು ಮಣ್ಣಿನ ಭೂಮಿ ಕೂಡ ಸೂಕ್ತ ಅಲ್ಲ. ಮಣ್ಣಿನ ಮೇಲ್ಮೈ, ಅದರ ಬಗ್ಗೆ ಮತ್ತು ಇತರ ಅಂಶಗಳನ್ನು ಅನುಸರಿಸಿ ಭೂಮಿಯ ಸಿದ್ಧತೆ ವ್ಯತ್ಯಾಸಗೊಳ್ಳುತ್ತೆ. ಇಳಿಜಾರಿನಿಂದ ಅಥವಾ ಹಳ್ಳ ದಿಣ್ಣೆಗಳಿಂದ ಕೂಡಿದ ಪ್ರದೇಶದಲ್ಲಿ ಮೇಲ್ಮಣ್ಣು ಕೊಚ್ಚಿ ಹೋಗುವುದನ್ನು ತಪ್ಪಿಸಬೇಕು. ಒಂದು ವೇಳೆ ಅಂತರ್ಜಲ ಮೇಲೆಯೇ ಇದ್ದಲ್ಲಿ ಸಸಿಗಳನ್ನು ಎತ್ತರದಲ್ಲಿ ನೆಡಬೇಕು. ಬದುಗಳ ಮೇಲೆ ನೆಟ್ಟು ಬೆಳೆಸಿದರೆ ಹಾನಿಯಾಗದು. ಸಸಿ ನೆಡುವ ಅಂತರ: ತೆಂಗು ಒಂದನ್ನೇ ಬೆಳೆಯದೆ ತೆಂಗು ಆಧಾರಿತ ಮಿಶ್ರ ಬೆಳೆ ಪದ್ಧತಿಯನ್ನು ಅನುಸರಿಸುವುದು ಹೆಚ್ಚು ಲಾಭದಾಯಕ. ಅಂಥ ಪ್ರದೇಶದಲ್ಲಿ ತೆಂಗಿನ ಸಾಲುಗಳ ನಡುವೆ ಹೆಚ್ಚಿನ ಅಂತರ ಕೊಡಬೇಕು. ಸಾಲುಗಳಲ್ಲಿನ ಮರಗಳ ಗರಿಗಳು ಒಂದಕ್ಕೊಂದು ತಾಗದಂತೆ ನೋಡಿಕೊಳ್ಬೇಕು. ಅಂದರೆ ಸೂರ್ಯರಶ್ಮಿ ಎಲ್ಲ ಮರಗಳಿಗೂ ಯಥೇಚ್ಛವಾಗಿ ಸಿಗಬೇಕಾಗುತ್ತೆ. ಕೆಲವೊಂದು ಶಿಫಾರಸುಗಳು ಹೀಗಿವೆ: ತ್ರಿಕೋನಾಕಾರ 7-6 meter ಇರಬೇಕಾಗತ್ತೆ, ಚೌಕಾಕಾರ 7-6 meter 9 meter ತನಕ ನಡೀತದೆ, ಬೇಲಿಯ ಒಳ ಪಾರ್ಶ್ವದಲ್ಲಿ ಒಂದು ಸಾಲಿನಂತೆ ಬೆಳೆಯುವುದಿದ್ದಲ್ಲಿ 6 meter ನಡೆಯುವುದು, 2 ಸಾಲಿನಂತೆ ಬೆಳೆಯುವುದಿದ್ದಲ್ಲಿ ಸಾಲಿನಲ್ಲಿ 5 meter ಸಸಿಗಳ ಅಂತರ ಇರಬೇಕಾಗತ್ತೆ, ಕೆಲವೊಮ್ಮೆ 9 meter ಅಂತರ ಬಿಟ್ಟಿರಬೇಕಾಗತ್ತೆ. ಸಸಿಗಳ ನೆಡುವ ಕಾಲ ಏನೆಂದರೆ, ಸಸಿಗಳನ್ನು ಆಯಾ ಪ್ರದೇಶದ ಹವಾಮಾನಗಳ ಅನುಸಾರವಾಗಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗೊಳ್ಳುತ್ತೆ. ಸಾಮಾನ್ಯವಾಗಿ ಮುಂಗಾರಿನ ಪ್ರಾರಂಭದಲ್ಲಿ ನೆಡುವುದೇ ಸೂಕ್ತ. ಅಧಿಕ ಮಳೆ ಇರುವ ಪ್ರದೇಶದಲ್ಲಿ ಮುಂಗಾರಿನ ನಂತರ ನೆಡಬಹುದಾಗಿದೆ. ನೀರಾವರಿ ಸೌಲಭ್ಯವಿದ್ದಲ್ಲಿ ವರ್ಷದ ಯಾವ ಕಾಲದಲ್ಲಿ ಬೇಕಾದರೂ ನೆಡಬಹುದಾಗಿದೆ. ಗುಂಡಿ ತೆಗೆಯುವ ಸಿದ್ಧತೆ: ಗುಂಡಿಗಳ ಗಾತ್ರವು ಮಣ್ಣನ್ನನುಸರಿಸಿ ವ್ಯತ್ಯಾಸಗೊಳ್ಳುತ್ತೆ. ಸಾಮಾನ್ಯವಾಗಿ 1.2 ghm ಗಾತ್ರದ ಗುಂಡಿಯನ್ನು ಅನುಸರಿಸಬೇಕು. ಸಡಿಲವಿರುವ ಮರಳು ಮಣ್ಣಿನಲ್ಲಿ 0.75 ghm ಗಾತ್ರದ ಗುಂಡಿಗಳು ಸಾಕು. ಗುಂಡಿಗಳನ್ನು ಸ್ವಲ್ಪ ಕಾಲ ಬಿಸಿಲಿಗೆ ಬಿಡುವುದು ಒಳ್ಳೆಯದು. ಅನಂತರ ಅವುಗಳಿಗೆ ಮೇಲ್ಮಣ್ಣು, ಮರಳು ಮತ್ತು ಹಿಂಡಿ ಗೊಬ್ಬರಗಳ ಮಿಶ್ರಣ ಹರಡಿ ತುಂಬಬೇಕು. ಪ್ರತಿ ಗುಂಡಿಗೆ 250-500 gram ಬೇವಿನ ಹಿಂಡಿ ಹಾಕಿದರೆ ಲಾಭದಾಯಕ. ಕಡಿಮೆ ಮಳೆಯಾಗುವ ಪ್ರದೇಶಗಳಲ್ಲಿ ಗುಂಡಿಗಳ ತಳಭಾಗದಲ್ಲಿ ತೆಂಗಿನ ಸಿಪ್ಪೆಗಳನ್ನು ಹರಡಿ ಅದರ ಮೇಲೆ ಮಣ್ಣು ಮುಚ್ಚಿದರೆ ಹೆಚ್ಚು ಕಾಲ ಉಳಿಯುತ್ತದೆ. ಸಿಪ್ಪೆಗಳ ಉಬ್ಬು ಭಾಗ ಮೇಲೆ ಇರುವಂತೆ ನೋಡಿ ಜೋಡಿಸಿ ಸರಿಯಾದ ವಿಧಾನವನ್ನು ಅನುಸರಿಸಬೇಕು. ಗುಂಡಿಗಳನ್ನು ತುಂಬಿದ ನಂತರ 4-6 gharigalirva ಹಾಗೂ 10-12 centimeter ದಪ್ಪ ಕುತ್ತಿಗೆ ಭಾಗ ಇರುವ, 9-12 ವಯಸ್ಸಿನ ಸದೃಢವಿರುವ ಸಸಿಗಳನ್ನು ಆರಿಸಿ ತಲಾ 1 ಗುಂಡಿಗಳಲ್ಲಿ ನೆಡಬೇಕು. ಮಧ್ಯಭಾಗದಲ್ಲಿ ನೆಟ್ಟು ಉರುಗೋಲು ಸಿಕ್ಕಿಸಿ ಕಟ್ಟಿದಲ್ಲಿ ಅವು ಅಲುಗಾಡೋದಿಲ್ಲ. ಕುತ್ತಿಗೆ ಭಾಗ ಮಣ್ಣಿನಿಂದ ಮೇಲೆಯೇ ಇರಬೇಕಾಗತ್ತೆ. ಎಳೆಯ ಸಸಿಗಳ ಆರೈಕೆ ಮತ್ತು ನಿರ್ವಹಣೆ: ಸಸಿಗಳನ್ನು ಚೆನ್ನಾಗಿ ನೋಡಿಕೊಳ್ಬೇಕು. ಪ್ರಾರಂಭದಿಂದಲೇ ಈ ವಿಧದ ಆರೈಕೆ ಬಹುಮುಖ್ಯ. ಮಳೆಗಾಲದಲ್ಲಿ ಗಿಡಗಳನ್ನು ಪದೇ ಪದೇ ಗಮನಿಸುತ್ತಿರಬೇಕು. ಗುಂಡಿಗಳಲ್ಲಿ ಸಂಗ್ರಹಗೊಂಡ ಮಳೆ ನೀರನ್ನು ಆಗಿಂದಾಗೆ ಹೊರಹಾಕಬೇಕು. ಗಿಡಗಳ ಬುಡದ ಸುತ್ತ ಸ್ವಲ್ಪ ದಿಬ್ಬ ಮಾಡಿದರೆ ಬಿದ್ದ ಮಳೆಯ ನೀರು ಪಕ್ಕಕ್ಕೆ ಹರಿದು ಹೋಗುತ್ತೆ. ದಿಬ್ಬದ ಮಣ್ಣು ಕರಗಿ ದೂರ ಸರಿದಲ್ಲಿ ಮತ್ತೆ ಅದನ್ನು ಕೆರೆದು ಅಲ್ಲಿಯೇ ಹಾಕಬಹುದು. ಪಾತಿಗಳನ್ನು ಪ್ರತಿ ವರ್ಷ ಹಿಗ್ಗಿಸಬೇಕಾಗುತ್ತೆ.
0: ಆಕಾಶವಾಣಿ ಈಗ ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
5: ತತ್ರಿಪಾಠಿ ಅಥ ವಾರ್ತಾಃ. ಭಾರತ ಸ್ಲೋವಾಕಿಯಾ ದೇಶಯೋಃ ಸಂಬಂಧಃ ಸಮಗ್ರ ಸಹಭಾಗಿತ್ವೇನ ಸಂವರ್ಧಿತಃ ಅಸ್ತಿ. ಬ್ರಾತಿಸ್ಲಾವಾ ನಗರೆ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ತಸ್ಯ ಸ್ಲೋವಾಕಿಯಾ ಸಮಕಕ್ಷೀಯೇಣ ರಾಬರ್ಟ್ ಫಿಕೊ ಇತ್ಯನೇನ ಸಹ ವಾರ್ತಾಲಾಪಸ್ಯಾನಂತರಂ ಶ್ರಮ, ಪ್ರವಾಸ, ಡಿಜಿಟಲ್, ತಂತ್ರಜ್ಞಾನ, ರಕ್ಷಾದಿಷು ಪ್ರಮುಖೇಸು ಕ್ಷೇತ್ರೇಸು ಸಹಕಾರಂ ವರ್ಧಯಿತುಂ ಉಭೌ ಪಕ್ಷೌ ಸಮಗ್ರ ಏಕಾದಶ ಸಂಧಿಪತ್ರೇಷು ಹಸ್ತಾಕ್ಷರಿತವಂತೌ. ಪಶ್ಚಾತ್ ಸಂಯುಕ್ತ ವಾರ್ತಾಹರ ಸಮ್ಮೇಳನಂ ಸಂಬೋಧಯನ್ ಶ್ರೀ ಮೋದಿ ಅವದತ್ ಯತ್ ಸಂಬಂಧಾನಾಂ ಉನ್ನತಿಃ ಸಹ ವಿಶ್ವಾಸಾನಾಂ ಪ್ರಾಥಮಿಕತಾನಾಂ ಭವಿಷ್ಯಸ್ಯ ಚ ಪ್ರತೀಕಃ ಅಸ್ತಿ. ಕಸ್ಯಾಪಿ ಭಾರತೀಯ ಪ್ರಧಾನಮಂತ್ರಿಣಃ ಯುರೋಪೀಯ ರಾಷ್ಟ್ರಸ್ಯ ಪ್ರಥಮಾಯಾಂ ಯಾತ್ರಾಯಾಂ ಶ್ರೀಮೋದಿ ಅವದತ್ ಯತ್ ಉಭೌ ದೇಶೌ ರಕ್ಷಾಕ್ಷೇತ್ರೇ ಸಂಧಿಪತ್ರೆ ಹಸ್ತಾಕ್ಷರಂ ಕೃತವಂತೌ.
6: ಎಐ ಕಾ ಭವಿಷ್ಯ ಕೇವಲ ಇನ್ನೋವೇಶನ್ ಸೇ ನಹೀ ಬಲ್ಕಿ ಟ್ರಸ್ಟ್, ರಿಸ್ಪಾನ್ಸಿಬಿಲಿಟಿ ಆರ್ ಹ್ಯೂಮನ್ ಡಿಗ್ನಿಟಿ ಪರ್ ಆಧಾರಿತ ಹೋನಾ ಚಾಹಿಯೇ. ರಕ್ಷಾ ಸಹಯೋಗ ಹಮಾರೆ ಗೆಹರೆ ಆಪರಿಸಿ ವಿಶ್ವಾಸ ಆರ್ ಸ್ಟ್ರಾಟೆಜಿಕ್ ಕನ್ವರ್ಜೆನ್ಸ್ ಕಾ ಪ್ರಮಾಣ ಹೈ. ಇಸ್ ಮಹತ್ವಪೂರ್ಣ ಕ್ಷೇತ್ರ ಮೇ ಹಮ್ನೆ ಲೇಟರ್ ಆಫ್ ಇಂಟೆಂಟ್ ಸೈನ್ ಕಿಯಾ. ಇಸ್ಸೆ ಜಾಯಿಂಟ್ ಡೆವಲಪ್ಮೆಂಟ್, ಜಾಯಿಂಟ್ ಪ್ರೊಡಕ್ಷನ್ ಆರ್ ಡಿಫೆನ್ಸ್ ಇಂಡಸ್ಟ್ರೀಸ್ ಕೆ ಬೀಚ್ ಸಹಯೋಗ ಕೋ ನಯಿ ಗತಿ ಮಿಲೇಗಿ.
5: ಸ್ಲೋವಾಕಿಯಾ ದೇಶಸ್ಯ ರಾಷ್ಟ್ರಪತಿನಾ ಪೀಟರ್ ಪೆಲೆಗ್ರೇನಿ ಇತ್ಯನೇನ ಸ್ಲೋವಾಕಿಯಾ ದೇಶಸ್ಯ ಸರ್ವೋಚ್ಚಂ ಪ್ರಶಾಸಕೀಯ ಸಮ್ಮಾನಂ ದ ಆರ್ಡರ್ ಆಫ್ ದ ವೈಟ್ ಡಬಲ್ ಕ್ರಾಸ್ ಫಸ್ಟ್ ಕ್ಲಾಸ್ ಇತಿ ಪ್ರಧಾನಮಂತ್ರಿಣಂ ಶ್ರೀಮೋದಿನಂ ಪ್ರದತ್ತಂ. ಶ್ರೀಮೋದಿ ಸ್ಲೋವಾಕಿಯಾ ದೇಶಸ್ಯ ರಾಷ್ಟ್ರಪತ್ಯೇ ಸರ್ವಕಾರಾಯ ನಾಗರಿಕೇಭ್ಯಶ್ಚ ವಿಶಿಷ್ಟ ಸಮ್ಮಾನಾಯ ಕೃತಜ್ಞತಾಂ ಪ್ರಕಟಿತವಾನ್. ದ್ವಯೋಃ ರಾಷ್ಟ್ರಯೋಃ ಯಾತ್ರಾಯಾಃ ತೃತೀಯೇ ಚರಣೆ ಜಿ7 ಶಿಖರ ಸಮ್ಮೇಳನೆ ಭಾಗಗ್ರಹಣಾಯ ಪ್ರಧಾನ

0: ಆಕಾಶವಾಣಿ ಸಮಯ ಸರಿಯಾಗಿ 7:06.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ ನಿಲ್ಸಿದೀನಿ ಬಿಡು.
1: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
1: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
3: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರೀಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರ್ ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡಕ್ಕೆ.

0: ಕನ್ನಡದಿಂದ
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
3: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
4: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಅಳ್ತಾ ಇದ್ದಾನೆ. ನಾನು ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗೆ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
3: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
2: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
3: ಚಕ್ರವ್ಯೂಹ, ಇದು ಚಕ್ರವ್ಯೂಹ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿಯಲ್ಲಿ ಖೇತ್ ಬಚಾವೋ ಅಭಿಯಾನ. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 5 ದಿನಗಳ ರೈತರಿಗೆ ಚಿತ್ರನಮನ ಕಲಾಶಿಬಿರ. ಸೀಸದಿಂದ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ, ಸಾರ್ವಜನಿಕ ಆರೋಗ್ಯ ತಜ್ಞ ಡಾ ತುಪ್ಪಿಲ ವೆಂಕಟೇಶ್ ಕಳವಳ. ಖೇಲೋ ಇಂಡಿಯಾ. ಧಾರವಾಡ ಜಿಲ್ಲೆ ಹರ್ಲಾಪುರದ ಜಾನಪದ ಕ್ರೀಡಾ ರಂಗಕುಟೀರದಿಂದ ಮಲ್ಲಕಂಬ ತರಬೇತಿ. ಈಗ ವಾರ್ತೆಗಳ ವಿವರ. ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಖೇತ್ ಬಚಾವೋ ಅಭಿಯಾನ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿ ಗ್ರಾಮದಲ್ಲಿ ಜರುಗಿತು. ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಎಸ್ ಮನೋಹರಗೌಡ ಅಭಿಯಾನಕ್ಕೆ ಚಾಲನೆ ನೀಡಿ ಮಣ್ಣಿನ ಆರೋಗ್ಯ ಸಂರಕ್ಷಣೆ, ರಸಗೊಬ್ಬರಗಳ ಸಮತೋಲಿತ ಬಳಕೆ ಹಾಗೂ ಸರ್ಕಾರದ ಪ್ರಮುಖ ರೈತ ಕಲ್ಯಾಣ ಯೋಜನೆಗಳ ಕುರಿತು ಗ್ರಾಮೀಣ ಮಟ್ಟದಲ್ಲಿ ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ರಾಷ್ಟೀಯ ಆಹಾರ ಸುರಕ್ಷತಾ ಅಭಿಯಾನ ಎನ್ಎಫ್ಎಸ್ಎಂ ಯೋಜನೆಯಡಿ ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರೋತ್ಸಾಹಿಸಲು ತೊಗರಿ ಮಿನಿಕೇಟ್ ಹೊಸ ತಳಿ GRB 152 ಭೀಮಾ ತಳಿಯನ್ನು ಆಯ್ದ ಫಲಾನುಭವಿಗಳಿಗೆ ಅವರು ವಿತರಿಸಿದರು. ಕೃಷಿ, ರೇಷ್ಮೆ, ತೋಟಗಾರಿಕೆ ಹಾಗೂ ಮೀನುಗಾರಿಕೆ ಇಲಾಖೆಗಳ ಪ್ರಗತಿಯನ್ನು ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಿಶೀಲಿಸಿದರು. ಮುಂಗಾರು ಹಂಗಾಮಿಗೆ ಬಿತ್ತನೆ ಬೀಜ, ರಸಗೊಬ್ಬರಗಳ ಸಮರ್ಪಕ ಪೂರೈಕೆ, ಬರ ಪರಿಸ್ಥಿತಿ ಎದುರಿಸಲು ತುರ್ತು ಕ್ರಮಗಳ ಪೂರ್ವ ಸಿದ್ದತೆ, ಅತಿವೃಷ್ಟಿ ಅನಾವೃಷ್ಟಿ ಎದುರಿಸಲು ಕೂಡ ಸನ್ನದ್ದರಾಗುವಂತೆ ಹಿರಿಯ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚಿಸಿದರು. ಕ್ರಿಮಿನಾಶಕ ಸಿಂಪಡಣೆ, ಕೃಷಿ ಸಲಕರಣೆ ವಿತರಣೆ ಮೂಲಕ ರೈತರಿಗೆ ಸಕಾಲಿಕ ನೆರವು ಒದಗಿಸುವಂತೆ ನಿರ್ದೇಶಿಸಿದರು. ಕೇಂದ್ರ ಕೃಷಿ ಉನ್ನತಿ ಯೋಜನೆಯಡಿ ರಾಷ್ಟೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು ಯೋಜನೆಯ ಸೌಲಭ್ಯ ಪಡೆಯುವಂತೆ ಕೃಷಿ ಇಲಾಖೆ ದಾವಣಗೆರೆ ಜಿಲ್ಲೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ಕೋರಿದ್ದಾರೆ. ದೇಶಿ ಎಣ್ಣೆಕಾಳುಗಳ ಉತ್ಪಾದನೆ ಹೆಚ್ಚಿಸಲು ಹಾಗೂ ರೈತರ ಆದಾಯ ಸುಧಾರಿಸುವ ನಿಟ್ಟನಲ್ಲಿ ಎಣ್ಣೆಕಾಳು ಸಂಸ್ಕರಣಾ ಘಟಕಗಳಿಗೆ ಯಂತ್ರೋಪಕರಣ ಖರೀದಿಸಲು July 4 ಒಳಗಾಗಿ ಅರ್ಜಿ ಸಲ್ಲಿಸಬಹುದು. ಕರ್ನಾಟಕ ಲಲಿತಕಲಾ ಅಕಾಡೆಮಿ ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಚಿತ್ರನಮನ ಕಲಾಶಿಬಿರ ಇಂದಿನಿಂದ 20 ತಾರೀಖಿನವರೆಗೆ ಆಯೋಜಿತವಾಗಿದೆ. ರೈತರ ಬದುಕು, ಬವಣೆ ಹಾಗೂ ರೈತ ಚಳವಳಿಗಳ ಐತಿಹಾಸಿಕ ಹಾದಿಯನ್ನು ಚಿತ್ರಗಳ ಮೂಲಕ ದಾಖಲಿಸಲು ಚಿತ್ರಕಲಾವಿದರು ಪಾಲ್ಗೊಳ್ಳಲಿದ್ದಾರೆ. ಪದ್ಮಶ್ರೀ ಪುರಸ್ಕೃತ ಮೈಸೂರಿನ ಹಿರಿಯ ಸಾಹಿತಿ ದೇವನೂರು ಮಹಾದೇವ ರೈತರಿಗೆ ಚಿತ್ರನಮನ ಕಲಾಶಿಬಿರ ಉದ್ಘಾಟಿಸಲಿದ್ದಾರೆ. ಲಲಿತಕಲಾ ಅಕಾಡೆಮಿ ಅಧ್ಯಕ್ಷ ಪಾಸಾ ಕುಮಾರ್ ಶಿಬಿರದ ಕುರಿತು ಮಾಹಿತಿ ನೀಡಿದ್ದಾರೆ.
1: ನಾವು ರೈತರನ್ನ ಗುರುತಿಸಿ ಅವರ ಬದುಕನ್ನ ಚಿತ್ರಿಸಿದ್ದು ಇಲ್ಲ. ಕವಿಗಳು ಕವಿತೆಗಳು ಬರೆದಿದ್ದಾರೆ, ಕಾದಂಬರಿಕಾರರು ಕಾದಂಬರಿಗಳು ಬರೆದಿದ್ದಾರೆ. ನಮ್ಮ ಕಡೆಯಿಂದ ಏನು ಆಗಿಲ್ಲ ಅನ್ನೋ ಒಂದು ಕೊರತೆ ನಮ್ಮಲ್ಲಿ ಯಾವಾಗಲೂ ಕಾಡ್ತಾ ಇದೆ. ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡಿದ್ದೇನೆ. ಈ ರೈತ ಚಳವಳಿಯಲ್ಲಿ ತುಂಬಾ ಪ್ರಮುಖವಾಗಿ ಭಾಗವಹಿಸಿದ್ರು ಪ್ರೊಫೆಸರ್ ನಂಜನ್ ಸ್ವಾಮಿ ಆಗ್ಲಿ, ಸುಂದರೇಶನ್ ಆಗ್ಲಿ, ಒಂದು ದೊಡ್ಡ ಪಟ್ಟಿನಿದೆ, ಪುಟ್ಟಣ್ಣ ಅವರು ಇದ್ದಾರೆ. ಇವರೆಲ್ಲ ಹೋರಾಟ ಮಾತ್ರ ಒಂದು ಭಾಗ, ಮತ್ತೆ ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ ಆ ರೈತರ ಬದುಕೆ ಇರುತ್ತೆ, ಅದು ಇವತ್ತಿನ ತನಕ ಯಾವ ರೀತಿ ಇದೆ ಅನ್ನೋ ರೀತಿ ಬಗ್ಗೆ ಒಂದು ಪೂರ್ತಿ ಚಿತ್ರ ಬರೆಸಬೇಕು ಅಂತ 20 ಜನ ಕಲಾವಿದರು ಆ ವಿಶೇಷವನ್ನ ಬರೀತಾರೆ.
0: ಭಾರತೀಯ ವಿಮಾನಯಾನ ಪ್ರಾಧಿಕಾರ ಬೆಳಗಾವಿಯ ಸಾಂಬ್ರ ವಿಮಾನ ನಿಲ್ದಾಣದಲ್ಲಿ ಯಾತ್ರಾ ಸುವಿಧಾ ದಿವಸ್ ಅಂಗವಾಗಿ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದಡಿ ಆಯೋಜಿಸಿದ್ದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಪಾಲ್ಗೊಂಡು ತಮ್ಮ ತಾಯಿಯ ಹೆಸರಲ್ಲಿ ಸಸಿ ನೆಟ್ಟು ಚಾಲನೆ ನೀಡಿದರು. ಸ್ಕೈ ಶಾಲೆ ವಿದ್ಯಾರ್ಥಿಗಳು ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡರು. ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಸುರಕ್ಷಿತ ಹಾಗೂ ನಿಖರ ಲ್ಯಾಂಡಿಂಗ್ ವ್ಯವಸ್ಥೆಯನ್ನು ಆಧುನೀಕರಿಸಲಾಗಿದೆ. ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಅನುಮೋದಿಸಿದೆ. ಕೇಂದ್ರದ ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತುಮಕೂರು ತಾಲೂಕು ಬುಗುಡನಹಳ್ಳಿಯಲ್ಲಿ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದಡಿ ತಮ್ಮ ತಾಯಿಯ ಹೆಸರಿನಲ್ಲಿ ಗಿಡ ನೆಟ್ಟರು. ನಗರದ ಶ್ರೀರಾಮ ಮಂದಿರದಲ್ಲಿ ಸ್ವಚ್ಛ ಭಾರತ್ ಅಭಿಯಾನದಡಿ ಸ್ವಚ್ಛತಾ ಕಾರ್ಯ ಕೈಗೊಂಡರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸೀಸಾ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದ್ದು ಸೀಸದ ವಿಷಬಾಧೆ ತಡೆಯಲು ಸಾಂಘಿಕ ಪ್ರಯತ್ನ ಅವಶ್ಯ ಎಂದು ಲೆಡ್ ಮ್ಯಾನ್ ಆಫ್ ಇಂಡಿಯಾ ಖ್ಯಾತಿಯ ಪರಿಸರ ವಿಜ್ಞಾನಿ ಹಾಗೂ ಸಾರ್ವಜನಿಕ ಆರೋಗ್ಯ ತಜ್ಞ ಡಾ ತುಪ್ಪಿಲ ವೆಂಕಟೇಶ್ ಮನವಿ ಮಾಡಿದ್ದಾರೆ. ಶಿವಮೊಗ್ಗದ ದುರ್ಗಿಗುಡಿ ಸರ್ಕಾರಿ ಶಾಲೆಯಲ್ಲಿ ಆಹಾರ ಮತ್ತು ಕುಡಿಯುವ ನೀರಿನಲ್ಲಿ ಸೀಸದ ಮಾಲಿನ್ಯ, ಮಕ್ಕಳಲ್ಲಿ ಸೀಸದ ವಿಷಬಾಧೆಯ ದುಷ್ಪರಿಣಾಮಗಳು ಹಾಗೂ ತಡೆಗಟ್ಟುವ ಕ್ರಮಗಳು ಕುರಿತ ಶಿಕ್ಷಕರ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಅಭಿಯಾನದಡಿ ಗ್ರಾಮೀಣ ಕ್ರೀಡೆ ಅಂಗಸೌಷ್ಠವ ಸಾಧನೆಯ ಮಲ್ಲಕಂಬಕ್ಕೆ ಕೇಂದ್ರ ಕ್ರೀಡೆ ಹಾಗೂ ಯುವಜನ ಸಚಿವಾಲಯ ವಿಶೇಷ ಪ್ರೋತ್ಸಾಹ ನೀಡುತ್ತಿದೆ. ಅಂತಾರಾಷ್ಟೀಯ ಮಲ್ಲಕಂಬ ದಿನಾಚರಣೆ ಪ್ರತಿ ವರ್ಷ June 15 ಆಚರಿಸಲಾಗುತ್ತದೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಹರಲಾಪುರದ ಜಾನಪದ ಕ್ರೀಡಾ ರಂಗಕುಟೀರ ಮಲ್ಲಕಂಬ ತರಬೇತಿಯ ಹೆಸರಾಂತ ಕೇಂದ್ರ. 1993 ಆರಂಭಗೊಂಡ ಮಲ್ಲಕಂಬ ತರಬೇತಿ ಕೇಂದ್ರದ ಕುರಿತು ರಂಗಕುಟೀರದ ಅಧ್ಯಕ್ಷ ಸಾಂಬಯ್ಯ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ.

0: ಊರಲ್ಲಿ ನಾವು 93ರಲ್ಲಿ ನಮ್ಮ ಬಂಜಾಡ್ ಈಶಣ್ಣ ಅವರು ಒಂದು ಕಂಬ ಕೊಟ್ಟರು. ಅವಾಗ್ಲಿಂದ ಆರಂಭ ಮಾಡಿ ಇವತ್ತು ನಮ್ಮೂರಿನ ಮನೆ ಮನೆಯಲ್ಲಿ ಕೂಡ ಮಲ್ಕಂಬ ಯೂನಿವರ್ಸಿಟಿ ಬ್ಲೂ ಇದಾರೆ, ನ್ಯಾಷನಲ್ ಆಡಿದವರು ಇದಾರೆ. ಮೈಲಾರಿ ಸುರುಣಿ ಅಂತಕ್ಕಂಥ ಒಬ್ಬ ಹುಡುಗ ವಿಯೆಟ್ನಾಂಗ್ ಹೋಗಿ ಯೋಗ ಮಲ್ಕಂಬ ಕಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈ ವರ್ಷ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆಯನ್ನು ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಹಾವೇರಿಯಲ್ಲಿ ಮಾಡಬೇಕು ಅಂತ ಈಗಾಗಲೇ ಘೋಷಣೆ ಮಾಡಿದೆ.
1: ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ವಿ ಬಾಡಗ ಬಳಿ 11 ಎಕರೆಯಲ್ಲಿ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತಾರಾಷ್ಟೀಯ ಮಾದರಿ ಕ್ರೀಡಾ ತರಬೇತಿ ಕೇಂದ್ರ ನಿರ್ಮಾಣಗೊಳ್ಳುತ್ತಿದೆ. ಶಾಸಕ ಎಎಸ್ ಪೊನ್ನಣ್ಣ ಹಿರಿಯ ಅಧಿಕಾರಿಗಳೊಂದಿಗೆ ಕಾಮಗಾರಿಯ ಪ್ರಗತಿ ಪರಿಶೀಲಿಸಿದರು. ಕರ್ನಾಟಕದ ಯಶಸ್ ಪಾಲಾಕ್ಷ ಹಾಗೂ ಲೋಕೇಶ್ ಸತ್ಯನಾಥನ್ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಜುಲೈ ಹಾಗೂ ಆಗಸ್ಟ್ನಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಲಿದ್ದಾರೆ. 32 ಅಥ್ಲೀಟ್ಗಳ ತಂಡವನ್ನು ಜಾವ್ಲಿನ್ ಪಟು ನೀರಜ್ ಚೋಪ್ರಾ ಮುನ್ನಡೆಸಲಿದ್ದಾರೆ. ಸೈಬರ್ ಆರ್ಥಿಕ ವಂಚನೆಗೆ ಒಳಗಾದ ಸಾರ್ವಜನಿಕರು ತಕ್ಷಣವೇ 1930 ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ದೂರು ದಾಖಲಿಸುವಂತೆ ಗದಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಕೋರಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಿವಿಧ ವಯೋಮಾನದವರಿಗೆ ಇಂದು ಯೋಗ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಪರ್ವತಗೌಡ ಹಿರೇಗೌಡರ್ ತಿಳಿಸಿದ್ದಾರೆ. ಹತ್ತಿ ಉತ್ಪಾದನೆ ಮಿಷನ್ ಯೋಜನೆಯಡಿ ರಾಯಚೂರು ತಾಲೂಕು ಮಿಟಿ ಮಲ್ಕಾಪುರ ಗ್ರಾಮದಲ್ಲಿ ಕ್ಷೇತ್ರ ಪ್ರಾತ್ಯಕ್ಷಿಕೆ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿಯಲ್ಲಿ ಖೇತ್ ಬಚಾವೋ ಅಭಿಯಾನ. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 5 ದಿನಗಳ ರೈತರಿಗೆ ಚಿತ್ರನಮನ ಕಲಾಶಿಬಿರ. ಸೀಸದಿಂದ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ, ಸಾರ್ವಜನಿಕ ಆರೋಗ್ಯ ತಜ್ಞ ಡಾ ತುಪ್ಪಿಲ ವೆಂಕಟೇಶ್ ಕಳವಳ. ಖೇಲೋ ಇಂಡಿಯಾ, ಧಾರವಾಡ ಜಿಲ್ಲೆ ಹರ್ಲಾಪುರದ ಜಾನಪದ ಕ್ರೀಡಾ ರಂಗಕುಟೀರದಿಂದ ಮಲ್ಲಕಂಬ ತರಬೇತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಆಕಾಶವಾಣಿ ಸಮಯ ಸರಿಯಾಗಿ 7:15:38. ಇನ್ನು ಮುಂದೆ ಪ್ರತಿಮಾ ಆತ್ರೇಯ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ, ಯಾವುದೀ ಹೊಸ ಸಂಚು ಎದೆಯಂಚಿನಲ್ಲಿ ಮಿಂಚಿ. ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟರ ಒಂದು ರಚನೆ.

ಇನ್ನು ಮುಂದೆ ಕೇಳಿ. ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ ನನ್ನೆದೆಯ ಕಡಲೇಕೆ ಬೀಗುತಿಹುದು. ಎಂ ಎನ್ ವ್ಯಾಸರಾವ್ ಅವರ ರಚನೆ.

0: ಇದುವರೆಗೂ ಪ್ರತಿಮಾ ಆತ್ರೇಯ ಅವರಿಂದ ಭಾವಗೀತೆಗಳನ್ನು ಕೇಳಿದಿರಿ.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
4: ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ.
5: ಅಮ್ಮ
6: ಏನೇ ಅದು, ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
5: ಏನಮ್ಮ ಹಾಗ ಹೇಳ್ತೀಯ, ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ. ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು, ಅವರು ನಮ್ ಹಾಗೆ ಮನುಷ್ಯರಲ್ವಾ.
4: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
5: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಇ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
6: ಓ, ಅದ್ ಬೇರೆ ಮಾಡ್ತಾರೆ.
5: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
6: ಹೌದಾ, ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
5: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
4: ಭರವಸೆ ನೀಡುವೆ ಎಂದು ನಾ ನಿಮ್ಮೊಡನಿರುವೆನು ಎಂದು.

0: ಸೀದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನ.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ಸಮಯ ಸರಿಯಾಗಿ 7:34 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸ್ನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಏವಿಯಾನ್ನಲ್ಲಿ G7 ಶೃಂಗಸಭೆ ಆರಂಭ, ಪ್ರಮುಖ ಜಾಗತಿಕ ಸವಾಲುಗಳ ಕುರಿತು ನಾಯಕರ ಚರ್ಚೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೊವಾಕಿಯಾದ ಅತ್ಯುನ್ನತ ನಾಗರಿಕ ಗೌರವ ಸನ್ಮಾನ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಸುಂಕ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಸ್ಪೇನ್ ವಿರುದ್ಧ ಅಚ್ಚರಿಯ ಡ್ರಾ ಸಾಧಿಸಿದ ಕಾಬೋ ವರ್ಡೆ ತಂಡ. ವಾರ್ತೆಗಳ ವಿವರ: ಫ್ರಾನ್ಸ್ನ ಏವಿಯಾನ್ನಲ್ಲಿ 52ನೇ G7 ಶೃಂಗಸಭೆಯು ನಿನ್ನೆ ಅಧಿಕೃತವಾಗಿ ಆರಂಭವಾಗಿದ್ದು, ವಿಶ್ವದ ಪ್ರಮುಖ ಆರ್ಥಿಕ ರಾಷ್ಟಗಳ ನಾಯಕರು ಜಾಗತಿಕ ಮಟ್ಟದ ಪ್ರಮುಖ ಸವಾಲುಗಳ ಕುರಿತು ಮಹತ್ವದ ಚರ್ಚೆಗಳನ್ನು ನಡೆಸುತ್ತಿದ್ದಾರೆ. ಶೃಂಗಸಭೆಯ ಮೊದಲ ದಿನವಾದ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಪ್ರಮುಖ ಅಂತಾರಾಷ್ಟೀಯ ಸವಾಲುಗಳನ್ನು ಎದುರಿಸಲು ಒಟ್ಟಾಗಿ ಶ್ರಮಿಸುವುದು ಎಂಬ ವಿಷಯದ ಅಡಿಯಲ್ಲಿ ಆಯೋಜಿಸಿದ್ದ ವಿಶೇಷ ಭೋಜನಕೂಟದಲ್ಲಿ ವಿವಿಧ ದೇಶಗಳ ಮುಖ್ಯಸ್ಥರು ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಅಧ್ಯಕ್ಷ ಮ್ಯಾಕ್ರಾನ್, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಸೇರಿದಂತೆ G7 ದೇಶಗಳ ನಾಯಕರನ್ನು ಅಧಿಕೃತವಾಗಿ ಸ್ವಾಗತಿಸಿದರು. ಈ ಉನ್ನತ ಮಟ್ಟದ ಸಭೆಯಲ್ಲಿ ಐರೋಪ್ಯ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡರ್ ಲೇಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಅವರು ಸಹ ಉಪಸ್ಥಿತರಿದ್ದಾರೆ. 3 ದಿನಗಳ ಕಾಲ ನಡೆಯಲಿರುವ ಈ ಶೃಂಗಸಭೆಯಲ್ಲಿ ಜಾಗತಿಕ ಅಸಮತೋಲನವನ್ನು ಕಡಿಮೆ ಮಾಡುವುದು, ಪ್ರಮುಖ ಬಿಕ್ಕಟ್ಟುಗಳನ್ನು ಪರಿಹರಿಸುವುದು, ಮಕ್ಕಳ ಕಲ್ಯಾಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹಾಗೂ ಸಂಘಟಿತ ಅಪರಾಧಗಳು ಹಾಗೂ ಅಕ್ರಮ ಹಣಕಾಸು ಹರಿವಿನ ವಿರುದ್ದದ ಹೋರಾಟವನ್ನು ಬಲಪಡಿಸುವ ಕುರಿತು ನಾಯಕರು ಸುದೀರ್ಘ ಸಮಾಲೋಚನೆ ನಡೆಸಲಿದ್ದಾರೆ. G7 ಶೃಂಗಸಭೆಯು ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ ಮತ್ತು ಅಮೆರಿಕ ದೇಶಗಳನ್ನೊಳಗೊಂಡ ಸದಸ್ಯ ರಾಷ್ಟಗಳ ವಾರ್ಷಿಕ ಅತ್ಯುನ್ನತ ಅಂತಾರಾಷ್ಟೀಯ ವೇದಿಕೆಯಾಗಿದೆ. ಸ್ಲೊವಾಕಿಯಾ ಗಣರಾಜ್ಯದ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೊವಾಕಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ದಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಫಸ್ಟ್ ಕ್ಲಾಸ್ ಗೌರವವನ್ನು ಪ್ರದಾನ ಮಾಡಿದ್ದಾರೆ. ಈ ಪ್ರತಿಷ್ಠಿತ ಮತ್ತು ವಿಶಿಷ್ಟ ಗೌರವಕ್ಕಾಗಿ ಪ್ರಧಾನಿ, ಸ್ಲೊವಾಕಿಯಾದ ಅಧ್ಯಕ್ಷರು, ಸರ್ಕಾರ ಮತ್ತು ಅಲ್ಲಿನ ಜನತೆಗೆ ತಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದ ಪ್ರಧಾನಿ, ಈ ಅತ್ಯುನ್ನತ ಗೌರವ ಭಾರತದ 140 ಕೋಟಿ ಜನತೆಗೆ ಸಂದ ಗೌರವವಾಗಿದೆ ಹಾಗೂ ಇದು

0: ಭಾರತ ಮತ್ತು ಸ್ಲೊವಾಕಿಯಾ ದೇಶಗಳ ನಡುವಿನ ದೀರ್ಘಕಾಲೀನ ಸ್ನೇಹ ಸಂಬಂಧಕ್ಕೆ ಸಂದ ಗೌರವವಾಗಿದೆ ಎಂದು ತಿಳಿಸಿದ್ದಾರೆ. ಈ ಪ್ರಶಸ್ತಿಯು ಭಾರತ ಮತ್ತು ಸ್ಲೊವಾಕಿಯಾ ದೇಶಗಳ ಜನರ ನಡುವಿನ ಪರಸ್ಪರ ವಿಶ್ವಾಸ, ಆತ್ಮೀಯತೆ ಮತ್ತು ಪ್ರೀತಿಯ ಸಂಕೇತವಾಗಿದೆ ಎಂದು ಬಣ್ಣಿಸಿದ ಪ್ರಧಾನಿ, ಉಭಯ ದೇಶಗಳ ಮುಂಬರುವ ಪೀಳಿಗೆಗೆ ತಮ್ಮ ನಡುವಿನ ವಿಶೇಷ ಸ್ನೇಹ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಲು ಹಾಗೂ ಪೋಷಿಸಲು ಈ ಗೌರವ ನಿರಂತರ ಪ್ರೇರಣೆ ನೀಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ವಿಕಸಿತ ಭಾರತ ಯುವ ಸಂಸತ್ತನ್ನು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ರಾಷ್ಟಮಟ್ಟದ ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆ, ಆಡಳಿತ, ನೀತಿ ಚರ್ಚೆಗಳು ಮತ್ತು ಸಂಸತ್ತಿನ ಕಾರ್ಯವೈಖರಿಯ ಬಗ್ಗೆ ಯುವ ನಾಗರಿಕರಿಗೆ ನೇರ ಅನುಭವದ ಮೂಲಕ ಅರಿವು ಮೂಡಿಸುವ ಅವಕಾಶವನ್ನು ನೀಡುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಭಾರತದ ಯುವಶಕ್ತಿ, ಅವರ ಆಲೋಚನೆಗಳು ಮತ್ತು ಆಶೋತ್ತರಗಳನ್ನು ರಾಷ್ಟದ ಚರ್ಚೆಯ ಮುಖ್ಯವಾಹಿನಿಗೆ ತರುವ ಒಂದು ಚಳವಳಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಅಯೋಧ್ಯೆಯ ರಾಮಮಂದಿರದಲ್ಲಿ ಭಕ್ತರು ನೀಡಿದ ಕಾಣಿಕೆ ಹಾಗೂ ಅಮೂಲ್ಯ ವಸ್ತುಗಳ ದುರ್ಬಳಕೆ ಆರೋಪಗಳ ಕುರಿತು ತನಿಖೆ ನಡೆಸಲು ರಚಿಸಲಾದ ವಿಶೇಷ ತನಿಖಾ ತಂಡ ಎಸ್ಐಟಿ ಇಂದು ತನಿಖೆಯನ್ನು ಆರಂಭಿಸಿದೆ. ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್ ನೇತೃತ್ವದ ಈ ಎಸ್ಐಟಿಯಲ್ಲಿ ಪೊಲೀಸ್ ಮಹಾನಿರೀಕ್ಷಕ ಕಿರಣ್ ಎಸ್ ಹಾಗೂ ಹಣಕಾಸು ಇಲಾಖೆಯ ವಿಶೇಷ ಕಾರ್ಯದರ್ಶಿ ನೀಲ್ ರತನ್ ಸದಸ್ಯರಾಗಿದ್ದಾರೆ. ಎಸ್ಐಟಿ ಸದಸ್ಯರು ಅಯೋಧ್ಯೆಗೆ ಆಗಮಿಸಿ ತನಿಖೆ ಆರಂಭಿಸಿದ್ದು, ನಿನ್ನೆ ಅಯೋಧ್ಯೆ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳೊಂದಿಗೆ ರಾಮಮಂದಿರ ಆವರಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಎಸ್ಐಟಿಗೆ 7 ದಿನಗಳೊಳಗೆ ಪ್ರಾಥಮಿಕ ವರದಿ ಹಾಗೂ 15 ದಿನದೊಳಗೆ ಅಂತಿಮ ವರದಿ ಸಲ್ಲಿಸುವಂತೆ ನಿರ್ದೇಶನ ನೀಡಲಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆಯಾಗದಂತೆ ನೋಡಿಕೊಳ್ಳಲು ಕೇಂದ್ರ ಸರ್ಕಾರ ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತಿನ ಮೇಲೆ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಹೆಚ್ಚಿಸಿದೆ. ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಬರಲಿವೆ. ಹೊಸ ಆದೇಶದ ಪ್ರಕಾರ ಡೀಸೆಲ್ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 13.05 ರೂಪಾಯಿಯಿಂದ 14 ರೂಪಾಯಿ ಹಾಗೂ ವಿಮಾನ ಇಂಧನ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 9.05 ರೂಪಾಯಿಯಿಂದ 12.05 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಪೆಟ್ರೋಲ್ ರಫ್ತು ಸುಂಕದಲ್ಲಿ ಯಾವುದೇ ಬದಲಾವಣೆ ಮಾಡದೆ ಪ್ರತಿ ಲೀಟರ್ಗೆ 1.05 ರೂಪಾಯಿ ಉಳಿಸಿಕೊಳ್ಳಲಾಗಿದೆ. ದೇಶೀಯ ಬಳಕೆಯ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸುಂಕದ ದರದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ದೇಶೀಯ ಮಾರುಕಟ್ಟೆಗೆ ಆದ್ಯತೆ ನೀಡಲು ಮತ್ತು ದೇಶೀಯ ರಫ್ತುಗಳನ್ನು ನಿಯಂತ್ರಿಸಲು ಸರ್ಕಾರ ಮಾರ್ಚ್ 27ರಿಂದ ಈ ರಫ್ತು ಸುಂಕದ ವ್ಯವಸ್ಥೆ ಜಾರಿಗೆ ತಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ವಿಕಸಿತ ಭಾರತ ಯುವ ಸಂಸತ್ತನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ರಾಷ್ಟಮಟ್ಟದಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದೆ. ಕಳೆದ ವರ್ಷ May 6 ಮತ್ತು 7 ಮಧ್ಯರಾತ್ರಿ ನಡೆಸಲಾದ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಭಯೋತ್ಪಾದನೆಯನ್ನು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಜಗತ್ತಿಗೆ ರವಾನಿಸಿತು. ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಗಳ ನೆಲೆಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿದ್ದ 9 ಪ್ರಮುಖ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸಲಾಯಿತು. 100ಕ್ಕೂ ಹೆಚ್ಚು ಉಗ್ರರು ಹತರಾಗಿದ್ದರು. ಇದೇ ವೇಳೆ ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುವ ಉದ್ದೇಶದಿಂದ ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ನಿರ್ಮಾಣ ಕಾರ್ಯಕ್ಕೆ ಸರ್ಕಾರ ವೇಗ ನೀಡಿದೆ. ಗಡಿ ಭದ್ರತೆ, ಭಯೋತ್ಪಾದನೆ ನಿಗ್ರಹ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಯತ್ತ ಸರ್ಕಾರ ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ. ಭಯೋತ್ಪಾದನೆ ವಿರುದ್ದ ಯಾವುದೇ ರಾಜಿ ಇಲ್ಲ ಎಂಬ ನಿಲುವಿನೊಂದಿಗೆ ಎನ್ಡಿಎ ಸರ್ಕಾರ ತನ್ನ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಮುಂದುವರೆಸಿದೆ. ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಈ ವರ್ಷದ ನಾಗರಿಕ ಸೇವೆಗಳ ಪೂರ್ವಭಾವಿ ಪರೀಕ್ಷಾ ಫಲಿತಾಂಶವನ್ನು ಪ್ರಕಟಿಸಿದೆ. 1000ಕ್ಕೂ ಹೆಚ್ಚು ಹುದ್ದೆಗಳ ಭರ್ತಿಗಾಗಿ ನಡೆದ ಪರೀಕ್ಷೆಯಲ್ಲಿ 13,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು

ನಾಗರಿಕ ಸೇವೆಗಳ ಮುಖ್ಯ ಪರೀಕ್ಷೆಗೆ ಆಯ್ಕೆಯಾಗಿದ್ದಾರೆ ಎಂದು ಯುಪಿಎಸ್ಸಿ ತಿಳಿಸಿದೆ. ಅಂಕಗಳು ಹಾಗೂ ಉತ್ತರ ಕೀಲಿಯನ್ನು ಅಂತಿಮ ಫಲಿತಾಂಶ ಪ್ರಕಟವಾದ ಬಳಿಕ ಆಯೋಗದ ಜಾಲತಾಣದಲ್ಲಿ ಪ್ರಕಟಿಸಲಾಗುವುದು ಎಂದು ತಿಳಿಸಲಾಗಿದೆ. ಅಭ್ಯರ್ಥಿಗಳು ತಮ್ಮ ಫಲಿತಾಂಶವನ್ನು ಯುಪಿಎಸ್ಸಿಯ ಅಧಿಕೃತ ಜಾಲತಾಣ upsc.gov.in ವೀಕ್ಷಿಸಬಹುದು. ಕಳೆದ 4 ತಿಂಗಳುಗಳಿಂದ ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿದ್ದ ಸಂಘರ್ಷಕ್ಕೆ ಅಂತ್ಯ ಹಾಡುವ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ದೇಶಗಳು ಮಹತ್ವದ ಚೌಕಟ್ಟು ಒಪ್ಪಂದವನ್ನು ಘೋಷಿಸಿವೆ. ಉಭಯ ದೇಶಗಳ ನಡುವೆ ಈಗಾಗಲೇ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಲಾಗಿದ್ದು, ಶುಕ್ರವಾರದಂದು ಸ್ವಿಟ್ಜರ್ಲೆಂಡ್ನ ಜೆನೆವಾದಲ್ಲಿ ಅಧಿಕೃತ ಸಹಿ ಹಾಕುವ ಕಾರ್ಯಕ್ರಮ ನಡೆಯಲಿದೆ. ಈ ಒಪ್ಪಂದದ ಅನ್ವಯ ಜಗತ್ತಿನ ಅತ್ಯಂತ ನಿರ್ಣಾಯಕ ಜಲಮಾರ್ಗವಾದ ಹಾರ್ಮುಜ್ ಜಲಸಂಧಿಯನ್ನು ಮರುಚಾಲನೆಗೊಳಿಸಲು ಹಾದಿ ಸುಗಮವಾಗಲಿದ್ದು, ಇರಾನ್ನ ಪರಮಾಣು ಕಾರ್ಯಕ್ರಮದ ಕುರಿತು 60 ದಿನಗಳ ಕಾಲಾವಕಾಶದ ಮಾತುಕತೆಗಳು ಆರಂಭವಾಗಲಿವೆ. ಈ ಸಕಾರಾತ್ಮಕ ಬೆಳವಣಿಗೆಯಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳು ಇಳಿಕೆ ಕಂಡಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜ್ಗಿಶ್ಚಿಯಾನ್ ಈ ಬೆಳವಣಿಗೆಯನ್ನು ಸ್ವಾಗತಿಸಿದ್ದು, ಯುದ್ಧ ಕೊನೆಗೊಳಿಸುವ ನಿಟ್ಟಿನಲ್ಲಿ ಇದನ್ನು ಪ್ರಮುಖ ಹೆಜ್ಜೆ ಎಂದು ಬಣ್ಣಿಸಿದ್ದಾರೆ. ನಿರ್ಬಂಧಗಳ ಸಡಿಲಿಕೆ, ಜಲಮಾರ್ಗದ ಸುಂಕ ಮತ್ತು ಇಸ್ರೇಲ್ ಲೆಬನಾನ್ ಗಡಿ ಸಂಘರ್ಷದಂತಹ ಪ್ರಮುಖ ವಿಷಯಗಳಲ್ಲಿ ಇನ್ನೂ ಭಿನ್ನಾಭಿಪ್ರಾಯಗಳು ಮುಂದುವರೆದಿವೆ. ಈ ಒಪ್ಪಂದ ಆ ವಲಯದ ಸುದೀರ್ಘ ಶಾಂತಿಗೆ ದಾರಿಯಾಗಲಿದೆಯೇ ಎಂಬುದನ್ನು ಮುಂಬರುವ ದಿನಗಳಲ್ಲಿ ನಿರ್ಧರಿಸಲಾಗುವುದು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಫಿಫಾ ವಿಶ್ವಕಪ್ 2026ರಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ಗೆ ಅರ್ಹತೆ ಪಡೆದಿರುವ ಪುಟ್ಟ ರಾಷ್ಟ ಕಾಬೋ ವರ್ಡೆ ಬಲಿಷ್ಠ ಸ್ಪೇನ್ ತಂಡವನ್ನು ಗೋಲು ರಹಿತ ಡ್ರಾಗೆ ತಡೆದು ಅಚ್ಚರಿ ಮೂಡಿಸಿದೆ. 40 ವರ್ಷದ ಗೋಲ್ ಕೀಪರ್ ಒಜಿನ್ಹಾ ಅವರ ಅದ್ಭುತ ಪ್ರದರ್ಶನದ ನೆರವಿನಿಂದ ಕಾಬೋ ವರ್ಡೆ 0-0 ಅಂತರದಲ್ಲಿ ಪಂದ್ಯವನ್ನು ಸಮಬಲದಲ್ಲಿ ಅಂತ್ಯಗೊಳಿಸಿತು. ಇದುವರೆಗೆ ಟೂರ್ನಿಯ ಅತಿದೊಡ್ಡ ಅಚ್ಚರಿ ಫಲಿತಾಂಶವೆಂದು ತಿಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏವಿಯಾನ್ನಲ್ಲಿ G7 ಶೃಂಗಸಭೆ ಆರಂಭ, ಪ್ರಮುಖ ಜಾಗತಿಕ ಸವಾಲುಗಳ ಕುರಿತು ನಾಯಕರ ಚರ್ಚೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೊವಾಕಿಯಾದ ಅತ್ಯುನ್ನತ ನಾಗರಿಕ ಗೌರವ ಸನ್ಮಾನ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಸುಂಕ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಸ್ಪೇನ್ ವಿರುದ್ಧ ಅಚ್ಚರಿಯ ಡ್ರಾ ಸಾಧಿಸಿದ ಕಾಬೋ ವರ್ಡೆ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ.

ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ, ಸಮಯ ಸರಿಯಾಗಿ 7:45:52. ಈಗ ಕೆಲವು ಜಾಹೀರಾತುಗಳು, ನಂತರ ಚಿತ್ರಗೀತೆಗಳು ಪ್ರಸಾರವಾಗಲಿದೆ.

0: ಹೆಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಹಂಸಲೇಖ ಅವರ ಸಂಗೀತ ಹಾಗೂ ಸಾಹಿತ್ಯವಿರುವ ಕುರಿಗಳು ಸರ್ ಕುರಿಗಳು ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ರಾಜೇಶ್ ಹಾಗೂ ಹೇಮಂತ್.

ಗೌರಿ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿ ಹಾಡಿದರೆ ಪಿ ಬಿ ಶ್ರೀನಿವಾಸ್, ಸಾಹಿತ್ಯ ಕೆ ಎಸ್ ನರಸಿಂಹಸ್ವಾಮಿಯವರು, ಸಾಹಿತ್ಯ ಜಿ ಕೆ ವೆಂಕಟೇಶ್ ಅವರದಾಗಿದೆ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ. ಈಗ ಚಿತ್ರಗೀತೆಗಳು. ಮೊದಲಿಗೆ ಮಿಲನ ಚಿತ್ರದಿಂದ ಆಯ್ದ ಗೀತೆ, ಹಾಡಿದ್ದಾರೆ ಸೋನು ನಿಗಮ್, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ರಾಗ ಸಂಯೋಜನೆ ಮನೋಮೂರ್ತಿಯವರದಾಗಿದೆ.

ಯುವರತ್ನ ಚಿತ್ರದ ಗೀತೆಯನ್ನು ಕೇಳಿ ಅರ್ಮಾನ್ ಮಲ್ಲಿಕ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಯುಗಳ ಧ್ವನಿಯಲ್ಲಿದೆ. ಗೌಸ್ಪೀರ್ ಅವರ ಸಾಹಿತ್ಯಕ್ಕೆ ಎಸ್ ಎಸ್ ತಮನ್ ಅವರ ಸಂಗೀತವಿದೆ.

0: ಇದುವರೆಗೂ ಚಿತ್ರಗೀತೆಗಳು ಪ್ರಸಾರವಾಯಿತು. 9:05 ಪ್ರಸಾರವಾಗುವ ಗೀತ ಪಲ್ಲವದಲ್ಲಿ ಹೊಸ ಚಿತ್ರಗೀತೆಗಳನ್ನು ಕೇಳುವಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸಾಧ್ಯಪಡದಾರಿಗಂ ನರಬಾಲಪಟ್ಟವನು ಶುದ್ಧಪಡಿಸಲು ತೊಡೆದು ಪೂರ್ವದೆಲ್ಲವನು. ಸಾಧ್ಯಪಡದಾರಿಗಂ ನರಬಾಲಪಟ್ಟವನು ಶುದ್ಧಪಡಿಸಲು ತೊಡೆದು ಪೂರ್ವದೆಲ್ಲವನು. ಹೊದ್ದೆ ಹರಿಯಲಿ ಬೇಕು ಕರ್ಮ ಶೇಷದ ಪಟವ, ಬುದ್ಧಿ ನುಡಿ ಸೈರಣೆಯೇ ಮಂಕುತಿಮ್ಮ. ಹೊದ್ದೆ ಹರಿಯಲಿ ಬೇಕು ಕರ್ಮ ಶೇಷದ ಪಟವ, ಬುದ್ಧಿ ನುಡಿ ಸೈರಣೆಯೇ ಮಂಕುತಿಮ್ಮ.

ಮನುಷ್ಯ ಕರ್ಮಜೀವಿ. ಹಿಂದಿನ ಜನ್ಮ, ಈ ಜನ್ಮ, ಮುಂದಿನ ಜನ್ಮ, ಈ ಮೂರರಲ್ಲೂ ಸಂಚಿತ ಆಗಾಮಿ ಪ್ರಾರಬ್ಧಗಳೆಂಬ ಕರ್ಮದಿಂದ ಬಂಧಿತನಾಗಿದ್ದಾನೆ. ಇದನ್ನೇ ವಿಧಿಲಿಖಿತ, ಹಣೆಬರಹ, ಕರ್ಮಶೇಷ, ಬಾಲಪಟ್ಟ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಾರೆ. ಸಂಚಿತ ಕರ್ಮವೆಂದರೆ ಜನ್ಮಾಂತರಗಳಲ್ಲಿ ಹಿಂದೆ ಸಂಚಯವಾದ ಕರ್ಮ. ಆಗಾಮಿ ಕರ್ಮ ಅಂದರೆ ವರ್ತಮಾನ ಕರ್ಮಗಳ ಫಲವಾಗಿ ಮುಂದಿನ ಜನ್ಮಗಳಲ್ಲಿ ಅನುಭವಿಸುವ ಕರ್ಮ. ಪ್ರಾರಬ್ಧವೆಂದರೆ ಈ ಜನ್ಮದಲ್ಲಿ ಹಿಂದಿನ ಜನ್ಮದ ಪಾಪಪುಣ್ಯಗಳ ಫಲವಾಗಿ ಅನುಭವಿಸುತ್ತಿರುವ, ಅನುಭವಿಸಬೇಕಾದ ಪಾಪಪುಣ್ಯಗಳ ಕರ್ಮ. ಮಾಡಿದ್ದುಣ್ಣೋ ಮಹಾರಾಯ ಎಂಬಂತೆ ಈ ಜನ್ಮದಲ್ಲಿ ಅನುಭವಿಸುತ್ತಿರುವ ಕರ್ಮಗಳನ್ನು ನಾವು ತಪ್ಪಿಸಿಕೊಳ್ಳುವ ಹಾಗಿಲ್ಲ. ಉಳಿದ ಕರ್ಮದ್ವಯಗಳಿಂದಲೂ ತಪ್ಪಿಸಿಕೊಳ್ಳುವಂತಿಲ್ಲ. ಸಾಧ್ಯವಾಗದು ಆರಿಗುಂ ನರಭಾಲ ಪಟ್ಟ ಅನ್ನುತ್ತಾರೆ DVG. ಪೂರ್ವದೆಲ್ಲವನ್ನು ಪ್ರಾರಬ್ಧ ಕರ್ಮವನ್ನು ಅನುಭವಿಸಿದರೆ ನಾವು ಬೇಬಾಕಿ ಆಗುತ್ತೇವೆ, ಸಾಲರಹಿತರಾಗುತ್ತೇವೆ. ಅದಕ್ಕಾಗಿ ಕರ್ಮವೆಂಬ ವಸ್ತ್ರವನ್ನು ಹೊದೆಯಲೇಬೇಕಾಗಿದೆ. ಎಂದರೆ ಕರ್ಮದಿಂದ ಆವೃತ್ತರಾಗಿ ಸದಾ ಅದರ ಅನುಭವದಲ್ಲೇ ನಾವು ಇರುತ್ತೇವೆ ಎಂದರ್ಥ. ಪ್ರಾರಬ್ಧ ಕರ್ಮಗಳು, ಅನುಭವಿಸಲೇಬೇಕಾದ ಕರ್ಮಗಳು ಅಥವಾ ಅನುಭವಿಸುತ್ತಿರುವ ಕರ್ಮಗಳು ಮೂರು ವಿಧವಾಗಿವೆ. ಸ್ವಇಚ್ಛಾ ಕರ್ಮ, ನಾವೇ ಪಡೆದುಕೊಂಡಿದ್ದು. ಪರೇಚ್ಛಾ ಕರ್ಮ, ಬೇರೆಯವರ ಫಲವಾಗಿ ಬಂದದ್ದು. ಅನಿಚ್ಛಾ ಕರ್ಮ, ದೈವೇಚ್ಛೆಯಿಂದ ತಾನಾಗಿ ಬಂದದ್ದು. ಈ ಎಲ್ಲ ಪ್ರಾರಬ್ಧ ಕರ್ಮಗಳನ್ನು ನಾವು ಅನುಭವಿಸಲೇಬೇಕು, ಬೇರೆ ವಿಧಿ ಇಲ್ಲ. ಆದ್ದರಿಂದ ಅವುಗಳನ್ನು ಸಹಿಸುವುದಕ್ಕೆ ನಮಗೆ ಬೇಕಾದ ಒಂದೇ ದಾರಿ ಎಂದರೆ ಸೈರಣೆ, ಸಹನೆ. ಇದು ನಿಜವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಸಂಗತಿ. ಇದೇ ನಿಜವಾದ ಸತ್ಯ. ಕರ್ಮಶೇಷ ಅಂದಾಗ ಅದು ಸುಖವಾಗಿರಬಹುದು, ಇಲ್ಲ ದುಃಖರೂಪವಾಗಿರಬಹುದು. ಅದು ಪಾಪಕರ್ಮವಾಗಿರಬಹುದು, ಇಲ್ಲ ಪುಣ್ಯಕರ್ಮ ಆಗಿರಬಹುದು. ಎರಡನ್ನೂ ಸಮಾನ ದೃಷ್ಟಿಯಿಂದ ಸ್ವೀಕರಿಸುವ ಸಹನೆ ನಮಗಿರಬೇಕು. ಪುಣ್ಯಾನುಭವಕ್ಕೆ ಆತುರ ಸಲ್ಲದು, ಪಾಪ ಅನುಭವಕ್ಕೆ ಚಿಂತೆ ಸಲ್ಲದು. ಎರಡರ ಸಂದರ್ಭದಲ್ಲೂ ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯ. ತಾಳುವಿಕೆಗಿಂತ ತಪವೂ ಇನ್ನಿಲ್ಲ ಅಂತ ಹೇಳಿದ ಮಹನೀಯರ ಮಾತನ್ನು ನಾವು ನೆನೆದು ಹಣೆ ಬರಹವನ್ನು ಅನುಭವಿಸಲು ಇರಬೇಕಾದ ಮನೋಭಾವವನ್ನು ರೂಢಿಸಿಕೊಳ್ಳಬೇಕು ಅನ್ನುವುದು DVG ಅವರ ಉಪದೇಶ.

ಯುದ್ಧವಾಗಲಿ ರಾಜ್ಯ ವಿದ್ಯೆಯಾಗಲಿ ಶಾಸ್ತ್ರ ವೃದ್ಧಿಯಾಗಲಿ ನರನ ಹಣೆಯಿ ನಳಿಯಿಸದ. ಯುದ್ಧವಾಗಲಿ ರಾಜ್ಯ ವಿದ್ಯೆಯಾಗಲಿ ಶಾಸ್ತ್ರ ವೃದ್ಧಿಯಾಗಲಿ ನರನ ಹಣೆಯಿ ನಳಿಯಿಸದ. ಕ್ಷುದ್ರ ಕಾರ್ಪಣ್ಯದ ನ್ಯಾಯದನಿ ತಿನಿತುಳಿಕೆ ಇದ್ದೇ ಇರುವುದು ನಮಗೆ ಮಂಕುತಿಮ್ಮ. ಕ್ಷುದ್ರ ಕಾರ್ಪಣ್ಯದ ನ್ಯಾಯದನಿ ತಿನಿತುಳಿಕೆ ಇದ್ದೇ ಇರುವುದು ನಮಗೆ ಮಂಕುತಿಮ್ಮ.

0: ಭಗವದ್ಗೀತೆಯಲ್ಲಿ ಹೇಳಿರುವ ಕರ್ಮಯೋಗವನ್ನು ತಮ್ಮದೇ ಆದ ರೀತಿಯಲ್ಲಿ ತಿಲಕ್, ವಿನೋಬಾ, ಅರವಿಂದ ಮೊದಲಾದ ಆಧುನಿಕ ಜ್ಞಾನಿಗಳು ವಿವರಿಸಿದ್ದಾರೆ. ಅವರ ಪೈಕಿ DVG ಅವರು ಅಗ್ರಗಣ್ಯರು. ಕಗ್ಗ ಗೀತೆಗಳ ಮೂಲಕ ವಿಶಿಷ್ಟ ರೀತಿಯಲ್ಲಿ ಕರ್ಮ ಸಿದ್ಧಾಂತವನ್ನು ವಿವರಿಸಿದ್ದಾರೆ DVG ಅವರು. ವಿಧಿಯನ್ನು, ಹಣೆ ಬರಹವನ್ನು ಯಾವುದೇ ಸಾಮೂಹಿಕ ಪ್ರಯತ್ನದಿಂದಾಗಲಿ ವೈಯಕ್ತಿಕ ಪ್ರಯತ್ನದಿಂದಾಗಲಿ ಎದುರಿಸಲು ಸಾಧ್ಯವೇ, ನಿವಾರಿಸಲು ಶಕ್ಯವೇ ಎಂದರೆ ಇಲ್ಲ ಎಂಬುದೇ ಉತ್ತರ. ವ್ಯಕ್ತಿಯ ಕೈಯಲ್ಲಿ ಆಗದ್ದು ಶಕ್ತಿಯ ಕೈಯಲ್ಲಿ, ಸಾಮೂಹಿಕ ಶಕ್ತಿಯ ಕೈಯಲ್ಲಿ ಆಗುತ್ತೆ ಅನ್ನುವುದು ನಿಜ. ಕೆಲವೊಮ್ಮೆ ಗಾಂಧೀಜಿಯವರು ಜನಶಕ್ತಿಯನ್ನು ಬಳಸಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು. ಹಿಟ್ಲರ್ ಯುದ್ಧ ಶಕ್ತಿಯಿಂದ, ಸೈನ್ಯ ಶಕ್ತಿಯಿಂದ ತನ್ನನ್ನೇ ಜಗತ್ತಿಗೆ ಶ್ರೇಷ್ಠ ವ್ಯಕ್ತಿ ಎಂದು ಭಾವಿಸಿಕೊಂಡು ಜಗತ್ತನ್ನೇ ಅಲ್ಲಾಡಿಸಿಬಿಟ್ಟ. ಆದರೆ ಅಧ್ಯಾತ್ಮ ಜ್ಞಾನ, ಶಾಸ್ತ್ರಜ್ಞಾನಗಳಿಂದ ಶಂಕರ, ಮಧ್ವ, ರಾಮಾನುಜರು ಅಹಿಂಸೆಯ ಮೂಲಕ ಜಗದ್ವಿಖ್ಯಾತರಾದರು. ಆದ್ದರಿಂದ ಯುದ್ಧವಿದ್ಯೆ, ರಾಜವಿದ್ಯೆ, ಶಸ್ತ್ರವಿದ್ಯೆ, ಶಾಸ್ತ್ರವಿದ್ಯೆ ದೇಶ ದೇಶಗಳನ್ನು, ಜನ ಜನಾಂಗಗಳನ್ನು ಪರಿವರ್ತಿಸಬಲ್ಲದು, ನಿಯಂತ್ರಿಸಬಲ್ಲದು. ಹಾಗೆಯೇ ಅವುಗಳ ನೆರವಿನಿಂದ ನರನ ಹಣೆ ಬರಹವನ್ನು ಪರಿವರ್ತಿಸಲಾದೀತೆ? ಇಲ್ಲ. ಕರ್ಮಶೇಷವನ್ನು ಹಣೆಯಿಂದ ಅಳಿಸಲಾದೀತೆ? ಮಾಡಿದ್ದುಣ್ಣೋ ಮಹಾರಾಯ ಎಂಬಂತೆ ನಾವು ಸಂಚಿತ ಕರ್ಮವನ್ನು ಅನುಭವಿಸಲೇಬೇಕು. ಮತ್ತೊಂದು ಸಂಗತಿ ಎಂದರೆ ಮನುಷ್ಯನ ಸಣ್ಣತನ, ಬಡತನ, ಅನ್ಯಾಯದ ಸ್ವಭಾವಗಳ ಫಲವಾಗಿ ಅಷ್ಟೋ ಇಷ್ಟೋ ಪಾಪಶೇಷವೋ ಪುಣ್ಯಶೇಷವೋ ನಮಗೆ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಹಿಂದಿನ ಜನ್ಮದ್ದು ಈ ಜನ್ಮಕ್ಕೆ ಪ್ರಾರಬ್ಧವೆನಿಸಿರುತ್ತದೆ. ಅದಕ್ಕೆ ಪರಿಹಾರವೇನು ಎಂದರೆ ತಾಳ್ಮೆ, ಸಹನೆ, ಸೈರಣೆಗಳಿಂದ ಬಂದದ್ದನ್ನು ಸಹಿಸಿಕೊಳ್ಳುವುದು, ಶಾಂತ ಸ್ವಭಾವವನ್ನು ಬೆಳೆಸಿಕೊಳ್ಳುವುದಷ್ಟೇ. ಲೋಕದಲ್ಲಿ ರಾಜಕೀಯವಾಗಿ ಆಡಳಿತ ಸುಧಾರಣೆಗಳಾಗಿದ್ದರೂ, ಕ್ರಾಂತಿಯಿಂದ ಯುದ್ಧಗಳಾಗಿದ್ದರೂ, ಶಾಸ್ತ್ರ ವಿಜ್ಞಾನಗಳಿಂದ ಬೆಳವಣಿಗೆಯಾಗಿದ್ದರೂ, ಅಪಾರ ಭೋಗ ಸಾಮಗ್ರಿಗಳು, ಜ್ಞಾನ ಸಾಮಗ್ರಿಗಳು ವೃದ್ಧಿಗೊಂಡಿದ್ದರೂ, ರಾಗಿ ಬೀಸುವುದು ತಪ್ಪಲಿಲ್ಲ ಎಂಬಂತೆ ನಮ್ಮ ಕರ್ಮಗಳ ಫಲವನ್ನು ಅನುಭವಿಸುವುದನ್ನು ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಳೆ ಬರಹವನ್ನು ಯಾರೋ ತಪ್ಪಿಸಲಾರರು. ಕರ್ಮಶೇಷವನ್ನು ಅನುಭವಿಸುವ ಹೊರತು ಬೇರೆ ದಾರಿ ಇಲ್ಲ.
1: ಇದುವರೆಗೆ ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 9:10.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
2: ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
3: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
4: ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
5: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
3: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
6: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
7: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
8: ಮೇರಿ ಭೀಗಿ ಭೀಗಿ ಸಿ ಪಲ್ ಕೂತೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ್ ಕೆ.
7: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
9: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
7: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
10: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 meter ಅಂದರೆ 612 kilohertz ಹಾಗೂ DRM ತರಂಗಾಂತರ 603 kilohertz ಗಳಲ್ಲಿ. ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 meter ಅಂದರೆ 612 kilohertz, ಡಿಆರ್ಎಂ ತರಂಗಾಂತರ 603 kilohertz ಗಳಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುತ್ತಿರುವಿರಿ. ಸಮಯ ಸರಿಯಾಗಿ 9:05:22. ಈಗ ಗೀತ ಪಲ್ಲವ ಹೊಸ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಮೊದಲಿಗೆ ಕೇಳಿ ಕೆಡಿ ಚಿತ್ರದಿಂದ ಆಯ್ದ ಗೀತೆ. ಹಾಡಿದ್ದಾರೆ ಪ್ರೇಮ್, ಸಾಹಿತ್ಯ BS ಮಂಜುನಾಥ್, ಸಂಗೀತ ಅರ್ಜುನ್ ಜನ್ಯ ಅವರದಾಗಿದೆ.

ಸಹನಾ ಭಾರದ್ವಾಜ್ ಅವರ ಕಂಠಸಿರಿಯಲ್ಲಿ ದಂಡಿ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿ ಸಾಹಿತ್ಯ ರಾಗಂ ರಾಗ ಸಂಯೋಜನೆ ರಮೇಶ್ ಕೃಷ್ಣ ಅವರದಾಗಿದೆ.

ಚರಣ್ರಾಜ್, ಸಿದ್ಧಾರ್ಥ್ ಬೆಳವಣ್ಣು ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಟಗರು ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿ, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಚರಣ್ರಾಜ್ ಅವರದಾಗಿದೆಯೇ.

ವಿಕ್ರಾಂತ್ ರೋಣಾಚಿತದ ಗೀತೆಯನ್ನು ಕೇಳಿ ವಿಜಯ್ ಪ್ರಕಾಶ್, ಕಾರ್ತಿಕ್ ಹರ್ಷಿಕಾ, ದೇವನಾಥ್ ಸಂಗಡಿಗರ ಧ್ವನಿಯಲ್ಲಿದೆ. ಸಾಹಿತ್ಯ ಅನೂಪ್ ಭಂಡಾರಿ, ಸಂಗೀತ ಅಜನೀಶ್ ಬಿ ಲೋಕನಾಥ್ ಅವರದಾಗಿದೆ.

ಜಸ್ಕರಣ್ ಸಿಂಗ್ ಹಾಗೂ ಪೃಥ್ವಿ ಭಟ್ ಅವರ ಯುಗಳ ಧ್ವನಿಯಲ್ಲಿ ಕಳ್ ಚಿತ್ರದ ಗೀತೆಯನ್ನು ಕೇಳಿ. ಸಾಹಿತ್ಯ ಅನಿಲ್ ಕುಮಾರ್, ಸಂಗೀತ ಅರ್ಜುನ್ ಜನ್ಯಾವರದಾಗಿದೆ.

0: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ.
2: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
3: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
4: ಅರ್ಮಾನ್ ಮಲಿಕ್ ಅವರ ಧ್ವನಿಯಲ್ಲಿ ಬನಾರಸ್ ಚಿತ್ರದ ಗೀತೆಯನ್ನು ಕೇಳಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತವಿದೆ.

ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ. ಸಮಯ 9:30 ಸೆಕೆಂಡುಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಗಾನಗಂಗೆ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ಲಕ್ಷ್ಮೀ ಬಿ ಆರ್ ಮಾಡುವ ಸ್ವಾಗತ. ಎಂದಿನಂತೆ ನಮ್ಮ ನೆಚ್ಚಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾತು, ಮಾಹಿತಿ, ಮನರಂಜನೆ, ಸುಮಧುರ ಗೀತೆಗಳು ಮೂಡಿಬರಲಿವೆ. ಇಂದಿನ ಗಾನಗಂಗೆ ಕಾರ್ಯಕ್ರಮದ ವಿಷಯ ಮಳೆಗಾಲ. ಮಳೆಗಾಲ ಪ್ರಕೃತಿಯ ಜೀವನಾಡಿ ಮತ್ತು ವರ್ಷದ ಅತ್ಯಂತ ಸುಂದರವಾದ ಋತು. ಭಾರತದಲ್ಲಿ ಇದು ಸಾಮಾನ್ಯವಾಗಿ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಇರುತ್ತೆ. ಬೇಸಿಗೆ ಬಿಸಿಲಿನಿಂದ ಕಂಗೆಟ್ಟ ನಮ್ಮೆಲ್ಲರಿಗೂ ತಂಪನ ನೀಡುತ್ತೆ. ರೈತರ ಕೃಷಿ ಚಟುವಟಿಕೆಗಳಿಗೆ ಇದು ಪ್ರಮುಖ ಸಮಯ. ಮಳೆಗಾಲವು ಇಡೀ ಜೀವ ಸಂಕುಲಕ್ಕೆ ಹೊಸ ಚೈತನ್ಯವನ್ನು ತುಂಬುತ್ತೆ. ನಮಗೆ ತಿಳಿದಿರುವಂತೆ ಆರು ಋತುಗಳಾದ ವಸಂತ, ಗ್ರೀಷ್ಮ, ವರ್ಷ, ಶರತ್, ಹೇಮಂತ ಹಾಗೂ ಶಿಶಿರ, ಇವುಗಳಲ್ಲಿ ವರ್ಷ ಋತು ಮಳೆಯ ಋತುವಾಗಿದೆ. ಶ್ರಾವಣ ಮತ್ತು ಭಾದ್ರಪದ ಮಾಸಗಳು ಸೇರಿ ವರ್ಷ ಋತುವು ಆಗುತ್ತೆ. ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಜುಲೈ ಮತ್ತು ಆಗಸ್ಟ್ ಹೆಚ್ಚು ಮಳೆ ಬೀಳುವ ತಿಂಗಳುಗಳಾಗಿವೆ. ಮಳೆಯ ನಂತರ ಪ್ರಕೃತಿ ಹಸಿರು ಸೀರೆಯನ್ನು ಹೊತ್ತಂತೆ ಕಾಣುತ್ತೆ. ಮರ ಗಿಡಗಳಲ್ಲಿ ಸುಂದರವಾದ ಹೂಗಳು ಅರಳಿ ಪ್ರಕೃತಿ ಸೌಂದರ್ಯ ಹೆಚ್ಚುತ್ತೆ. ಮಳೆಗಾಲದ ಪ್ರಕೃತಿ ಸೌಂದರ್ಯ, ಆಹಾರ, ಆರೋಗ್ಯ ಸವಾಲುಗಳೇನು ಎದುರಿಸಬೇಕು ನಾವು ಅಂತ ತಿಳಿದುಕೊಳ್ಳೋಣ. ಈಗ ಕೆಲವು ಪ್ರಕಟಣೆಯನ್ನು ಕೇಳೋಣ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಶ್ರೇಯಾ ಘೋಷಾಲ್ ಅವರ ಮಧುರ ಕಂಠದಲ್ಲಿ ಮೊಗ್ಗಿನ ಮನಸ್ಸು ಚಿತ್ರದ ಗೀತೆಯನ್ನು ಕೇಳೋಣ.

ಕೇಳುಗರೆ, ಮಳೆಗಾಲದ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸೋಕೆ ಪದಗಳು ಸಾಕಾಗಲ್ಲ. ಬೇಸಿಗೆಯ ಬಿಸಿಲಿನ ನಂತರದಲ್ಲಿ ಬೀಳುವ ಮೊದಲ ಮಳೆಯ ಮಣ್ಣಿನ ವಾಸನೆ ಮನಸ್ಸಿಗೆ ಎಷ್ಟು ಮುದ ನೀಡುತ್ತೆ. ಮೊದಲ ಮಳೆಯಲ್ಲಿ ಸ್ನೇಹಿತರು, ಕುಟುಂಬ ವರ್ಗದೊಂದಿಗೆ ತೊಯ್ದು ಬರೋದೇ ಒಂದು ಮಜಾ. ಮಳೆ ಜೋರಾಗಿ ಸುರಿಯುತ್ತಿದ್ರೆ ಆ ವಾತಾವರಣದಲ್ಲಿ ತರಹೇವಾರಿ ಕರೆದ ಬೋಂಡ, ಬಜ್ಜಿ, ವಡೆಗಳನ್ನ ಬಿಸಿ ಬಿಸಿಯಾಗಿ ಸವಿಯೋದು ಎಷ್ಟು ಚೆನ್ನಾಗಿರತ್ತೆ ಅಲ್ವಾ? ಬಿಸಿಲು ಮಿಶ್ರಿತ ಮಳೆ ಬಿದ್ದಾಗ ಆಗಸದಲ್ಲಿ ಕಾಮನಬಿಲ್ಲು ಮೂಡಿ ಕಂಡಾಗ ಒಂದು ಕ್ಷಣ ನಿತ್ಯದ ಜಂಜಾಟಗಳಿಗೆಲ್ಲ ವಿರಾಮ ಕೊಟ್ಟು ಕಾಮನಬಿಲ್ಲಿನ ಕಮಾನಿನಲ್ಲಿ ಎಲ್ಲ ಬಣ್ಣಗಳನ್ನು ದಿಟ್ಟಿಸ್ತಾ ನಿಂತರೆ ನಮ್ಮನ್ನು ನಾವೇ ಮರೆತು ಮತ್ತೆ ಎಲ್ಲ ಕೆಲಸಗಳು ನೆನಪಾಗಿ ಕಾಮನ ಬಿಲ್ಲಿನ ಬಣ್ಣಗಳೇ ಸ್ಫೂರ್ತಿಯಾಗಿ ದಿನಚರಿಯು ಸರಾಗವಾಗಿ ನಡೆದುಕೊಂಡು ಹೋಗುತ್ತೆ. ಧೋ ಅಂತ ಮಳೆ ಸುರಿದು ನಿಂತಾಗ, ಅಲ್ಲಲ್ಲಿ ನೀರು ನಿಂತು ಹರಿಯುವಾಗ ಪುಟ್ಟ ಮಕ್ಕಳೊಂದಿಗೆ ಕಾಗದದ ದೋಣಿ ಮಾಡಿ ತೇಲಿಬಿಟ್ಟು ಎಲ್ಲರೂ ಸಂತೋಷ ಪಡಬಹುದು. ಝಡಿ ಮಳೆ ಹಿಡಿದು ಹೊರಗೆಲ್ಲೂ ಹೋಗಲು ಆಗದ ಸಂದರ್ಭದಲ್ಲಿ ಬಿಸಿ ಬಿಸಿ ಕಾಫಿ ಜೊತೆ ಇಷ್ಟದ ಕಥೆ, ಕಾದಂಬರಿ, ಪುಸ್ತಕ ಓದಲು ಕೂತ್ರೆ ನಮ್ಮನ್ನು ನಾವೇ ಮರೆತು ಬಿಡ್ತೀವಿ. ಹೀಗೆ ಇನ್ನೂ ಅನೇಕ ಮಳೆಗಾಲದ ಹಿತ ನೆನಪಿನೊಂದಿಗೆ ಈ ಬಾರಿಯ ಮಳೆಗಾಲವನ್ನು ಹೇಗೆಲ್ಲ ಆಸ್ವಾದಿಸಬಹುದು ಅಂತ ಆಲೋಚಿಸ್ತಾ ಈ ಗೀತೆ ನಿಮಗಾಗಿ. ಮಾಸ್ತಿಗುಡಿ ಚಿತ್ರದಿಂದ ಆಯ್ದುಕೊಳ್ಳಲಾಗಿದೆ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಯುಗಳ ಧ್ವನಿಯಲ್ಲಿದೆ. ಸಾಧು ಕೋಕಿಲ ಅವರ ಸಂಗೀತಕ್ಕೆ ಕವಿರಾಜ್ ಅವರ ಸಾಹಿತ್ಯವಿದೆ.

ಭಾರತದಲ್ಲಿ ಎರಡು ವಿಧಗಳ ಮಳೆಗಳನ್ನ ಕಾಣಬಹುದು. ಅವುಗಳು ಮುಂಗಾರು ಮಳೆ ಹಾಗೂ ಹಿಂಗಾರು ಮಳೆ. ಮುಂಗಾರು ಮಳೆ ಸಾಮಾನ್ಯವಾಗಿ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಇರುತ್ತೆ. ನೈಋತ್ಯ ದಿಕ್ಕಿನಿಂದ ಬೀಸುವ ಮಾರುತಗಳು ಕೇರಳ ಕರಾವಳಿಯನ್ನು ಪ್ರವೇಶಿಸಿ ದೇಶಾದ್ಯಂತ ಮಳೆಯನ್ನು ತರುತ್ತೆ. ಹಿಂಗಾರು ಮಳೆಯು ಅಕ್ಟೋಬರ್ನಿಂದ ಡಿಸೆಂಬರ್ ಅವಧಿಯಲ್ಲಿ ಈಶಾನ್ಯ ಭಾಗದಿಂದ ಬೀಸುವ ಮಾರುತಗಳಿಂದ ಉಂಟಾಗುವ ಮಳೆಯಾಗಿದೆ. ಭಾರತೀಯ ಕೃಷಿಯು ಹೆಚ್ಚಾಗಿ ಮಳೆಯನ್ನೇ ಅವಲಂಬಿಸಿದೆ. ರೈತರು ಬಿತ್ತನೆ ಮಾಡಲು ಮಳೆಯನ್ನೇ ಅವಲಂಬಿಸಿದ್ದಾರೆ. ದೇಶದ ಒಟ್ಟು ವಾರ್ಷಿಕ ಮಳೆಯ ಸುಮಾರು 80% ಮಳೆಯು ಈ ಅವಧಿಯಲ್ಲಿಯೇ ಸಿಗುತ್ತೆ. ಭತ್ತ, ಜೋಳ, ಕಬ್ಬು ಸೇರಿದಂತೆ ಅನೇಕ ಬೆಳೆಗಳನ್ನು ಬೆಳೆಯಲು ಮಳೆ ನೀರು ಅತ್ಯಗತ್ಯವಾಗಿದೆ. ಜಲಚಕ್ರ ಸರಾಗವಾಗಿ ನಡೆಯಲು ಮತ್ತು ನದಿ ಕೆರೆ ಕಟ್ಟೆಗಳು ತುಂಬಲು ಮಳೆಗಾಲವು ಸಹಕಾರಿಯಾಗಿದೆ. ಭಾರತೀಯ ರೈತರು ಮಳೆಗಾಲವನ್ನು ನಿರ್ದಿಷ್ಟ ನಕ್ಷತ್ರಗಳ ಆಧಾರದ ಮೇಲೆ ಲೆಕ್ಕ ಹಾಕ್ತಾರೆ. ನಮ್ಮ ಕರ್ನಾಟಕದ ಊರು ಹಳ್ಳಿಗಳಲ್ಲಿ ಋತುಗಳು ಮತ್ತು ಮಳೆ ಮಹಾನಕ್ಷತ್ರಗಳು ಪ್ರಚಲಿತದಲ್ಲಿದೆ. ಸೇವಂತಿ ಸೇವಂತಿ ಚಿತ್ರದ ಗೀತೆಯನ್ನು ಎಸ್ ಎ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳೋಣ.

ಮಳೆಗಾಲದಲ್ಲಿ ನಾವು ಏನೆಲ್ಲ ಸವಾಲುಗಳನ್ನ ಎದುರಿಸಬೇಕಾಗತ್ತೆ ಅಂತ ನೋಡೋದಾದರೆ, ಈಗ ತೇವಾಂಶ ಹೆಚ್ಚು ಇರೋದ್ರಿಂದ ಡೆಂಗ್ಯೂ, ಮಲೇರಿಯಾ, ಶೀತ ಮತ್ತು ಜ್ವರದಂತಹ ಸೋಂಕುಗಳು ಹರಡುವ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಆದ್ದರಿಂದ ಈ ಸಮಯದಲ್ಲಿ ನೀರು ನಿಲ್ಲದಂತೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ಅವಶ್ಯಕವಾಗಿದೆ. ಮಲಗುವಾಗ ಸೊಳ್ಳೆ ಪರದೆಗಳನ್ನ ಬಳಸಬಹುದು. ಮಳೆಗಾಲವು ಕೆಲವೊಮ್ಮೆ ಪ್ರವಾಹ, ಭೂಕುಸಿತ ಮತ್ತು ಸಾಂಕ್ರಾಮಿಕ ರೋಗಗಳನ್ನ ತಂದೊಡ್ಡತ್ತೆ. ಅವುಗಳನ್ನ ಎದುರಿಸೋಕೆ ಮುಂಜಾಗ್ರತಾ ಕ್ರಮಗಳನ್ನ ಮಾಡ್ಕೋಬೇಕು. ತಗ್ಗು ಪ್ರದೇಶಗಳಲ್ಲಿ ನೀರು ನಿಲ್ಲುವುದರಿಂದ ದಟ್ಟಣೆ ಮತ್ತು ಇತರ ತೊಂದರೆಗಳು ಉಂಟಾಗುವ ಸಂಭವನೀಯತೆ ಇರುತ್ತೆ. ನಿರಂತರ ಮಳೆಯಿಂದಾಗಿ ಪ್ರವಾಹ, ಭೂಕುಸಿತದಂತಹ ನೈಸರ್ಗಿಕ ವಿಕೋಪಗಳು ಸಂಭವಿಸುವ ಸಾಧ್ಯತೆ ಇರುವಾಗ ಯಾವುದೇ ಪ್ರವಾಸಗಳಿಗೆ ಹೋಗದೆ ಮುಂಜಾಗ್ರತೆ ವಹಿಸಬೇಕು. ಆಕ್ಸಿಡೆಂಟ್ ಚಿತ್ರದ ಗೀತೆಯನ್ನು ಕೇಳೋಣ, ಸೋನು ನಿಗಮ್ ಅವರ ಧ್ವನಿಯಲ್ಲಿ.

0: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
2: ತೊರೆದು ಜೀವಿಸಬಹುದೇ
0: ದಾಸರ ಪದಗಳು,
2: ಹರಿ ನಿನ್ನ ಚರಣಗಳ
1: ವಚನಗಳು,
2: ಉಳ್ಳವರು ಶಿವಾಲಯವ ಮಾಡುವರು
0: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಗಿರ್ಮಿಟ್ ಹೊಸ ರಾಗ ಹೊಸ ತಾಳ
1: ರಾಜಲೇ ಸಂಜಾನು ಈ ರಾಜನ್ನೇ ಕುಯ್ನು
0: ಹೊಸ ಶೈಲಿ ಹೊಸ ಮಟ್ಟು ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯನ್ನು ಪ್ರತಿದಿನ ಸಂಜೆ 5:30 ಕ್ಕೆ ಗಿರ್ಮಿಟ್ ಚಳಿ

0: ಸಮಯ ಸರಿಯಾಗಿ 10:08. ಕಾರ್ಯಕ್ರಮದಲ್ಲಿ ಒಂದು ವಿರಾಮ, ನಂತರ 10:05 ಗಾನಗಂಗೆ ಮುಂದುವರಿಯುವುದು.
1: ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.

0: ಎಲ್ಲೆಡೆ ನೀರಿಗೆ ಕೊರತೆ, ಜಲಮೂಲಗಳು ಬತ್ತುತ್ತಿವೆ, ಬಾವಿ ಕೊಳವೆ ಬಾವಿ ಕೆರೆಗಳು ಬರಿದಾಗುತ್ತಿವೆ.
1: ಜಲ ಜಲನೆ ಹರಿಯುವ ಜೀವ ಜಲ ನಾನು, ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು.
0: ನೀರನ್ನು ಮಿತವಾಗಿ ಬಳಸಿ. ಸ್ವಚ್ಛತೆಯ ಸಂದರ್ಭ ಶೌಚಾಲಯ ಬಳಕೆ, ಹೂದೋಟ ನಿರ್ವಹಣೆ ಮತ್ತು ವಾಹನ ಕ್ಲೀನಿಂಗ್ ಎಲ್ಲ ಸಂದರ್ಭಗಳಲ್ಲೂ ನೀರನ್ನು ಅಗತ್ಯ ಇರುವಷ್ಟೇ ಬಳಸಿ. ಮಿತವಾಗಿ ಬಳಸಿ, ನೀರು ಉಳಿಸಿ.

0: ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆವರಿಯದೆ ಎಂದರು ವರಕವಿ ಬೇಂದ್ರೆ.
1: ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
2: ನನ್ನೋಳು ನಕ್ಕರೆ ಸಕ್ಕರೆ.
1: ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ.

0: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
1: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
0: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲಾ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
1: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.
2: ಡೆಂಗಿ ಜ್ವರ ಎಲ್ಲೆಡೆ ಹರಡುತ್ತಿದೆ, ಎಚ್ಚರದಿಂದಿರೋಣ.
3: ಕೀಲು ಮತ್ತು ಸ್ನಾಯುಗಳ ತೀವ್ರತರದ ನೋವು, ಜ್ವರ, ತಲೆನೋವು ಇವು ಡೆಂಗಿ ಜ್ವರದ ಲಕ್ಷಣಗಳು.
2: ಡೆಂಗಿ ಜ್ವರ ಈಡಿಸ್ ಈಜಿಪ್ಟೈ ಸೊಳ್ಳೆಗಳಿಂದ ಹರಡುತ್ತದೆ. ಇದು ಹಠಾತ್ ಆಕ್ರಮಿಸುವ ತೀವ್ರತರದ ಕಾಯಿಲೆ.
3: ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ಚೀಲ, ಕ್ಯಾನ್ಗಳು, ತೆಂಗಿನ ಗೆರಟೆ ಇವುಗಳಲ್ಲಿ ಸಂಗ್ರಹವಾಗುವ ಶುದ್ಧ ನೀರಿನಲ್ಲಿ ಈ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಎಚ್ಚರ. ಸೊಳ್ಳೆಗಳನ್ನು ನಿಯಂತ್ರಿಸಿ. ಡೆಂಗಿ ಲಕ್ಷಣ ಕಂಡುಬಂದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ.

ವಿರಾಮದ ನಂತರ ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬಿಟ್ಟು ಬಿಡದೆ ಶ್ರಾವಣ ಭಾದ್ರಪದ ಮಾಸದಲ್ಲಿ ಝಡಿ ಮಳೆ ಒಂದೇ ಸಮನೆ ಹಿಡಿದಾಗ ಏನಪ್ಪ ಮಾಡೋದು, ಹೊರಗೆ ಎಲ್ಲೂ ಹೋಗೋಕ್ಕಾಗ್ತಿಲ್ಲ ಅನ್ಸಿದ್ರೆ ಮನೆಯಲ್ಲಿ ಬಾಕಿ ಉಳಿದಿರುವ ಕೆಲಸಗಳನ್ನ ಮುಗಿಸಬಹುದು, ಮನೆಯನ್ನು ಸ್ವಚ್ಛ ಮಾಡಬಹುದು, ಹೊಸ ಕೌಶಲ್ಯಗಳನ್ನ ಕಲಿಬಹುದು, ಸಾಲು ಸಾಲು ಬರುವ ಹಬ್ಬಗಳಿಗೆ ತಯಾರಿ ಮಾಡಬಹುದು, ಸಣ್ಣ ಮಕ್ಕಳನ್ನು ಎಲ್ಲೂ ಹೊರಗೆ ಈ ಮಳೆಯಲ್ಲಿ ಕರ್ಕೊಂಡು ಆಗದೇ ಇದ್ದಾಗ ಅವರೊಂದಿಗೆ ಒಳಾಂಗಣ ಆಟಗಳಾದ ಚೌಕಾಬಾರ, ಕೌಡೆ ಆಟ, ಚೆನ್ನಮಣೆ, ಕೇರಂ ಬೋರ್ಡ್, ಚದುರಂಗ, ಇನ್ನು ಅನೇಕ ಆಟಗಳನ್ನು ಆಡಬಹುದು. ಅನೇಕ ಹಾಡುಗಳೊಂದಿಗೆ ಅಂತ್ಯಾಕ್ಷರಿ ಆಡಬಹುದು, ಪುಸ್ತಕಗಳನ್ನ ಮಕ್ಕಳೊಂದಿಗೆ ಓದುತ್ತಾ ಕನ್ನಡದ ಸಾಹಿತ್ಯಾಸಕ್ತಿ ಬೆಳೆಸಬಹುದು, ಮಕ್ಕಳಿಗೆ ಮನೆಯ ಸಣ್ಣ ಪುಟ್ಟ ಕೆಲಸಗಳನ್ನ ಹೇಳ್ಕೊಡೋದು, ಅವರೊಂದಿಗೆ ಕೂತು ಕನ್ನಡ ಚಲನಚಿತ್ರಗಳನ್ನ ನೋಡೋದು, ಹೀಗೆ ಇನ್ನೂ ಅನೇಕ ಒಳಾಂಗಣ ಚಟುವಟಿಕೆಗಳನ್ನ ಮಾಡಬಹುದು. ಹಿತವಾದ ಮಳೆಯ ಶಬ್ದವನ್ನು ಆಲಿಸ್ತಾ ಕುಟುಂಬದೊಂದಿಗೆ ವಿಶ್ರಾಂತಿ ಪಡೆಯಲೂಬಹುದು.

ಐಶ್ವರ್ಯ ರಂಗರಾಜನ್ ಹಾಗೂ ಸಂಜಿತ್ ಹೆಗಡೆಯವರ ಯುಗಳ ಧ್ವನಿಯಲ್ಲಿ ಸಲಗ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ನಾಗಾರ್ಜುನ್ ಶರ್ಮಾ, ರಾಗ ಸಂಯೋಜನೆ ಚರಣ್ ರಾಜ್ ಅವರದಾಗಿದೆ.

ಮಳೆಗಾಲದಲ್ಲಿ ಆಹಾರ ಆರೋಗ್ಯವನ್ನು ಗಮನಿಸಿದಾಗ ಕಲುಷಿತ ನೀರು ಮತ್ತು ಸೊಳ್ಳೆಗಳಿಂದಾಗಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತೆ. ಕಾಯಿಲೆಗಳನ್ನ ತಡೆಗಟ್ಟೋಕೆ ಕುದಿಸಿ ಆರಿಸಿದ ನೀರನ್ನು ಕುಡಿಯಬಹುದು. ಬೀದಿ ಬದಿಯ ಆಹಾರವನ್ನು ಆದಷ್ಟು ಮಿತಗೊಳಿಸಿ ಮನೆಯಲ್ಲೇ ತಯಾರಿಸಿದ ಬಿಸಿ ಬಿಸಿ ಹಾಗೂ ಶುಚಿ ರುಚಿಯಾದ ಆಹಾರಕ್ಕೆ ಆದ್ಯತೆ ಕೊಡಬೇಕು. ಗಿಡಮೂಲಿಕೆಗಳ ಬಿಸಿ ಕಷಾಯಗಳು, ತರಕಾರಿ ಸೂಪ್ಗಳು ನಮ್ಮ ಆಹಾರ ಪಟ್ಟಿಗೆ ಸೇರಿಸಬಹುದು. ರೋಗ ನಿರೋಧಕ ಶಕ್ತಿಗಾಗಿ ವಿಟಮಿನ್ ಸಿ ಹೆಚ್ಚಿರುವ ನಿಂಬೆ, ಕಿತ್ತಳೆ, ಬೆಟ್ಟದ ನೆಲ್ಲಿಕಾಯಿ ಹಣ್ಣುಗಳನ್ನ ಮಿತವಾಗಿ ನಮ್ಮ ಆಹಾರದಲ್ಲಿ ಸೇರಿಸಬಹುದು ಅಂತ ತಜ್ಞ ವೈದ್ಯರುಗಳು ಅಭಿಪ್ರಾಯಪಡ್ತಾರೆ. ರಕ್ತ ಪರಿಚಲನೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು ಲಘು ವ್ಯಾಯಾಮ ಹಾಗೂ ಶರೀರದ ನಾಲ್ಕು ಭಂಗಿಗಳಲ್ಲಿ ತಜ್ಞರ ಮಾರ್ಗದರ್ಶನದಲ್ಲಿ ಸುಲಭ ಯೋಗಾಭ್ಯಾಸಗಳನ್ನ ಮಾಡಬಹುದು.

ಮುಂಗಾರು ಮಳೆ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಸೋನು ನಿಗಮ್. ಸಾಹಿತ್ಯ ಯೋಗರಾಜ ಭಟ್, ಸಂಗೀತ ಮನೋಮೂರ್ತಿ ಅವರದಾಗಿದೆ.

ಮಳೆಗಾಲವು ಕೇವಲ ನೀರಿನ ಮೂಲವಲ್ಲ, ಇದು ಭೂಮಿಯ ಜೀವ ಸಂಕುಲಕ್ಕೆ ಸಂಜೀವಿನಿ. ಮಳೆ ಇಲ್ಲದಿದ್ದರೆ ಜೀವಿಯ ಉಳಿವು ಅಸಾಧ್ಯ. ಆದ್ದರಿಂದ ಮಳೆ ನೀರನ್ನು ಸಂರಕ್ಷಿಸಿ ಸದ್ಬಳಕೆ ಮಾಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಮಳೆಗಾಲದ ಪ್ರಕೃತಿ ಸೌಂದರ್ಯ, ಸವಾಲುಗಳು, ಆಹಾರ, ಆರೋಗ್ಯ ಇವೆಲ್ಲ ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ಸುಮಧುರ ಗೀತೆಗಳೊಂದಿಗೆ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ ಸರಿಯಾಗಿ 10:30 ನಿಮಿಷ 48 ಸೆಕೆಂಡುಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ದಿಂ ತನ ನದಿರ್ದ ತಾನು ತನ್ನ ದೇರೆ ನದಿಂ ತನ ನದಿರ್ದ ತಾನು ತನ್ನ ದೇರೆ ನದಿಂ ತನ ನದಿರ್ದ ತಾನು ತನ್ನ ದೇರೆ ನದಿಂ ತನ ನದಿರ್ದ ತಾನು ತದೇರೆ ನದಿಂ ತನ ನದಿರ್ದ ತಾನು ದಿದ್ದ ತಾ.
1: ಕುಮಾರ್ ಸನು, ಅಲ್ಕಾ ಯಾಜ್ಞಿಕ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ದೀವಾನ ಚಿತ್ತದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಸಮೀರ್, ರಾಗ ಸಂಯೋಜನೆ ನದೀಮ್ ಶ್ರವಣವರದಾಗಿದೆ.

ಹಜರತ್ ಜೈಪುರಿಯವರ ಸಾಹಿತ್ಯ, ಶಂಕರ್ ಜೈಕಿಶನ್ ಅವರ ರಾಗ ಸಂಯೋಜನೆ ಇರುವ ದಿಲ್ ಏಕ್ ಮಂದಿರ್ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಲತಾ ಮಂಗೇಶ್ಕರ್.

ಮಜ್ರೂರ್ ಸುಲ್ತಾನ್ಪುರಿಯವರ ಸಾಹಿತ್ಯಕ್ಕೆ ಉಷಾ ಖನ್ನಾ ಅವರ ರಾಗ ಸಂಯೋಜನೆ ಇರುವ ದಿಲ್ ದೇಖೇ ದೇಖೋ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ರಫಿ ಹಾಗೂ ಆಶಾ ಭೋಸ್ಲೆ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಕಣಗಲ್ ಪ್ರಭಾಕರ ಶಾಸ್ತ್ರಿಯವರ ಸಾಹಿತ್ಯಕ್ಕೆ ಟಿಜಿ ಲಿಂಗಪ್ಪ ಅವರ ಸಂಗೀತವಿರುವ ರತ್ನಗಿರಿ ರಹಸ್ಯ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಪಿ ಸುಶೀಲಾ.

ಕಣಗಲ್ ಪ್ರಭಾಕರ ಶಾಸ್ತ್ರಿಯವರ ಸಾಹಿತ್ಯವಿರುವ ಎಂ ರಂಗರಾವ್ ಅವರ ಸಂಗೀತಕ್ಕೆ ಸಾಕ್ಷಾತ್ಕಾರ ಚಿತ್ರದ ಗೀತೆಯನ್ನು ಕೇಳುತ್ತಿದ್ದೀರಿ. ಹಾಡಿದವರು ಪಿ ಸುಶೀಲಾ.

ನಾ ಮೆಚ್ಚಿದ ಹುಡುಗ ಚಿತ್ರದ ಗೀತೆಯನ್ನು ಎಸ್ ಜಾನಕಿಯವರ ಮಧುರ ಕಂಠದಲ್ಲಿ ಕೇಳೋಣ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ವಿಜಯ ಭಾಸ್ಕರ್ ಅವರದಾಗಿದೆ.

0: ಇಲ್ಲ.
1: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರೀಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
2: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
1: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
3: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬೇಡಿ. ಪ್ಯಾನು, ಆಧಾರು ಕೇಳ್ತಾ

ಡಿ ಸುಶೀಲಾ ಅವರ ಧ್ವನಿಯಲ್ಲಿ ಕಪ್ಪು ಬಿಳುಪು ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಆರ್ ರತ್ನ ಅವರದಾಗಿದೆ.

ಟಿವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ನನ್ನ ತಮ್ಮ ಚಿತ್ರದ ಗೀತೆಯನ್ನು ಕೇಳುತ್ತಿದ್ದೀರಿ. ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ಸಾಹಿತ್ಯಕ್ಕೆ ಘಂಟಸಾಲ ಅವರ ಸಂಗೀತವಿದೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
3: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
4: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
2: ದೇಶದ ಸೇವೆಗೆ ನಿಲ್ಲಬೇಕು.
3: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
4: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ತಾಯಿನ ಒಳಗಡೆ ಕಳಿಸಿ.
5: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನು ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
4: ಚೆ ನೋಡಿ, ಮಗು ಒಂದ್ ಕಡೆ ಕೂಡ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
3: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು

0: ಕಳೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.
1: ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ.
2: ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಪ್ರೇಮದ ಕಾಣಿಕೆ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಟಿ ಉದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್ ಅವರದಾಗಿದೆ.

ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಚಿ ಉದಯ ಶಂಕರ್, ಸಂಗೀತ ಸಿಂಗೀತಂ ಶ್ರೀನಿವಾಸರಾವ್ ಅವರದಾಗಿದೆ.

ಸಮಯದ ಗೊಂಬೆ ಚಿತ್ರದ ಗೀತೆಯನ್ನು ಕೇಳಿದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಜೀವದೇಶಂಕರ್ ಅವರ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತವಿತ್ತು. ಮುಂದಿನ ಗೀತೆ ಸವಿನೆನಪು ಕಾರ್ಯಕ್ರಮದಲ್ಲಿ ಗಿರಿಕನ್ಯೆ ಚಿತ್ರದ್ದು. ಡಾಕ್ಟರ್ ರಾಜ್ಕುಮಾರ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು ಗೀತೆಯನ್ನು ಹಾಡಿದ್ದಾರೆ. ಜೀವದೇಶಂಕರ್ ಅವರ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಸನಾದಿ ಅಪ್ಪಣ್ಣ ಚಿತ್ರಕ್ಕೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರು ಹಾಡಿದ ಗೀತೆಯನ್ನು ಕೇಳಿದ್ರಿ. ಜೀವದೇಶಂಕರ್ ಅವರ ಗೀತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಒಲವು ಗೆಲುವು ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಗೀತೆ ಹಾಡಿದ್ದಾರೆ. ಜೀವದೇಶಂಕರ್ ಅವರ ಗೀತೆಗೆ ಜಿ ಕೆ ವೆಂಕಟೇಶ್ ಅವರು ಸಂಗೀತ ನೀಡಿದ್ದಾರೆ.

ಇದುವರೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶ್ರೀವಂತ್. ದೇವರು ಕೃತಿಗೆ ಪಂಪ ಪ್ರಶಸ್ತಿ ಪುರಸ್ಕೃತರಾದ ವಿದ್ವಾಂಸ ವಿಮರ್ಶಕ ಪ್ರೊಫೆಸರ್ ಎಎನ್ ಮೂರ್ತಿರಾಯರ ಜನ್ಮದಿನವೆಂದು ಚಿತ್ರಗಳು ಮತ್ತು ಪತ್ರಗಳು ಕೃತಿಗೆ ಸಾಹಿತ್ಯ ಅಕಾದೆಮಿ ಪ್ರಶಸ್ತಿ ಪಡೆದ ಮೂರ್ತಿರಾಯರು 104 ವರ್ಷ ಬಾಳಿದವರು. ಆಮೆಗಳು ಹಾಗೂ ಅವುಗಳ ಆವಾಸ ಸ್ಥಾನ ಸಂರಕ್ಷಣೆ ಎಂಬ ಧ್ಯೇಯದೊಂದಿಗೆ ವಿಶ್ವ ಕಡಲಾಮೆ ದಿನಾಚರಣೆ ಇಂದು. ಸಮುದ್ರ ಆಮೆ ಜೀವಶಾಸ್ತ್ರದ ಪಿತಾಮಹ ಸಂರಕ್ಷಣಾವಾದಿ ಡಾ ಆರ್ಚಿ ಕಾರ್ ಅವರ ಜನ್ಮದಿನವಾದ ಇಂದು ಸಮುದ್ರ ಆಮೆ ರಕ್ಷಕರಾಗುವ ಪ್ರತಿಜ್ಞೆ ಕೈಗೊಂಡು ಆಚರಿಸಲಾಗುತ್ತಿದೆ. ಕಡಲಾಮೆ ಮತ್ತು ಅವುಗಳ ಆವಾಸ ಸ್ಥಾನ

0: ರಕ್ಷಣಾ ಪ್ರಯತ್ನಗಳ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ದೇಶದ ಅಭಿವೃದ್ಧಿ, ಸುಶಾಸನ ಮತ್ತು ಜನಕಲ್ಯಾಣ ಕ್ಷೇತ್ರಗಳಲ್ಲಿ ಐತಿಹಾಸಿಕ ಸಾಧನೆ ಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಹೇಳಿದ್ದಾರೆ. ಗದಗ್ನಲ್ಲಿ ಮಾತನಾಡಿದ ಅವರು, ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಧ್ಯೇಯದೊಂದಿಗೆ ದೇಶ ಒಗ್ಗೂಡಿದೆ ಎಂದರು. ಆರೋಗ್ಯಕರ ಮುಪ್ಪಿಗೆ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21ನೇ ತಾರೀಕು ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ ದೇಶದ 12 ತಾಣಗಳನ್ನು ಗುರುತಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವ ಪರಂಪರೆಯ ತಾಣ ಹಂಪಿ ಸಹ ಯೋಗ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಆಯುಷ್ ಖಾತೆ ಸಚಿವ ಪ್ರತಾಪ್ ರಾವ್ ಜಾಧವ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿಯವರ ಸಾರಥ್ಯದಲ್ಲಿ ನಡೆಯಲಿದೆ. ವಿಶ್ವಾದ್ಯಂತ 2500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ಭಾರತೀಯ ಸೇನೆಗೆ ಅಗ್ನಿವೀರರಾಗಿ ಆಯ್ಕೆಯಾದ 11 ಜನ ಸಾಧಕ ಕ್ರೀಡಾಪಟುಗಳಿಗೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶ್ರೀ ಕಾರುಣ್ಯ ಸ್ಪೋರ್ಟ್ಸ್ ಅಸೋಸಿಯೇಷನ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಸನ್ಮಾನಿಸಿದರು. ಉತ್ತರ ಕನ್ನಡ ಜಿಲ್ಲೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಶಿರಸಿಯ ಸಹಾಯಕ ಆಯುಕ್ತರ ಕಚೇರಿ ಎದುರು ಪತ್ರ ಚಳವಳಿ ನಡೆಯಿತು. ಬೇಡ್ತಿ ಹಾಗೂ ಅಘನಾಶಿನಿ ನದಿ ತಿರುವು ಯೋಜನೆ ವಿಸ್ತೃತ ಯೋಜನಾ ವರದಿ ತಡೆಹಿಡಿಯಬೇಕು, ಯೋಜನೆ ಕೈಬಿಟ್ಟಿದ್ದಾಗಿ ಘೋಷಿಸುವಂತೆ 10,000 ರೈತರು ಸಹಿ ಹಾಕಿದ ಪತ್ರಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕಳುಹಿಸಿದ್ದಾರೆ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ಕುರಿತು ಅಂತಿಮ ಅಧಿಸೂಚನೆಗೆ ಮುಖ್ಯಮಂತ್ರಿ ಅವರನ್ನು ಕೋರಲಾಗಿದೆ ಎಂದು ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟದ ನೇತೃತ್ವ ವಹಿಸಿರುವ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ನಿಯೋಗದ ಸದಸ್ಯ ಜೆಡಿಎಸ್ ಮುಖಂಡ ಗುರುರಾಜ್ ಹುಣಸಿಮರದ್ ಮಾತನಾಡಿ, ಬೇಡಿಕೆ ಈಡೇರಿಕೆಗೆ ಜುಲೈ 9ರ ಗಡುವು ನೀಡಿದ್ದಾಗಿ ತಿಳಿಸಿದರು. ಧಾರವಾಡದ ಮಾಳಮಡ್ಡಿಯ ಕೆಇ ಬೋರ್ಡ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 7ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಆದ್ಯಾ ರಾಮ್ ಕೌಲ್ಗುಡ್ಡ ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಸಂಸ್ಥೆ ಸಂಘಟಿಸಿದ್ದ ಅಂತಾರಾಷ್ಟೀಯ ವಿಜ್ಞಾನ ಒಲಿಂಪಿಯಾಡ್ ಸ್ಪರ್ಧೆಯಲ್ಲಿ 6ನೇ ಸ್ಥಾನ ಹಾಗೂ ರಾಜ್ಯಕ್ಕೆ ಪ್ರಥಮರಾಗಿ ಹೊರಹೊಮ್ಮಿದ್ದಾರೆ. ಶಿಷ್ಯವೇತನ ಪುರಸ್ಕಾರಕ್ಕೂ ಅವರು ಭಾಜನರಾಗಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಕುಮಾರಿ ಆದ್ಯಾ ರಾಮ್ ಕೌಲ್ಗುಡ್ಡ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಮಸ್ಕಾರಗಳು, ನಾನು ಕುಮಾರಿ ಆದ್ಯಾ ರಾಮ್ ಕವಲ್ಗುಡ್, ಧಾರವಾಡದ ನಾರಾಯಣ್ಪುರ್ ನಿವಾಸಿಯಾಗಿದ್ದು ಕೆಇ ಬೋರ್ಡ್ ಆಂಗ್ಲ ಮಾಧ್ಯಮ ಶಾಲೆ ಮಾಳಮಡ್ಡಿಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಅನ್ನೋ ಸಂಸ್ಥೆಯು ನಡೆಸಿದ ಅಂತಾರಾಷ್ಟೀಯ ವಿಜ್ಞಾನ ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ 2025-26 ಸಾಲಿನಲ್ಲಿ ನಾನು ರಾಜ್ಯಕ್ಕೆ 6ನೇ ರ್ಯಾಂಕ್ ಗಳಿಸಿದ್ದೇನೆ. ಈ ಸಾಧನೆಯು ನನಗೆ ತುಂಬಾ ಸಂತೋಷವನ್ನು ತಂದಿದೆ. ಈ ಮೂಲಕ ನನ್ನನ್ನು ಪರೀಕ್ಷೆಗೆ ತಯಾರಿ ಮಾಡಿಸಿದ ನನ್ನ ತಂದೆಯಾದ ಡಾಕ್ಟರ್ ರಾಮ್ ಕವಲ್ಗುಡ್ ಅವರಿಗೆ, ನನ್ನ ಶಾಲೆಯ ಎಲ್ಲಾ ಗುರುವೃಂದಕ್ಕೆ, ಪ್ರಾಂಶುಪಾಲರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.
0: ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಇಂದು ಸಂಜೆ 6 ಗಂಟೆಗೆ ಡಾ ಸಂತೋಷ್ ಹಾನಗಲ್ ಅವರ ದಿ ಲ್ಯಾಂಪ್ ಬೇರರ್ಸ್ ಪುಸ್ತಕ ಲೋಕಾರ್ಪಣೆಗೊಳ್ಳಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಾಲೂಕು ಕುಡಿಯುವ ನೀರು ಪೂರೈಕೆ ಕಾರ್ಯಪಡೆ ಸಮಿತಿ ಸಭೆ ನಡೆಸಿ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲು ಸೂಚಿಸಿದರು. ಪ್ರಸಕ್ತ ಸಾಲಿನ ಯುಜಿಸಿಇಟಿ ಸೀಟು ಹಂಚಿಕೆ ಪ್ರಕ್ರಿಯೆ ಶೀಘ್ರದಲ್ಲೇ ಆರಂಭವಾಗಲಿದೆ. ಈ ಹಿನ್ನೆಲೆ ದೂರದರ್ಶನದ ಚಂದನ ವಾಹಿನಿ ಕೆಇಎ ನಿಮ್ಮೊಂದಿಗೆ ನೇರ ಫೋನ್ಇನ್ ಕಾರ್ಯಕ್ರಮವನ್ನು ಇಂದು ಸಂಜೆ 6 ಗಂಟೆಗೆ ಆಯೋಜಿಸಿದೆ. ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕವನಮಾಲೆ, ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ.
3: ಶ್ರೀಮತಿ ಬಿಕೆ ಮೀನಾಕ್ಷಿ. ಈಗ ಕವನ ನದಿ ಮಲಗಿದೆ. ಈ ಕವಿತೆಯ ಆಶಯ ನದಿಯನ್ನು ಪ್ರತಿಮೆಯಾಗಿಟ್ಟುಕೊಂಡು ಹೆಣ್ಣನ್ನು ವರ್ಣಿಸಲಾಗಿದೆ. ಈ ಸಮಾಜ ಹೆಣ್ಣನ್ನು ಹೇಗೆ ನಡೆಸಿಕೊಳ್ಳುತ್ತಿದೆ, ಹೇಗೆ ಕಾಣುತ್ತಿದೆ, ಅವಳ ಇರವನ್ನು ಹೇಗೆ ಪರಿಭಾವಿಸುತ್ತಿದೆ ಎಂಬುದನ್ನು ನದಿಯ ಮೂಲಕ ಕವಿ ಹೇಳುತ್ತಾ ಹೋಗುತ್ತಾರೆ. ಆಕೆ ಎದೆಯೊಳಗೆ ತುಂಬಿಕೊಂಡ ದುಗುಡ ದುಮ್ಮಾನಗಳನ್ನು ವರ್ಣಿಸುತ್ತಲೇ ಆಕೆಯ ಭಾವನೆಗಳನ್ನು, ಅವಳು ಏನೆಂಬುದನ್ನು ಅರ್ಥೈಸಿಕೊಳ್ಳುವಲ್ಲಿ ಸಮಾಜದ ವಿಫಲತೆಯನ್ನು ಹೇಳುತ್ತದೆ ಈ ಕವಿತೆ. ಕವಿತೆಯ ಶೀರ್ಷಿಕೆ ನದಿ ಮಲಗಿದೆ. ನದಿ ಮಲಗಿದೆ, ಆಗ ತಾನೇ ಹೆತ್ತ ಬಾಣಂತಿಯಂತೆ, ಕನಸಲಿ ಮೈ ಮರೆತ ಷೋಡಶಿಯಂತೆ, ಉದ್ದಕ್ಕೂ ತಾನೇ ತಾನಾಗಿ ಮೈ ಮುರಿದಿದೆ. ಸುಪ್ತವಾಗಿ ಮುಫತ್ತಾಗಿ ಕೆಲವರಿಗೆ ಮರೀಚಿಕೆಯಂತೆ ಮೈ ಚಾಚಿದೆ. ನದಿ ಮಲಗಿದೆ ಗಾಢ ನಿದ್ರೆಯಲೆಂಬಂತೆ, ಕಲಕಲವಿಲ್ಲ ಜುಳುಜುಳುವಿಲ್ಲ, ಮೆಲ್ಲ ಹರಿಹಾಯುವ ತೋಳ ಬಳಸುವ ತಹತಹವಿಲ್ಲ, ವಿಶ್ರಾಂತಿಗೂ ಅಲ್ಲ, ಮೈ ತುಂಬ ಸೆರಗ ಸುತ್ತಿದಂತೆ, ಸುತ್ತಿಯೂ ಬೆತ್ತಲಾದಂತೆ, ಬಗೆವ ಕಣ್ಣುಗಳಿಗೆ ಪಕ್ಕಾಗಿ ಕಳಚಿ ಓಡುವ ತರಾತುರಿ ಇರದೆ, ಮೊಗೆ ಮೊಗೆದು ಕುಡಿಯುವ ಹೀರಿಕೊಳ್ಳುವ ಹಿಂಡಿ ಹಿಪ್ಪೆಯಾಗುವ ಭಯವಿಲ್ಲದೆ ಅಳುಕಿಲ್ಲದೆ ಏಕಾಕಿ ಮಲಗಿದೆ. ಸದ್ದಿಲ್ಲದೆ ಪಿಸು ನುಡಿಯಗೊಳ್ಳದೆ ಆಕ್ರಮಣವಾಗಲಿ ಅಸಹನೆ ಇಲ್ಲವೆನ್ನುತ್ತ ಮಲಗಿಯೇ ಮಲಗಿದೆ. ಎಚ್ಚರವಿರದಂತೆ ಕಣ್ತೆರೆದು, ಎಚ್ಚರವಿರದಂತೆ ಕಣ್ತೆರೆದು, ಸುತ್ತ ಹರಿದಿದ್ದರೂ ದೀನ ನೋಟ, ಹಿಮದ ಬಿಸಿಯಪ್ಪುಗೆಯಲ್ಲಿ ಕುಕ್ಕಿ ಕುಟುಕಾಡುವ ಎಳೆಹಕ್ಕಿ ಮೀನು ಮೊಸಳೆ ಜೀವಗಳ ಕಾಪಿಟ್ಟುಕೊಂಡೇ ನದಿ ಮಲಗಿದೆ, ಸುಖವಾಗಿ ಮೈ ಚೆಲ್ಲಿದೆ. ನಟಿಸುತ್ತಿರಬೇಕೇನೋ. ಖಾಲಿಯಾಗಿದೆ ನದಿ, ಒಡಲ ಕಸವನೆಲ್ಲ ದಡಕೆಸೆದು, ಖಾಲಿಯಾಗಿದೆ ನದಿ, ಒಡಲ ಕಸವನೆಲ್ಲ ದಡಕೆಸೆದು ಲಾಲಿಯಾಡಿಕೊಂಡಿದೆ ಮಧುರತೆಗೆ. ನದಿ ಬಹು ಸರಳವಾಗಿದೆ, ಸುಭಗವಾಗಿದೆ. ವಿರಾಗಿಣಿಯೋ ವಿರಹಿಣಿಯೋ ಸರಾಗಿಣಿಯೋ ಏನೆಂದು ಅರ್ಥವಾಗದು. ವಿರಾಗಿಣಿಯೋ ವಿರಹಿಣಿಯೋ ಸರಾಗಿಣಿಯೋ ಏನೆಂದು ಅರ್ಥವಾಗದು. ಆದರೂ ತೊನೆ ತೊನೆವ ಸುಂದರಿಯಾಗಿದೆ, ಮಾತೃತ್ವದಲ್ಲಿ ಮೆರೆವ ಮಮತೆಯಾಗಿದೆ, ಭಾವ ಬಿತ್ತಿ ಎದೆಯೊಳಗೆ ಗೂಡು ಕಟ್ಟಿದೆ. ಎಚ್ಚರಾಗುವುದು ಅದಾವಾಗಲೋ, ಎಂದಿಗೆ ಮೈ ತೊಳೆದು ಮೈ ತಳೆವುದೋ, ಅರಿವದುದು ಅದಾವಾಗಲೋ. ಎಚ್ಚರಾಗಬೇಕಿರುವುದು ಜರೂರು, ಕೇಳಬೇಕಿದೆ ಶ್ರುತಿಗೊಂಡ ನಾದ, ಸರಸವಾಗಬೇಕಿದೆ ಬದುಕು, ಸರಸವಾಗಬೇಕಿದೆ ಬದುಕು, ತೇಪೆಯಾಗಬೇಕಿದೆ ಒಳಗಿನ ಬಿರುಕು, ತೇಪೆಯಾಗಬೇಕಿದೆ ಒಳಗಿನ ಬಿರುಕು, ತುರ್ತಿದೆ ನಮಗೆ ಮಿದುಳು ಮನಸ್ಸುಗಳ ತೊಳೆಯಬೇಕಿದೆ, ಸ್ವಚ್ಛವಾಗಬೇಕಿದೆ ಸ್ವಚ್ಛಂದವಾಗಬೇಕಿದೆ, ಬದುಕಿನ ತೀರಗಳು ತೆರವಾಗಬೇಕಿದೆ, ಸ್ವಚ್ಛವಾಗಬೇಕಿದೆ ಸ್ವಚ್ಛಂದವಾಗಬೇಕಿದೆ, ಬದುಕಿನ ತೀರಗಳು ತೆರವಾಗಬೇಕಿದೆ, ಬದುಕಿನ ತೀರಗಳು ತೆರವಾಗಬೇಕಿದೆ.
4: ಎಲ್ಲರಿಗೂ ನಮಸ್ಕಾರ. ನಾನು ಸುಚಿತ್ರಾ ಹೆಗಡೆ. ಕವನದ ಶೀರ್ಷಿಕೆ ಉಳಿದು ಹೋದ ಕ್ಷಣ. ಸಮೃದ್ಧ ಕಳೆಹುಲ್ಲಿನ ಬೇಣದ ಹಿಂದಿನ ನಕ್ಷತ್ರಗಳು ಮುದ್ದಿಸುವ ತೋಟದಲ್ಲಿ ಇರುವ ನಮ್ಮ ಪುಟ್ಟ ಅಡಗುತಾಣ, ನಾನು, ನೀನು ಮತ್ತು ಚಂದ್ರಕಿರಣ. ನಿನ್ನ ಬೆಚ್ಚನೆಯ ಕರಡಿಯಪ್ಪುಗೆಯ ತುಣುಕುಗಳು, ಮಧ್ಯರಾತ್ರಿಯ ಆಗಸದ ನಿಗೂಢ ಕ್ಯಾನ್ವಾಸಿನಲ್ಲಿ ನಮ್ಮ ಸಿಹಿ ಪಿಸುಮಾತುಗಳು, ಬಿಸಿ ಉಸಿರು ಮೈಯ ಗಂಧ, ಹೃದಯ ಬಡಿತಗಳ ವಿನಿಮಯ, ನಮ್ಮೊಡಲ ಕಡಲಿನಾಳದ ಗುಟ್ಟು, ಎಂದಿಗೂ ನಮ್ಮದಾಗಿರಲಿ. ನಾನು, ನೀನು ಮತ್ತು ಚಂದ್ರಕಿರಣ. ನೆರಿಗೆ ಲಂಗದಲ್ಲಿ ಬಚ್ಚಿಟ್ಟ ಚಕ್ಕುಲಿ, ನಿನ್ನ ಮುಷ್ಟಿಯಲ್ಲಿದ್ದ ಶಂಖದ ಸರ ಮತ್ತು ಬೆರಳುಗಳ ವಿನಿಮಯ, ಕತ್ತೆತ್ತಿ ಮುಖವೆತ್ತಿ ನಾಚಿಕೆ ಗೆದ್ದ ಕ್ಷಣ, ನಾನು, ನೀನು ಮತ್ತು ಚಂದ್ರಕಿರಣ. ತುಂಬಿದ ಕಣ್ಣು, ಅದರುವ ತುಟಿ, ವಿನಿಮಯವಾಗದ ಮುತ್ತು, ಹಿಂಡಿದ ಹೃದಯದ ಕೊನೆಯ ಕ್ಷಣ, ನಾನು, ನೀನು ಮತ್ತು ಚಂದ್ರಕಿರಣ. ಕವಿತೆಯ ಆಶಯ: ಮೊದಲ ಪ್ರೀತಿ ಸದಾ ಹಸಿರು, ಹದಿಹರೆಯದಲ್ಲಿ ಮೂಡಿದ ಪ್ರೀತಿಯ ಸುಂದರ ಸ್ಮರಣೆಗಳು ಮತ್ತು ಫಲಿಸದ ನಿರಾಶೆ ಎರಡೂ ಇಲ್ಲಿ ವ್ಯಕ್ತವಾಗಿವೆ.
5: ಎಲ್ಲರಿಗೂ ನಮಸ್ಕಾರ. ನಾನು ಜಾಹಿದ ಕೊಡಗು. ಕವನದ ಶೀರ್ಷಿಕೆ ಅವಳ ಧ್ಯಾನ. ಅವನ ಬೇಕು ಬೇಡಗಳು ಅದೆಷ್ಟು ಚೆನ್ನಾಗಿ ಗೊತ್ತು ಅವಳಿಗೆ. ಬೆಳಿಗ್ಗೆ ಎದ್ದೊಡನೆ ದಡಬಡನೆ ಬಿಸಿ ಬಿಸಿ ಟೀಯೊಂದಿಗೆ ಅವನನ್ನು ಎದುರುಗೊಳ್ಳುವ ಅವಳಿಗೆ ಚೆನ್ನಾಗಿ ಗೊತ್ತು. ಅವನಿಗೆ ಟೀ ಎಂದರೆ ಅವಳಿಗಿಂತಲೂ ಹೆಚ್ಚು ಆಪ್ತವೆಂದು. ಅಂತೆಯೇ ಅವಳಿಗೆ ಇದೂ ಗೊತ್ತು, ಅವನಿಗೆಂದೇ ಟೀ ಮಾಡುವ ಆ ಘಳಿಗೆ ಅವಳಿಗೆ ಅವನಿಗಿಂತಲೂ ಹೆಚ್ಚು ಆಪ್ತವೆಂದು. ತಿಂಡಿಯ ತಟ್ಟೆಯನ್ನು ಕೈಯಲ್ಲಿಟ್ಟು ಮುಖದಲ್ಲಿ ಮೂಡುವ ಸಂತೃಪ್ತ ಅಥವಾ ಅತೃಪ್ತ ಗೆರೆಯನ್ನು ಅವಗಾಹನೆ ಮಾಡುವ ಕ್ರಿಯೆ ಗಂಟೆಗಟ್ಟಲೆ ಒಲೆಯ ಮುಂದೆ ಅಡುಗೆ ಬೇಯಿಸಿದಷ್ಟು ಸರಳ ಅವಳಿಗೆ. ಉಪ್ಪಿಟ್ಟು ಮಾಡುವುದು ಬಿಟ್ಟು ತಿಂಗಳೇ ಆಯಿತು. ಬೇಳೆ ಬಟಾಟೆ ಆಗದು ಅವನಿಗೆ. ಮಸಾಲೆ ಮಜ್ಜಿಗೆ ಎಂದರೆ ಪ್ರಾಣ. ಹಸಿಮೆಣಸು ಹಸಿಡಿಟಿ ತರಿಸುತ್ತೆ, ಕರಿದ ಶೇಂಗ ಪಿತ್ತ. ದಿನಾ ರಾತ್ರಿ ಊಟಕ್ಕೆ ಮುದ್ದೆ ಇದ್ದರೆ ಸಂತೃಪ್ತ. ಸ್ನಾನಕ್ಕೆ ಬಿಸಿ ನೀರು ಬಿಡುವುದು, ತೊಟ್ಟ ಅಂಗಿ ಅಥವಾ ಪ್ಯಾಂಟಿನಲ್ಲಿ ಸುಕ್ಕು ಹುಡುಕುವುದು, ಊಟದ ನಂತರ ನೀರು ಕುಡಿದನೋ ಇಲ್ಲವೋ, ಮುಖದಲ್ಲಿನ ಗಡ್ಡದಲ್ಲೇನಾದರೂ ಬಿಳಿ ಮೂಡಿದೆಯೇ, ಕಾಲರ್ ಪಟ್ಟಿ ಸರಿಯಾಗಿ ಮಡಿಸಿರುವನೇ, ನೆನ್ನೆ ಬಿಚ್ಚಿಟ್ಟ ಸಾಕ್ಸನ್ನು ಒಗೆಯುವುದೇ ಮರೆತನಲ್ಲ, ರಾತ್ರಿ ಮಲಗಿರುವವನ ಕಾಲ ಮೇಲಿನ ಕಂಬಳಿ ಸರಿದಿದೆಯಲ್ಲ, ಇತ್ತೀಚೆಗೆ ಯಾಕೋ ಸ್ವಲ್ಪ ಗೊರಕೆ ಹೆಚ್ಚಾಗಿದೆ, ಕೆಲಸ ಹೆಚ್ಚೇನೋ, ಸಿಗರೆಟ್ ಬೇಡ, ಮದ್ಯ ಸ್ವಲ್ಪ ಕಡಿಮೆ ಮಾಡು, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸು, ಯಾಕಿಷ್ಟು ತಡ, ಎಷ್ಟೆಂದು ಕಾಯುವುದು. ಅಬ್ಬಾ, ಅವನ ಪ್ರಪಂಚ ಹೊಕ್ಕವಳಿಗೆ ಮತ್ಯಾವುದರ ಪರಿವಿದೆ. ಇಷ್ಟೆಲ್ಲದರ ನಡುವೆ ರಜೆಯ ಭಾನುವಾರ ಕಂಬಳಿಯೊಳಗೆ ಗುಬ್ಬಚ್ಚಿಯಂತೆ ಅವುಚಿ ಅವನ ಭುಜಕ್ಕೊರಗಿ ಚಂದದ ರೊಮ್ಯಾಂಟಿಕ್ ಸಿನಿಮಾವೊಂದನ್ನು ನೋಡುವುದು ಅವಳ ಊಹೆಗೂ ಮೀರಿದ ಆತ್ಯಂತಿಕ ಕ್ಷಣ ಅಲ್ಲವೇ? ಈ ಕವಿತೆಯ ಆಶಯ ಅಂದರೆ, ಒಬ್ಬಳು ಪ್ರೇಮಿ ಅಥವಾ ಅವಳು ಹೆಂಡತಿನೇ ಆಗಿರಲಿ, ಅವಳು ಮೊದಲು ಪ್ರೇಮಿ ಆಗಿರ್ತಾಳೆ, ಅವಳು ಅವನನ್ನು ಎಷ್ಟು ಆಸೆ ಪಡ್ತಾಳೆ, ಅವನನ್ನು ಎಷ್ಟು ಕಾಳಜಿ ಮಾಡ್ತಾಳೆ, ಎಷ್ಟು ಅವನು ಹಿಂದಿಂದೇನೆ ನಿಂತು ಅವನ ಸೇವೆ ಮಾಡ್ತಾಳೆ. ಆದರೆ ಆ ಸೇವೆ ನಿಷ್ಕಲ್ಮಶವಾಗಿ ಮಾಡ್ತಾ ಹೋಗ್ತಾಳೆ ಅವಳು. ಅವಳು ಯಾವ ರಿಟರ್ನ್ಸು ಕೇಳಲ್ಲ ಅದಕ್ಕೆ. ಅವನು ನನ್ನನ್ನು ಪ್ರೀತಿಸ್ಲಿ ಅಂತಾಗಲಿ ಅವಳು ಎಕ್ಸ್ಪೆಕ್ಟ್ ಮಾಡಲ್ಲ. ಆದರೆ ಅದು ಆಗಬೇಕು ಅನ್ನೋದು ಈ ಕವಿತೆಯ ಆಶಯ. ಪ್ರತಿಯೊಬ್ಬ ಗಂಡ ಕೂಡ ತನ್ನ ಹೆಂಡತಿಗೂ ಒಂದು ಆರೋಗ್ಯ ಇದೆ, ಅವಳಿಗೂ ಒಂದು ಬದುಕಿದೆ, ಅವಳದೇ ಒಂದು ಸ್ವತಂತ್ರ ಸ್ಪೇಸ್ ಇದೆ, ಅದನ್ನ ಅರ್ಥ ಮಾಡಿಕೊಂಡು ಅವಳ ಜೊತೆನಲ್ಲಿ ನಡ್ಕೊಂಡು ಹೋಗೋದು ತುಂಬ ಮುಖ್ಯ ಆಗುತ್ತೆ ಇವತ್ತಿಗೆ. ಯಾಕಂದ್ರೆ ಅವಳು ದುಡಿತಿರ್ತಾಳೆ, ಇಬ್ರು ದುಡಿಮೆಯಲ್ಲಿರುವಂತ ಗಂಡ ಹೆಂಡತಿ ಹೆಂಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕಬೇಕು, ಅವಾಗಷ್ಟೇ ಜೀವನ ಸ್ವಾರಸ್ಯಕರ ಆಗಿರುತ್ತೆ ಅನ್ನೋದು ಈ ಕವಿತೆ ಆಶಯ.
6: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿಲ್ಪಶ್ರೀ ಹರು. ಕವನದ ಶೀರ್ಷಿಕೆ ಕಳೆದು ಹೋಗುತ್ತಿದ್ದಾನೆ. ಕನಸು ಕಸವುಗಳ ಕಾವಲ್ಲಿ ಹೈರಾಣಾಗಿ ಬೂದಿಯಾದರೂ ಅದರಲ್ಲೇ ಜೀವ ತಳೆವ ಫೀನಿಕ್ಸ್. ನೇಗಿಲು ಗುದ್ದಲಿಗಳಿಂದ ನಿತ್ಯವೂ ಸೀಳುತ್ತಿದ್ದರೂ ಬರಿದ ನೆಲದಲ್ಲಿ ಬಿದ್ದ ಒಂದು ಹದದ ಮಳೆಗೆ ಚಿಗಿವ ಚಿಗಿರಿ. ಬದುಕಿನುದ್ದಕ್ಕೂ ಕೂಗಾಡಿ ಹೋರಾಡಿದರೂ ಮುದುಡುವ ಕರಿಕಾಯ ಹೊತ್ತ ಅವನೀಗ ಬುಡಮೇಲಾದ ಹೊಳದಂಡೆಯ ಗರಿಕೆ. ಅವನಿಂದು ಕಟ್ಟಡ ಕಾರ್ಖಾನೆಗಳಡಿಯ ಅವಶೇಷ. ಅವನೆದೆಯೇ ರಸ್ತೆ ರೈಲುಗಳಿಗೆ ಹಾಸುಗಲ್ಲು. ನೀತಿ ಕಟ್ಟಾಳುವ ಬಕಧ್ಯಾನಿಗಳ ತೆಕ್ಕೆಯಲ್ಲಿ ಉಸಿರುಗಟ್ಟಿರುವ ಅವನ ಕನಸುಗಳು ಹರಳುಗಟ್ಟುವ ಮುನ್ನವೇ ಮಾರಾಟವಾಗುತ್ತಿವೆ. ಹೊತ್ತು ಮೂಡುವ ಮುನ್ನ ಕೆಸರ ಗದ್ದೆಗಿಳಿದು ನೆಲತಾಯಿಯ ಒಡಲಿಗೆ ಪುಳಕ ನೀಡುವ ಅವ್ವನ ಅಪ್ಪಟ ಮಗನೀಗ ಹಸಿರ ಹೆಸರಲ್ಲಿ ಉಸಿರ ಕಳೆದುಕೊಳ್ಳುತ್ತಿದ್ದಾನೆ. ಕವನದ ಆಶಯ ಭೂಮಿ ತಾಯಿಯ ಮೊದಲ ಮಗ ಅಂದರೆ ಚೊಚ್ಚಲ ಮಗ ರೈತ. ರೈತ ಕಾಲದಿಂದಲೂ ಕೆಸರುಗದ್ದೆಯಲ್ಲಿ ಶ್ರಮಪಟ್ಟು ಜೀವನವನ್ನು ನಡೆಸಿದ್ರೂ ಕೂಡ ಅವನಿಗೆ ಅವನ ಕನಸುಗಳನ್ನು ಈಡೇರಿಸಿಕೊಳ್ಳಲಾಗದಂತಹ ದುಸ್ಥಿತಿ, ಸಂಕಟ ಇವತ್ತಿಗೂ ಯಾವತ್ತಿಗೂ ಅವನ ಬದುಕು ಹೀಗೆಯೇ ಎಂದು ನಿರ್ಧಾರ ಆಗಿರುವ ಹಾಗೆ ನಮ್ಮ ಸುತ್ತಲಿನ ವ್ಯವಸ್ಥೆ ಅವನ ಉಸಿರನ್ನು ಕಟ್ಟಿಸುತ್ತಿದೆ. ಹಾಗಾಗಿ ಅವನನ್ನು ಅಭಿವೃದ್ಧಿ ಹೆಸರಿನಲ್ಲಿ ಅವನ ಜಮೀನನ್ನು ಅವನನ್ನು ನಾವೆಲ್ಲ ಕಿತ್ತುಕೊಳ್ತಾ ಇದ್ದೇವೆ. ಇದರಿಂದ ಅವನಿಗೆ

0: ಏನನ್ನೂ ತರದೆ, ಬರುವಾಗ ಏನನ್ನೂ ತರದೆ, ಹೋಗುವಾಗೇನೂ ಕೊಂಡೊಯ್ಯದೆ, ಹೋಗುವಾಗ ಏನನ್ನೂ ಕೊಂಡೊಯ್ಯದೆ, ನಡುವಲ್ಲಿ ಬಯಸುವೆವು ಕಣ್ಣಿಗೆ ಕಂಡಿದ್ದೆಲ್ಲ ಬೇಕೆಂದು, ನಡುವಲ್ಲಿ ಬಯಸುವೆವು ಕಣ್ಣಿಗೆ ಕಂಡದ್ದೆಲ್ಲ ಬೇಕೆಂದು, ನಾಳೆಗಳ ಕಾಣದೆ ನಿನ್ನೆಗಳ ಬದಲಿಸಲಾಗದೆ, ನಾಳೆಗಳ ಕಾಣದೆ ನಿನ್ನೆಗಳ ಬದಲಿಸಲಾಗದೆ, ದೂಷಿಸುವೆವು ವಾಸ್ತವವ ನಮ್ಮದಲ್ಲದ ಸಮಯವ ನೆನೆದು, ದೂಷಿಸುವೆವು ವಾಸ್ತವವ ನಮ್ಮದಲ್ಲದ ಸಮಯವ ನೆನೆದು. ಶಾಶ್ವತವಲ್ಲದ ಈ ಬದುಕಿಗೆ ಶಾಶ್ವತ ಬಂಧಗಳ ಆಸರೆ ಏಕೆ, ಶಾಶ್ವತವಲ್ಲದ ಈ ಬದುಕಿಗೆ ಶಾಶ್ವತ ಬಂಧಗಳ ಆಸರೆ ಏಕೆ, ಮಾಸಿ ಹೋಗುವ ನೆನಪುಗಳ ನೆನೆದು ಮತ್ತೆ ಮತ್ತೆ ಮರುಗುವುದೇಕೆ, ಮಾಸಿ ಹೋಗುವ ನೆನಪುಗಳ ನೆನೆದು ಮತ್ತೆ ಮತ್ತೆ ಮರುಗುವುದೇಕೆ. ವಿದಾಯಗಳು ಎಷ್ಟೇ ಸಂಭವಿಸಲಿ ಬದುಕಲಿ, ವಿದಾಯಗಳು ಎಷ್ಟೇ ಸಂಭವಿಸಲಿ ಬದುಕಲಿ, ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಿರಿ ನಗುತ್ತಲಿ, ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಿರಿ ನಗುತ್ತಲಿ. ಈ ಕವನದ ಆಶಯ ಬಂದು ನಮ್ಮ ಬದುಕಲ್ಲಿ ನಿರೀಕ್ಷಿತವಾಗಿ ಅಥವಾ ಅನಿರೀಕ್ಷಿತವಾಗಿ ಎಷ್ಟೋ ಜನ ಬರ್ತಾರೆ, ಆದರೆ ಬಂದವರೆಲ್ಲ ಜೊತೆಗೆ ಇರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಇತ್ತೀಚೆಗೆ ಎಷ್ಟೋ ಆತ್ಮಹತ್ಯೆ ಪ್ರಕರಣಗಳು ಇದರಿಂದಾನೇ ಆಗ್ತಿದ್ದಾವೆ. ಯಾರೋ ನಮ್ಮ ಜೊತೆ ಬರ್ತಾರೆ, ಇರ್ತಾರೆ, ಪ್ರೀತಿ ತೋರಿಸ್ತಾರೆ, ನಂತರ ಬಿಟ್ಟೋಗ್ತಾರೆ ಅಂದ ಮಾತ್ರಕ್ಕೆ ನಾವು ಅದನ್ನೇ ನೆನಪು ಮಾಡಿಕೊಂಡು ಕೊರಗದೆ ನಗ್ತಾ ಮುಂದೆ ಸಾಗಬೇಕು ಅನ್ನೋದೇ ಈ ಕವಿತೆಯ ಆಶಯ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹೆಚ್ ಆರ್ ಕನ್ನಿಕಾ. ನಾನು ವಾಚಿಸಲಿರುವಂತಹ ಕವನ ಸ್ನೇಹದ ಜ್ಯೋತಿ. ಸ್ನೇಹದ ಗುಡಿಕಟ್ಟಿ ಭಕ್ತಿಗಾನದಲ್ಲಿ ಮಿಂದು ಅಹಂಕಾರದ ಕುರುವನ್ನಳಿಸಿ ಅರ್ಚನೆ ಮಂತ್ರಗಳ ಜಪಿಸಿಬಿಡು. ಖಾಲಿಯಾದ ಬಾಂದಳಕ್ಕೆ ಚುಕ್ಕಿಗಳ ಚಿತ್ತಾರ ಬಿಡಿಸಿ ಬೆಳದಿಂಗಳ ಬೆಳಕಲ್ಲಿ ಮನದ ಕತ್ತಲೆ ಕಳೆದು ಬಿಡು. ಕುಂಬಾರನ ಮಣ್ಣಿನ ಹನತೆಗೆ ಗಾಣಿಗನ ತೈಲವ ಬೆರೆಸಿ ಕೃಷಿಕನು ಬೆಳೆದ ಹತ್ತಿಯನ್ನಿಟ್ಟು ಏಕತೆಯ ಸಂದೇಶ ಸಾರಿಬಿಡು. ನಿಶ್ಚಲ ಹೃದಯವು ಬಲವಾಗಿ, ಪರಿಶ್ರಮವು ದೈವವಾಗಿ, ನಿನ್ನ ಛಾಯೆಯ ಒಕ್ಕಳ ನಾಭಿಯಿಂದ ಸ್ನೇಹ ಜ್ಯೋತಿಯ ಬೆಳಗಿ ಬಿಡು. ಈ ಕವನದ ಆಶಯವೇನೆಂದರೆ ಸ್ನೇಹವೆಂಬ ಗುಡಿಯನ್ನು ಕಟ್ಟಿ ಭಕ್ತಿ ಭಾವದಲ್ಲಿ ಮಿಂದು ನಮ್ಮೆಲ್ಲಿರುವ ಅಹಂಕಾರವನ್ನು ಅಳಿಸಿದಾಗ ಸ್ನೇಹವೆಂಬ ಮಂತ್ರವನ್ನು ಜಪಿಸುತ್ತಾ ಬಾಳು ಬೆಳಗುತ್ತದೆ. ರಾತ್ರಿಯ ವೇಳೆಯಲ್ಲಿ ಬಾಂದಳವು ಚುಕ್ಕಿಗಳ ಬಿಡಿಸಿದ ಚಿತ್ತಾರದಲ್ಲಿ ಬೆಳದಿಂಗಲು ಕತ್ತಲೆಗೆ ದಾರಿ ತೋರಿಸುತ್ತಿದೆಯೋ, ಅದೇ ರೀತಿ ಮನದಲ್ಲಿ ತುಂಬಿರುವ ಎಷ್ಟೋ ಸಮಸ್ಯೆಗಳಿಗೆ ಈ ಸ್ನೇಹದ ಸಂಜೀವಿನಿ ಮನದ ಕತ್ತಲೆಯನ್ನ ಬೆಳಗುತ್ತದೆ. ಹೇಗೆ ಕುಂಬಾರ ಮಣ್ಣಿನ ಮಡಿಕೆಯ ದೀವಿಗೆಯಾಗಿ ಗಾಣಿಗನ ತೈಲವನ್ನು ಬೆರೆಸಿದಾಗ, ರೈತನು ಬೆಳೆದ ಹತ್ತಿಯನ್ನ ದೀಪವನ್ನು ಹಚ್ಚಿದಾಗ ಕತ್ತಲು ಬೆಳಗುತ್ತದೆ. ಕುಂಬಾರ ಗಾಣಿಗ ರೈತನಿಂದ ಶ್ರಮದಿಂದ ಕತ್ತಲೆಯನ್ನು ಬೆಳಗುವ ಹಣತೆ ಹೇಗೆ ಸಿದ್ಧವಾಯಿತೋ ಎಂದರೆ ಇದಕ್ಕೆ ಯಾವುದೇ ಜಾತಿ ಭೇದವಿಲ್ಲ. ಎಲ್ಲ ಸಂಬಂಧಗಳೆಲ್ಲ ಸ್ನೇಹವು ಪವಿತ್ರವಾದದ್ದು. ಯಾವುದೋ ವಯಮಾನ ಜಾತಿ ಮತ ಧರ್ಮಗಳ ಭೇದವಿಲ್ಲ. ಸ್ನೇಹವು ಬಲವಾಗಬೇಕಾದರೆ ಅಂತರಂಗವು ಪರಿಶುದ್ಧವಾಗಿರಬೇಕು ಎಂಬುದು ಈ ನನ್ನ ಕವನದ ಆಶಯ.
2: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ ಎಂಯು, ಕಾವ್ಯ ನಮ್ಮ ಶ್ವೇತಾ ಮಂಡ್ಯ. ಕವನದ ಶೀರ್ಷಿಕೆ ನೀನು ಇರಬೇಕು ಬಿರಿದ ಮಲ್ಲಿಗೆ ನಗುವಿನ ಹಾಗೆ. ನಿನ್ನ ನಗುವಲ್ಲಿ ನಗುತ್ತಲಿದ್ದ ಹೊಲ ರಟ್ಟೆ ಸೋಲುವವರೆಗೂ ಹೆಂಟೆ ಹೊಡೆದ ಹಣೆಯಲ್ಲಿ ಬೆವರು ಒರೆಸಿ ಕೆಸರ ಮೆತ್ತಿಕೊಂಡು ಮಗುವಾಗುತ್ತಲಿದ್ದ ನಿನ್ನ ಮುಖ. ಮೈದುಂಬಿದ ಒಡೆತೆನೆಯ ಫಸಲು ಸೂಜಿಗಣ್ಣಿನೊಳಗಿಳಿದು ಕಾಡುವ ಹಸಿರಗದ್ದೆ, ಕೊರಳ ತಬ್ಬುವ ತೆಂಗು ಬಾಳೆ ಬೈತಲೆಯ ನೆನಪಿಸುವ ನಿನ್ನೊಲವ ಸೀಳುದಾರಿ, ಸುಗ್ಗಿಯ ಕಿಚ್ಚಿನಲ್ಲಿ ಚೋಮನ ಮಕ್ಕಳು ಡಂಕಣಕ ಡಂಕಣಕ ಕುಣಿದ ತಮಟೆಯ ತಾಳ. ನೆನಪಿದೆಯಾ, ಆ ರಾತ್ರಿ ಜಾತ್ರೆಯಾಗುತ್ತಿತ್ತು. ಗಂಗೆತ್ತಿನ ಜೋಡಿ ದಿಬ್ಬಣವಾಗಿ ಕೈಬೆರಳ ತುದಿಯಲ್ಲಿ ಬಣ್ಣ ಬಯಕೆಗೆ ಚಿತ್ರವಾಗುತ್ತಿದ್ದ ಘಳಿಗೆಗಳವು. ಭರವಸೆಯ ತೊಟ್ಟಿಲು ಚಂದ್ರ ಗೆಜ್ಜೆಯ ಮೋಡಿಗೆ ತಾಳ ಹಾಕುತ್ತಲಿದ್ದ. ಅಪ್ಪನಾಗಿ ಅಪ್ಪಿದ ಹೃದಯದ ಮೇಳ ತೊದಲು ನುಡಿ ಆಲಿಸಿದ ಗಣಮೇಳ. ಆಲಾಪ ತಟ್ಟಿದ ಚಪ್ಪಾಳೆಯ ಮೆಲಕು ಅಣ್ಣ, ನೇಗಿಲು ಹರಿದಂಗೆ ಬದುಕು, ನೇರ ಸರಳ ರೇಖೆಯ ಹಾಗೆ ಸಾಲು ತಿರುವಿನಲ್ಲಿ ವಕ್ರ ವೃತ್ತ ಹೀಗೆ, ಧ್ಯಾನದಲ್ಲಿ

0: ಬಿತ್ತ ಬೀಜ ಫಲ ಕೊಡುವುದು ಛಲದಿ ಮಣ್ಣ ಸೀಳಿ ಮೂಕಮನಕ್ಕೆ ಮೆಲಕುವ ಬಾಯಿಗೆ ಹತ್ತಿ ಹುಲ್ಲನಿಟ್ಟು ಬಯಕೆಯ ಬಾಗಿನವನಿಟ್ಟು ಮೈದಡವಿದಾಗ ಕೈಗಳಲ್ಲಿ ಕರುಣೆ ಋಣವಾಗಿ ಆಡುತ್ತಿತ್ತು. ಗೋಧೂಳಿಯಲ್ಲಿ ಕಂಡ ನಿನ್ನ ಮುಖ ಹಾಲು ಹವಳದ ದಂಡೆಗಳಂತಾದ ಧಾರಾಳಿಯಾದ ನಿನ್ನ ಕನಸು ಯಾವ ಒಗಟಿಗೆ ಮುಖ ಮಾಡಿದೆ? ಯಾವ ಧ್ರುವ ದಿಕ್ಕಿಗೆ ನಡೆವಂತೆ ಮನ ಮಾಡಿದೆ? ಹೆಜ್ಜೆ ಹೆಜ್ಜೆಯಲ್ಲಿ ಕರುಳು ಮಿಡಿಯುತ್ತಲಿಹುದು ಭಾವ ಭರತ ಜನ ಜನಪದವಾಗಿ ಮಾತು ಮಾತಿಗೂ ಜಗದ ಕಣ್ಣಿಯಲ್ಲಿ ನೊಂದವರ ನೊಗವಾಗಿ ಕಾಲದ ಎತ್ತುಗಳ ಮೇಲೆ ನಲಿಯಬೇಕು, ನೀನು ನಗುತ್ತಲಿರಬೇಕು. ಬೆಳಗು ಬೈಗು ಮುಂಜಾವಿನಲ್ಲಿ ಹಣೆಮರೆ ಮಾಚಿ ಕಣ್ಣ ದೂರಕ್ಕೆ ನೆಟ್ಟು ನನ್ನೊಳಗೆ ಇಳಿದ ಬೇಸಿಗೆಯ ಚಳಿ ಮಳೆಯ ಗಾಳಿಯಲ್ಲಿ ಬೆಚ್ಚಗೆ ಕೂತು ಆಡಿದ ಮಾತು ಮುಗಿದಿಲ್ಲ. ಮುಂಗಾರಿನ ತುಂತುರುವಿನಲ್ಲಿ ನಿನ್ನ ನೆರಳಿನಲ್ಲಿ ನಾನು ಹಿಂದೆ, ಭರವಸೆಯ ಕೊಡೆ ಹಿಡಿದ ನೀನು ಮುಂದೆ ಮುಂದೆ. ಉಳಿದಿರಲಿ ನಿನ್ನೊಳಗಿನ ಕಥೆಯ ಕಣಜ, ಇಂದಿಗೆ ಮುಗಿಯಲಾರದು, ನೀನು ಇರಬೇಕು ಬಿರಿದ ಮಲ್ಲಿಗೆ ನಗುವಿನ ಹಾಗೆ. ಕವನದ ಆಶಯ, ನಾವೆಲ್ಲರೂ ಎಷ್ಟು ಸುಲಭವಾಗಿ ನಮ್ಮೆಲ್ಲ ಜವಾಬ್ದಾರಿಗಳನ್ನು ರೈತನ ಹೆಗಲಿಗೆ ನೂಕಿಬಿಡ್ತೇವೆ. ರೈತನನ್ನು ಬಹಳ ದೊಡ್ಡ ದೊಡ್ಡ ಮಾತುಗಳಿಂದ, ರೈತನೇ ದೇಶದ ಆಸ್ತಿ, ದೇಶದ ಬೆನ್ನೆಲುಬು ಅಂತೆಲ್ಲ ಹೇಳ್ತೇವೆ. ಅವನನ್ನು ಹೊಗಳಿ ಹೊಗಳಿ ಅಟ್ಟಕ್ಕೇರಿಸ್ತೇವೆ. ಅವನ ಉದ್ಧಾರಕ್ಕಾಗಿ ನಮ್ಮ ಸರ್ಕಾರಗಳಂತೂ ಹತ್ತು ಹಲವು ಯೋಜನೆಗಳನ್ನು ಜಾರಿಗೆ ತರ್ತವೆ. ಇನ್ನು ರಾಜಕಾರಣಿಗಳೋ ಭರವಸೆಯ ಮಹಾಪೂರವನ್ನೇ ಕೊಟ್ಟು ಅವನಿಂದ ಮತವನ್ನು ತೆಗೆದುಕೊಂಡು ಅಧಿಕಾರದ ಗದ್ದುಗೆಗೆ ಏರ್ತಾರೆ. ಆದರೆ ಒಮ್ಮೆ ಬಂದು ನೋಡಿ ನೊಗ ಹೊಳುತ್ತಾ ಇರುವ ರೈತನ ಬೆನ್ನು ಯಾವ ಮಟ್ಟಿಗೆ ಬಾಗಿದೆ ಅಂತ ಹೇಳಿ. ಯಾರು ರೈತನೊಂದಿಗೆ ಕೂತು ಅವನ ಕಷ್ಟವನ್ನ ಸುಖವನ್ನ ಆಪ್ತವಾಗಿ ಕೇಳ್ತಕ್ಕಂಥ ಮನಸ್ಸಿರುವಂಥವರು? ಮನಸ್ಸಿರಲಿ, ಸಮಯ ಎಲ್ಲಿದೆ ನಮಗೆ? ಅವನ ಕಷ್ಟ ಸುಖಗಳನ್ನ ನಾವು ವೇದಿಕೆಗಳಲ್ಲಿ ಕೇಳ್ತೇವೆ, ಅವನ ಜೊತೆಗೆ ಮಾತನಾಡೋದಕ್ಕೆ ಸಮಯ ಕೂಡ ನಮಗೆ ಇರೋಲ್ಲ. ರೈತನನ್ನ ನಾವು ನಂಬಿಕೊಂಡು ಅವನು ಉಳುವುದರ ಮೂಲಕ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೂ ಕೂಡ, ಯಾರಾದರೂ ನೀನು ಏನು ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ, ನಾನು ಎಂಜಿನಿಯರ್ ಡಾಕ್ಟರ್ ಅಂತ ಹೇಳಿಕೊಳ್ಳುವ ಹೆಮ್ಮೆಯ ಭಾವ, ಒಬ್ಬ ರೈತ ನಾನು ರೈತ ಅಂತ ಹೇಳಿಕೊಳ್ಳುವವನ ಮನಸ್ಸಿನಲ್ಲಿ ಇಲ್ಲ. ಯಾಕಿಲ್ಲ? ಅವನಿಗೆ ಆ ಧೈರ್ಯವನ್ನು, ಆ ವೃತ್ತಿಯ ಘನತೆಯನ್ನು ನಾವು ಕೊಟ್ಟಿಲ್ಲ. ರೈತನಿಗೆ ಇಂದು ಬೇಕಾಗಿರುವುದು ಅನುಕಂಪದ ಮಾತಲ್ಲ, ಬದಲಾಗಿ ಅವನು ದುಡಿದದ್ದಕ್ಕೆ ತಕ್ಕ ಬೆಲೆ, ದುಡಿಯುವುದಕ್ಕೆ ಒಂದು ಮುಕ್ತ ಅವಕಾಶ. ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣದ ಭರಾಟೆಗೆ ಸಿಲುಕಿ ನಾವಿಂದು ರೈತನ ಬದುಕನ್ನು ಮೂಲೆಗೊತ್ತರಿಸಿದ್ದೇವೆ. ಅವನ ಬದುಕು ದಿನದಿಂದ ದಿನಕ್ಕೆ ಶೋಚನೀಯವಾಗುವ ಹಾಗೆ ಮಾಡಿಬಿಟ್ಟಿದ್ದೇವೆ. ಈ ಎಲ್ಲ ಪಾಪಕರ್ಮಗಳು ಯಾರಿಂದ ಆದವು? ನಮ್ಮಿಂದ ಆಗ್ತಾ ಇರ್ತಕ್ಕಂಥ ತಪ್ಪುಗಳೇ. ಇದನ್ನ ಒಮ್ಮೆ ನಮಗೆ ನಾವೇ ವಿಮರ್ಶೆ ಮಾಡಿಕೊಂಡು ನಾವು ಏನ್ ಮಾಡಬಹುದು ರೈತನಿಗೆ? ರೈತನಿಗೆ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಅವನು ಬೆಳೆದಂತಹ ಬೆಲೆಗೆ ತಕ್ಕ ಪರಿಹಾರವನ್ನ ಕೊಟ್ಟು ಅವನಿಗೊಂದು ಗೌರವಯುತವಾದಂಥ ಬದುಕನ್ನ ಆತ ನಡೆಸೋದಿಕ್ಕೆ, ಅಂದ್ರೆ ಸಾಲ ಮುಕ್ತನಾಗಿ, ಇಲ್ಲಿ ಯಾವ ರೈತರು ಕೂಡ ನನಗೆ ಬಂಗ್ಲೆ ಬೇಕು, ಕಾರ್ ಬೇಕು, ಅಷ್ಟು ಹಣ ಸಂಪಾದನೆ ಮಾಡಬೇಕು ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಇಲ್ಲ. ಬದಲಾಗಿ ಅವರಿಗೆ ಬೇಕಾಗಿರುವುದು ಸಾಲದ ಹೊರೆಯಿಲ್ಲದೆ ಬೆಳೆ ಬೆಳೆಯುವ ಅವಕಾಶ, ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ತಾನು ಬೆಳೆದ ಬೆಳೆಗೆ ಸಿಗಬೇಕಾದಂಥ ನಿಜವಾದಂಥ ಬೆಲೆ, ಇದಿಷ್ಟನ್ನ ರೈತ ನಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಈ ಎರಡು ಅವಕಾಶಗಳನ್ನು ಅವನಿಗೆ ನಾವು ಕೊಡುವುದೇ ಆದರೆ, ಅವನ ಜೊತೆಗೆ ನಾವು ಸಮಯ ಕಳೆದು ಅವನನ್ನು ನಾವು ತಿಳಿದುಕೊಂಡು ಅವನಿಗೆ ಬೇಕಾದ ಮುಕ್ತ ಅವಕಾಶವನ್ನು ನಾವು ಕಲ್ಪಿಸಿಕೊಟ್ಟಿದ್ದೆ ಆದರೆ, ಖಂಡಿತವಾಗಿಯೂ ರೈತರ ಎಲ್ಲ ರೈತರ ಬದುಕು ಹಸನಾಗುತ್ತೆ. ಕೃಷಿಯನ್ನೇ ಪ್ರಧಾನವಾಗಿ ಉಳ್ಳಂಥ ನಮ್ಮ ಭಾರತ ನಿಜವಾಗಿಯೂ ಅಭಿವೃದ್ಧಿ ಪಥದತ್ತ ಸಾಗೋದಿಕ್ಕೆ ಇದು ಬಹಳ ಸಹಕಾರಿಯಾಗುತ್ತೆ ಎನ್ನುವಂಥ ಒಂದು ವಿಶಾಲವಾದ ಆಲೋಚನೆಯನ್ನು ಇಟ್ಕೊಂಡು ನಾನು ರೈತನೊಂದಿಗೆ ನಡೆಸಿರುವಂಥ ಒಂದು ಸ್ವಗತ ಎನ್ನುವ ನಿಟ್ಟಿನಲ್ಲಿ ಕಲ್ಪನೆ ಮಾಡಿಕೊಂಡು ರಚನೆ ಮಾಡಿರ್ತಕ್ಕಂಥ ಪದ್ಯ ಇದು. ಧನ್ಯವಾದಗಳು.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ದೇವಿಕಾ ಎನ್ ಎಸ್. ನನ್ನ ಕವನದ ಶೀರ್ಷಿಕೆ ತಥಾಗತ. ನಡುರಾತ್ರಿಯ ನೀರವದೊಳಗೆ ಮಿಂದೆದ್ದ ಮಿಂಚಿನ ಮಯೂಖ, ಸಾರ ಸಂಸಾರವ ತ್ಯಜಿಸಿ ಭವದ ಬಂಧಾನುಬಂಧಗಳ ಕಳಚಿ ಇಹದ ರವಕೆ ಬೇಸತ್ತು ಪರದ ನೀರವಕ್ಕೆ ಮನಸೋತು ಬದುಕಿನ ಸತ್ಯ ಸಾರ್ಥಕತೆಯ ಅರಸುತ ಮುನ್ನೆಡೆದ ಮಹಾಯೋಗಿ. ತನ್ನ ಕೇಶರಾಶಿಯಲ್ಲೊಂದು ರಜತ ಎಳೆಯ ಕಂಡು ಕಸಿವಿಸಿಗೊಂಡ ನಿರ್ಲಿಪ್ತ, ಕ್ಷಣಿಕ ಸುಖಭೋಗಗಳ ದಾಸನಾಗದೆ ಸರ್ವ ತ್ಯಾಗಿ ಸಮಚಿತ್ತ ಜ್ಞಾನಿಯಾದ ಕೀರ್ತಿಶೇಷ, ಜಗದ ತಮವ ದೂರ ಸರಿಸಿ ದಿವ್ಯ ಪ್ರಭೆಯ ಕಿರಣ ಸುರಿಸಿ ಹಾಸೆ ಹಿಂಸೆಗಳ ಕಾಲಿಂ ಪೊಸಕಿ ದೇಶ ಕೋಶವ ತೊರೆದ ಧೀರೋದಾತ್ತ, ನಿನಗೆ ನೀನೇ ಬೆಳಕೆಂದು ಹಾಸಿಯೇ ದುಃಖದ ಮೂಲವೆಂದು ಮಾನುಷ ಧರ್ಮ ಒಂದೇ ಎಂದು ಬ್ರಹ್ಮಾಂಡದೊಳಗಣ ಸಕಲ ಜೀವರಾಶಿಗಳಲ್ಲಿ ಲೇಸನೇ ಬಯಸಿ ಸರ್ವ ಸಮತೆಯ ಸಾರಿದ ಶಾಂತಮೂರ್ತಿ, ಜಾತಿ ಮತ ಭೇದಗಳ ತುಂಡರಿಸಿ ಸರ್ವರೊಳಗೊಂದಾಗುವ ಬಿತ್ತವ ಬಿತ್ತರಿಸಿ ದಿಗ್ದಿಗಂತದತ್ತ ಹೆಜ್ಜೆಯಿಟ್ಟ ಮಹಾತ್ಮ. ರಾಜ್ಯ ಪದವಿ ಭೂಮಿ ಬಂಗಾರ ಮದಿರೆ ಮಾನಿನಿ ಮೋಹ ಧನದಾಹ, ಸ್ವಾರ್ಥದೊಳು ಬದುಕು ಆಸ್ವಾದಿಸುವ ಭ್ರಷ್ಟರು, ಕೆಸರಳು ಹೊರಳಿ ಹಿಗ್ಗುವ ಮಹಿಷ ಮಂದೆ, ಹೇಸಿಗೆಯ ತಿಂದು ತೇಗಿ ಗಟಾರದೊಳಗೆ ಹೊರಳಾಡುವ ಸೂಕರ ಹಿಂಡು, ವ್ಯವಸ್ಥೆಯ ಬುಡಮೇಲು ಮಾಡಿ ಅಟ್ಟಹಾಸದಿ ಮೆರೆಯುತಿಹ ಬಕಸಂತತಿ, ಭುವನದ ಭಾಗ್ಯವೇ ನಿನ್ನ ದಿವ್ಯ ಜ್ಞಾನದ ಒಂದೆಳೆಯ ಸೂಸಿ ಇಂಥವರ ಪರಿಶುದ್ಧಗೊಳಿಸು, ಭುವನದ ಭಾಗ್ಯವೇ ನಿನ್ನ ದಿವ್ಯ ಜ್ಞಾನದ ಒಂದೆಳೆಯ ಸೂಸಿ ಇಂಥವರ ಪರಿಶುದ್ಧಗೊಳಿಸು ತಥಾಗತ, ಪರಿಶುದ್ಧಗೊಳಿಸು ತಥಾಗತ. ಈ ಕವನದ ಆಶಯ ಜಗತ್ತಿಗೆ ಬೆಳಕನ್ನ ನೀಡಿದಂತಹ ಬುದ್ಧನ ಕುರಿತಂತೆ ಬರೆದದ್ದು. ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ ಎಂಬ ಬೇಂದ್ರೆಯವರ ಕವಿತೆಯ ಸಾಲು ಈ ಸಂದರ್ಭದಲ್ಲಿ ನೆನಪಾಗುತ್ತೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳಿ ಎಲ್ಲವನ್ನೂ ಪರಿತ್ಯಾಗ ಮಾಡಿ ಮೋಕ್ಷವ ಹುಡುಕುತ್ತಾ ಹೋದಂತಹ ಬುದ್ಧನ ಬದುಕು ನಮಗೆಲ್ಲರಿಗೂ ಕೂಡ ಇವತ್ತು ಪಾಠವಾಗಿ ನಮ್ಮ ಕಣ್ಮುಂದೆ ಬಂದು ನಿಲ್ಲತ್ತೆ. ಈ ಸಮಾಜದ ಒಳಗಡೆ ಜನರು ಸ್ವಾರ್ಥದ ಬದುಕಿನಲ್ಲಿ ಬದುಕ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಬುದ್ಧನ ಒಂದು ಪ್ರಭೆ, ಒಂದು ಬೆಳಕು ನಮ್ಮೆಲ್ಲರ ಬದುಕನ್ನು ಪರಿಶುದ್ಧಗೊಳಿಸಲಿ ಅನ್ನುವಂತಹ ಒಂದು ಆಶಯ ಈ ಕವನದು.
2: ಇದುವರೆಗೂ ಕವನಮಾಲೆ ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಇದು ಇಂದಿನ ವನಿತಾ ವಿಹಾರ.

0: ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಜಾಹೀರಾತುಗಳು ಹಾಗೂ ಪ್ರಕಟಣೆಗಳು.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ತವೇ ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ, ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಮನೋರೋಗ ತಜ್ಞರಾದ ಡಾ ಶಿವಾನಂದ್ ಹಿರೇಮಠ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ನಂತರ ಪಾರ್ಶ್ವವಾಯು ಅಂದರೇನು, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾ ಬಸವರಾಜ್ ಬಣಕಾರ್ ಅವರು. ಮೊದಲಿಗೆ ಕೇಳೋಣ ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ, ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಮನೋರೋಗ ತಜ್ಞರಾದ ಡಾ ಶಿವಾನಂದ್ ಹಿರೇಮಠ್ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ.
2: ಕೇಳುಗರೆ, ಸುಂದರ ಕುಟುಂಬ, ಆರೋಗ್ಯವಂತ ಕುಟುಂಬ ಇರಬೇಕು ಅನ್ನೋದು ಎಲ್ಲರ ಅಭಿಲಾಷೆ ಆಗಿರ್ತದೆ. ಆದ್ರೆ ಇವತ್ತು ನಾವು ಎಷ್ಟೋ ಕುಟುಂಬಗಳಲ್ಲಿ ನೋಡ್ತೀವಿ, ಮನೆಯ ಹಿರಿಯರು ಯಾವ್ಯಾವುದೋ ವ್ಯಸನಕ್ಕೆ ಈಡಾಗಿರ್ತಾರೆ. ಮತ್ತೆ ಕೆಲವು ಕುಟುಂಬಗಳಲ್ಲಿ ಮಕ್ಕಳು ಇವತ್ತು ಚಟಕ್ಕೆ ದಾಸರಾಗ್ಬಿಟ್ಟಿರ್ತಾರೆ. ಅಂತ ಕುಟುಂಬಗಳಲ್ಲಿ ಒಂದು ಸಾಮರಸ್ಯ, ಒಂದು ಖುಷಿಯ ವಾತಾವರಣ ಕೊರತೆ ಕಂಡು ಬರ್ತದೆ ನಮಗೆ. ಕುಟುಂಬ ಬಹಳ ಸೌಹಾರ್ದಯುತವಾಗಿರಬೇಕು, ಪ್ರೀತಿ ಅಂತಃಕರಣದಿಂದ ಕೂಡಿರಬೇಕು ಅಂದಾಗ ನಾವು ಚಟಗಳಿಂದ ಮುಕ್ತರಾಗಿ ಉತ್ತಮ ಜೀವನವನ್ನ, ಪೋಷಕಾಂಶ ಭರಿತ ಆಹಾರವನ್ನ ಸೇವಿಸ್ತಾ, ಒಳ್ಳೆಯ ಹವ್ಯಾಸಗಳನ್ನಿಟ್ಟುಕೊಂಡು ಸಕಾರಾತ್ಮಕ ರೀತಿಯಲ್ಲಿ ನಾವು ಜೀವನ ಪ್ರೀತಿಯನ್ನ ಬೆಳೆಸಿಕೊಂಡಾಗ ಇದೆಲ್ಲ ಸಾಧ್ಯ ಆಗ್ತದೆ. ಅದಕ್ಕಂತೇನೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನಶಾಮುಕ್ತ ಭಾರತ್ ಅಭಿಯಾನ್ ಅನ್ನುವಂತ ಒಂದು ವಿಶೇಷ ಯೋಜನೆಯನ್ನು ಕೂಡ ತಂದ್ರು. ಅಂದ್ರೆ ನಶೆಗೆ ಕಾರಣವಾಗುವಂತ ಎಲ್ಲ ಚಟಗಳನ್ನ ನಾವು ದೂರ ಇರಿಸಿಕೊಂಡು ಜೀವನವನ್ನ ಮಾಡಬೇಕು ಅಂತ. ಇವತ್ತು ಈ ವಿಷಯದ ಬಗ್ಗೆ ವಿಶೇಷ ಮಾಹಿತಿಯನ್ನ ಮಾಡಿಕೊಡ್ತಾ, ಈ ಚಟಗಳಿಗೆ ಬಲಿಯಾದವರು ಹೇಗೆ ಮುಕ್ತಿ ಕಾಣಬೇಕು, ಅವರಿಗೆ ಇರುವಂತಹ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳ ಬಗ್ಗೆ ಆಗಲಿ, ಚಟಗಳನ್ನ ಬಿಡುವ ಬಗ್ಗೆ ಆಗಲಿ ವಿವರವಾದ ಮಾಹಿತಿಯನ್ನು ತಿಳಿಸಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಮನೋರೋಗ ತಜ್ಞರಾದ ಡಾಕ್ಟರ್ ಶಿವಾನಂದ್ ಬಸಯ್ಯ ಹಿರೇಮಠ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಶಿವಾನಂದ್ ಹಿರೇಮಠ್ ಅವರು.
3: ನಮಸ್ಕಾರ ಮೇಡಮ್.
2: ಡಾಕ್ಟರ್, ಒಂದೊಂದು ಮನೆಯೊಳಗ ನೋಡ್ತಾ ಹೋದ್ರ ಒಂದೊಂದು ಮನೆಯಾಗ ಒಂದೊಂದು ಚಟ ಇರ್ತಾವ. ಮನೆಯಲ್ಲಿ ಹಿರೇ ಮನುಷ್ಯ ಕುಡ್ಕೊಂಡ್ ಬಂದ್ರ ಮಕ್ಕಳು ಸಿಗರೇಟ್ ಸೇದೋದು, ಬೀಡಿ ಸೇದೋದು, ಗುಟ್ಕಾ ಹಾಕೊಳ್ಳೋದು ಇಂಥದ್ದು. ಮನೆಯ ಹೆಣ್ಮಗಳ ಪರಿಸ್ಥಿತಿ ಮಾತ್ರ ಬಹಳ ಗಂಭೀರ ಆಗಿರ್ತದೆ. ಇಂಥ ಕುಟುಂಬಗಳನ್ನ ನಾವಿವತ್ತು ನೋಡೋದು ಬಹಳ ಸಾಮಾನ್ಯ ಆಗ್ಬಿಟ್ಟದ. ಅಂದ್ರೆ ಈ ಚಟ ಅನ್ನೋದು ಮನುಷ್ಯನನ್ನ ಚಟಕ್ಕೇರಿಸಲಿಕ್ಕೆ ಹೊಂಟಾವ ಅಂತ ಸಾಮಾನ್ಯ ಮಾತಾಡ್ತೀವಿ. ಈ ಚಟಗಳಿಗೆ ಮನುಷ್ಯ ಯಾಕೆ ದಾಸ ಆಗ್ತಾನೆ, ತಾವೊಬ್ಬ ಮನಃಶಾಸ್ತ್ರಜ್ಞರಾಗಿ ಹೇಳಕ್ ಇಷ್ಟಪಡ್ತೀರಿ?
3: ಎಸ್ ಮೇಡಮ್, ಈ ಚಟ ಅನ್ನೋದು ಅನಾದಿ ಕಾಲದಿಂದ, ಅಂತಂದ್ರೆ ಈಗ ಮಾನವನ ರೆವಲ್ಯೂಷನ್ ಆಯ್ತು ಅವಾಗಿಂದನೂ ಒಂದಿಲ್ಲ ಒಂದು ರೀತಿಯ ಚಟಗಳನ್ನ ಮನುಷ್ಯ ಮಾಡ್ತಾ ಬಂದಿದ್ದಾನೆ. ಅದಕ್ಕೆ ಕಾರಣ ಏನಂತಂದ್ರೆ ಒಂದು ರಿಕ್ರಿಯೇಷನ್ ಅಥವಾ ಎಂಟರ್ಟೈನ್ಮೆಂಟ್ ಇರಬಹುದು. ಈಗ ಬಹಳ ಕೆಲಸ ಮಾಡಿರ್ತಾರೆ, ಒಂದ್ ಸ್ವಲ್ಪ ಫ್ರೀ ಟೈಮ್ ಇದ್ದಾಗ ಎಲ್ಲರ ಜೊತೆ ಕುಂತು ಮನೋರಂಜನೆ ಸಲುವಾಗಿನೂ ಅದು ಮೊದಲು ಮಾಡುತ್ತಿದ್ರು. ಇತ್ತೀಚೆಗೆ ಅದು ಮನೋರಂಜನೆ ಅಥವಾ ರಿಕ್ರಿಯೇಷನ್ ಅನ್ನೋದರ ಒಂದು ಡೆಫಿನೇಷನ್ ಚೇಂಜ್ ಆಗಿಬಿಟ್ಟೈತಿ. ಅದು ನಮ್ಮ ಮೆದುಳಲ್ಲಿ ನಾವು ಏನೇ ಒಂದು ಸಬ್ಸ್ಟೆನ್ಸ್ ಯೂಸ್ ಮಾಡ್ತೀವಲ್ಲ, ಅದೊಂಥರ ನಮಗೆ ಪ್ಲೆಜರ್, ಒಂಥರ ಖುಷಿ ಕೊಡುವಂತಹ ನರವಾಹಕಗಳನ್ನ ಹೆಚ್ಚಿಗೆ ಮಾಡ್ತೈತಿ. ಅದರಿಂದ ನಾವು ಪದೇ ಪದೇ ಈ ಚಟಗಳು, ಅದು ಆಲ್ಕೋಹಾಲ್ ಇರಬಹುದು ಅಥವಾ ಗಾಂಜಾ ಇರಬಹುದು ಅಥವಾ ತಂಬಾಕು ಬೀಡಿ ಇರಬಹುದು, ಅದನ್ನ ಮಾಡಕ ಪ್ರಯತ್ನ ಮಾಡ್ತೀವಿ. ಅದೊಂಥರ ತಾತ್ಪೂರ್ತಿಕ ನಮಗ ಸ್ವಲ್ಪ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ತೈತೆ ಅನ್ನುವ ತಪ್ಪು ಕಲ್ಪನೆ ಜನಗಳಲ್ಲಿ. ಹಿಂಗಾಗಿ ಅವರು ರಿಯಲ್ ಲೈಫ್ ಸಮಸ್ಯೆಗಳನ್ನ ಬಿಟ್ಟು ಆ ಚಟಗಳನ್ನು ಮಾಡಿದ್ರೆ ನಾವು ಟೆನ್ಷನ್ ಮುಕ್ತರಾಗಬಹುದು ಅಂತ ಹೇಳಿ ಅನ್ಕೊಳ್ತಾರೆ. ಆದರೆ ಅದು ಆ ರೀತಿ ಇಲ್ಲ, ಅದೊಂದು ಮಿಥ್ಯ. ಹಿಂಗಾಗಿ ಅದು ಹೆಚ್ಚಿಗೆ ಹಾಕೋತ ಹೋಗ್ತೈತಿ, ಆ ಸಬ್ಸ್ಟೆನ್ಸ್ ಯೂಸ್ ಡಿಪೆಂಡೆನ್ಸ್ ಆಗಿಬಿಡ್ತೈತಿ, ಅಡಿಕ್ಷನ್ ಆಗಿಬಿಡ್ತೈತಿ. ಹಿಂಗಾಗಿ ನೀವೇನ್ ಹೇಳಿದ್ರಲ್ಲ, ಒಂದು ಕುಟುಂಬದಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಾವು. ಮನಿ ಹೆಣಮಗಳ ಸಮಸ್ಯೆ ಅನುಭವಿಸ್ತಾಳೆ, ಅನೇಕ ರೀತಿ ಆರೋಗ್ಯ ಸಮಸ್ಯೆ, ಫೈನಾನ್ಷಿಯಲ್ ಇಶ್ಯೂಸ್ ಬಹಳಷ್ಟು ತರ ಆಗ್ತದೆ.
2: ಈಗ ಇತ್ತೀಚಿನ ನಮ್ಮ ಯುವ ಪೀಳಿಗೆಯನ್ನು ನಾವು ನೋಡಿದಾಗ ಹೆಚ್ಚು ಜನ ಈ ಗುಟ್ಕಾಗಳ ದಾಸರಾಗ್ಬಿಟ್ಟಾರೆ. ಅದು ಏನೋ ನೀವು ಹೇಳಿದಂಗೆ ಆ ಕ್ಷಣಕ್ಕದು ಒಂದು ತರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಇರಬಹುದು. ಹಂಗಾಗಿ ಇವತ್ತು ನಾವು ಬೇರೆ ಸಿನಿಮಾಗಳಲ್ಲಾಗ್ಲಿ ಟಿವಿಗಳಲ್ಲಾಗ್ಲಿ ಸ್ಲೋಗನ್ ನೋಡ್ತೀವಿ, ಇಂಜುರಿಯಸ್ ಟು ಹೆಲ್ತ್ ಅನ್ನೋದು ನೋಡ್ತೀವಿ. ಆದಾಗ್ಯೂ ಕೂಡ ಮತ್ತೆ ಆ ಚಟಗಳಿಗೆ ದಾಸರಾಗ್ತಾ ಇದ್ದಾರೆ. ಅಂದ್ರೆ ಇದು ಕೊಡುವ ಕ್ಷಣಿಕ ಸುಖಕ್ಕೆ ಇವತ್ತು ನಮ್ಮ ಯುವ ಪೀಳಿಗೆ ಬಲಿ ಆಗ್ತಾ ಇದ್ದಾರೆ ಅಂತ ಹೇಳ್ತೀರಾ?
3: ಹೌದು ಮೇಡಮ್. ಈಗ ಮನ್ಯಾಗ ಈ ಮಕ್ಳು ಯೂಶಲಿ ಹೆಂಗ ಒಳ್ಳೇದನ್ನ ಅಥವಾ ಕೆಟ್ಟದ್ದನ್ನ ಕಲಿತಾರಂತಂದ್ರ, ದೊಡ್ಡವರು ಏನ್ ಮಾಡ್ತಾರ ಅದನ್ನ ನೋಡಿ ಒಳ್ಳೇದನ್ನ ಕೆಟ್ಟದ್ದನ್ನ ಕರೀತಾರ. ಈಗ ನಮ್ಮ ಮನ್ಯಾಗ ಹಿರಿಯರು ಯಾರೋ ಡ್ರಿಂಕ್ಸ್ ಮಾಡ್ತಾರಂತಂದ್ರ ಅದನ್ನ ನಾನು ನಾರ್ಮಲೈಸ್ ಮಾಡ್ಕೊಂಡಿರ್ತೇನೆ. ಅವರು ಅದನ್ನ ಮಾಡ್ತಾರಂದ್ರ ನಾ ಮಾಡಿದ್ರೆ ಬಹುಶಃ ತಪ್ಪಿರ್ಲಿಕ್ಕಿಲ್ಲ, ಅದು ಸಮಾಜ ಒಪ್ಕೊಳ್ಬಹುದು ಅಂತ ಹೇಳಿ. ಇದೊಂದು ಕಾರಣ. ಎರಡನೇದು, ಈಗ ದೃಶ್ಯ ಮಾಧ್ಯಮದಲ್ಲಿ ಎಸ್ಪೆಷಲಿ ಅದು ಫಿಲ್ಮ್ ಇರಬಹುದು ಅಥವಾ ಆಡ್ಸ್ ಇರಬಹುದು, ಸೋಷಿಯಲ್ ಮೀಡಿಯಾ ಇರಬಹುದು, ಈ ದುಶ್ಚಟಗಳನ್ನ ವೈಭವೀಕರಣ ಮಾಡ್ತಾ ಇದೀವಿ. ಅಫ್ಕೋರ್ಸ್ ಅಲ್ಲಿ ನೀವು ಹೇಳದಂಗ ಸ್ಟ್ಯಾಟ್ಯೂಟರಿ ವಾರ್ನಿಂಗ್ ಹಾಕ್ತಾರ, ಅದೊಂಥರ ನೇಮ್ ಸೇಕ್. ಅದು ವೈಭವೀಕರಣ ಮಾಡಿದ ಕೂಡಲೇ ಅದು ನಾನು ಕೂಲ್ ಕಾಣಿಸ್ತೇನೆ, ನನ್ನ ಎಲ್ಲರೂ ನನ್ನ ನೋಡಿ ಇಂಪ್ರೆಸ್ ಆಗ್ತಾರ ಅನ್ನೋ ಕಾರಣದಿಂದನೂ ಸಹ ಯುವಜನತೆ ಆ ಚಟಕ್ಕೆ ಮಾರು ಹೋಗ್ತಾರೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಪಿಯರ್ ಪ್ರೆಷರ್. ಈ ಸಹಪಾಠಿಗಳು ಏನಿರ್ತಾರೆ ಅದನ್ನ ಒಂದು ಸಲ ಟ್ರೈ ಮಾಡಿ ನೋಡು, ಎಲ್ಲರೂ ಮಾಡ್ತಿರ್ತಾರೆ ಅಂತ ಹೇಳ್ಬಹುದು. ಅಥವಾ ಆ ಗುಂಪಿನ ಒಂದು ಭಾಗ ಆಗುವ ಸಲುವಾಗಿ ನಮಗ್ ಮನಸ್ಸು ಇಲ್ದಿದ್ರು ಸಹಿತ ನಾವು ಅದನ್ನ ಮಾಡಿಸ್ತೀವಿ. ಮತ್ತೆ ಆ ಏಜ್ ಅಲ್ಲಿ ಕ್ಯೂರಿಯಾಸಿಟಿ, ಕುತೂಹಲ, ಈಗ ಯಾವ್ದು ಬೇಡ ಅಂತ ಹೇಳ್ತಿರ್ತಾರೆ ಅದನ್ನೇ ಮಾಡಿ ನೋಡುವಂತ ಕುತೂಹಲ ಹೆಚ್ಚಿಗೆ ಇರ್ತೈತಿ ಆ ವಯಸ್ಸಲ್ಲಿ. ಹಿಂಗಾಗಿ ಅವರು ಅದನ್ನ ಪ್ರಯತ್ನ ಮಾಡ್ತಾರೆ, ಅದು ಒಂದ್ ಸಲ ಶುರು ಮಾಡಿದ ಮೇಲೆ ಅದು ಕೊನೆ ಇಲ್ಲದೆ ಹಂಗ ಮುಂದುವರಿತಾ
2: ಚಟಾಗಿ ಪರಿಣಾಮ. ಈಗ ಡಾಕ್ಟರ್, ಇದು ನಾವು ಯುವಕರು ಹಿರಿಯರು ಅಂತಂದ್ವಿ, ಈಗ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಮಹಿಳೆಯರನ್ನು ಕೂಡ ನಾವು ನೋಡಿದಾಗ ಬೇರೆ ಬೇರೆ ವೃತ್ತಿ ಮಾಡ್ತಿರ್ತಾರೆ. ಅಂದ್ರೆ ತರಕಾರಿ ಮಾರುವುದಿರಬಹುದು, ಹೊಲ ಮನೆಗಳಲ್ಲಿ ಕೆಲಸ ಮಾಡುವಂತ ಮಹಿಳೆ ಇರಬಹುದು, ಅವರು ಕೂಡ ಈ ಕೈಯಲ್ಲಿ ಎಲೆ ಅಡಿಕೆ ತಂಬಾಕನ್ನ ತಿಕ್ಕಿ ಬಾಯಲ್ಲಿ ಇಟ್ಕೊಳ್ಳುದು ಅದು ಕೂಡ ಒಂದು ಚಟ. ಆ ಕೆಲಸದ ಒಂದು ಒತ್ತಡವನ್ನ ಮರೀಲಿಕ್ಕೆ ಅವರು

0: ಇಟ್ಕೊಳ್ತಾರೆ. ಅದು ಬಾಯಲ್ಲಿ ಇಟ್ಕೊಂಡು ಎಷ್ಟೋ ಸಂದರ್ಭದಲ್ಲಿ ಕ್ಯಾನ್ಸರ್ ರೋಗ ಆಗಿ ಪರಿಣಮಿಸ್ತಾ ಇದೆ. ಇದು ಕೂಡ ಒಂದು ಮಾರಕನೇ.
1: ಹೌದ್ರಿ ಮೇಡಮ್, ಅಂದ್ರೆ ಅದೊಂಥರ ನಮ್ಮ ಪಾರ್ಟ್ ಆಫ್ ಕಲ್ಚರ್ ಅಂತ ಹೇಳ್ಬೋದು. ನಮ್ಮ ಭಾಗದಾಗ, ಉತ್ತರ ಕರ್ನಾಟಕ ಭಾಗದಾಗ, ಈ ತಂಬಾಕು ತಿನ್ನೋದನ್ನ ನಾವು ಚಟ ಅಂತ ಹೇಳಿ ಬಹುಶಃ ಕರ್ಕೊಳಕ್ ಸ್ವಲ್ಪ ಹಿಂಜರಿತೀವಿ. ಯಾಕಂದ್ರೆ ಎವ್ರಿ ಥರ್ಡ್ ಪರ್ಸನ್ ಅವರು ತಂಬಾಕನ್ನ ಅಥವಾ ಗುಟ್ಕಾ ಆತು ಅದನ್ನ ತಿಂತಾನೆ ಇರ್ತಾರೆ. ಈಗ ಬೆಳಗಿನ ಸಂಜೆ ತನಕ ಕೆಲಸ ಮಾಡ್ತಿರ್ತೀವ್ರಿ, ಸುಸ್ತಾಗಿರ್ತೈತಿ, ಅದ್ರ ಸಲುವಾಗಿ ತಗೋತೀವಿ ಅಂತ ಹೇಳ್ತಾರೆ. ಆದ್ರೆ ಬರೀ ಅದು ಒಂದೇ ಅಲ್ಲ, ಅದನ್ನ ಬಿಟ್ಟು ಬೇರೆ ಒಂದು ಆಕ್ಟಿವಿಟೀಸ್ ಮಾಡಿದ್ರು ಸಹಿತ ನಮ್ಮ ಸುಸ್ತು ಕಡಿಮೆ ಆಗ್ಬಹುದು, ನಮ್ಮ ಬೋರ್ಡಮ್ ಕಡಿಮೆ ಆಗ್ಬಹುದು. ಈಗ ಬಹಳಷ್ಟು ಜನ ಸಂಜೆ ಮುಂದ್ಕೊಂತು ಭಜನೆ ಮಾಡ್ತಿರ್ತಾರೆ, ಬಹಳಷ್ಟು ಜನ ಮಕ್ಕಳ ಜೊತೆ ಆಟ ಆಡ್ತಿರ್ತಾರೆ. ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡೋದ್ರಿಂದ ನಮ್ಮ ಸುಸ್ತು ನಮ್ಮ ಬೋರ್ಡಮ್ ಕಡಿಮೆ ಮಾಡ್ಕೊಳ್ಬಹುದು. ಈಗ ಅದು ಚಟ ಆಗಿ ಪರಿಣಮಿಸಿದ ಮೇಲೆ ನಾವೊಂದು ಎಕ್ಸ್ಕ್ಯೂಸ್, ಒಂದು ಕಾರಣ ಕೊಡ್ತೀವಿ, ಇಲ್ಲ ಸುಸ್ತಾಗಿರತೈತಿ ಅದ್ರ ಸಲುವಾಗಿ ಮಾಡ್ತೀವಿ ಅಂತ ಹೇಳಿ ಅದನ್ನ ಬಿಟ್ಟು ಬಹಳಷ್ಟು ಜನ ಆರೋಗ್ಯವಂತ ಜೀವನ ನಡೆಸ್ತಿರ್ತಾರೆ. ಹಿಂಗಾಗಿ ಬೇರೆ ಆಕ್ಟಿವಿಟೀಸ್ ಒಳಗೆ ತೊಡ್ಕೊಂಡ್ರೆ ಈ ತಂಬಾಕು ಗುಟ್ಕಾ ಅದನ್ನೆಲ್ಲ ಬಿಟ್ಟು ಸಹಿತ ನಾವು ಆರೋಗ್ಯವಂತ ಜೀವನ ನಡೆಸಬಹುದು.
0: ಅಂದ್ರೆ ನಶಾಮುಕ್ತ ಜೀವನವನ್ನ ಮಾಡಬಹುದು ಅಂತ ಹೇಳ್ತೀರಿ. ಆದ್ರೆ ಸಾಮಾನ್ಯವಾಗಿ ಈ ಚಟಕ್ಕೆ ಬಲಿಯಾದವರ ಒಂದು ಅನಿಸಿಕೆ ಅಭಿಪ್ರಾಯವನ್ನ ನೀವು ಕೇಳಿದ್ರ, ಏ ಸಾಧ್ಯನೇ ಇಲ್ರಿ ಬಿಡ್ಲಿಕ್ಕೆ, ಒಂದ್ 10 ಸಿಗರೇಟ್ ಸೇದಾವ, ಒಂದ್ 2 ಕಡಿಮೆ ಆದ್ರೂ ಕೂಡ ಒಂಥರ ವಿಲವಿಲ ಒದ್ದಾಡ್ ಬಿಡ್ತಾನೆ. ಅಂದ್ರೆ ಅಷ್ಟೊಂದು ಇದು ನಮ್ಮ ದೇಹ ಮನಸ್ಸಿನ ಮೇಲೆ ಪ್ರಭಾವ ಬೀರಿರ್ತದ ಹೆಂಗ?
1: ಹೌದ್ರಿ ಮೇಡಮ್, ಅದು ಎರಡು ರೀತಿ. ಒಂದು ಬಯಾಲಜಿಕಲ್, ನಮ್ಮ ಮೆದುಳಿನ ಮೇಲೂ ಪರಿಣಾಮ ಬೀರಿರ್ತೈತಿ. ಅಲ್ಲೂ ಕೆಲವೊಂದು ಕೆಮಿಕಲ್ ಚೇಂಜಸ್ ಆಗಿ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳಿ ಆಗ್ತಾವ. ಈಗ ನೀವು ಹೇಳಿದ್ರಿ 10 ಸಿಗರೇಟ್ ಸೇದಾವ, 2 ಸಿಗರೇಟ್ ಸೇದಿದ್ರು ಸಹಿತ ವಿಲಿವಿಲಿ ಮಾಡ್ತಾನೆ ಅಂತ ಹೇಳಿ. ಯಾಕಂತಂದ್ರೆ ನಾವ್ ಆ ನಿಕೋಟಿನ್ ಅನ್ನೋ ಪದಾರ್ಥಕ್ಕೆ ಹೋಗಿ ಬಿಟ್ಟಿರ್ತೀವಿ. ಅದ್ರ ಪ್ರಮಾಣ ದೇಹದೊಳಗ ರಕ್ತದೊಳಗೆ ಕಡಿಮೆ ಆದ ಕೂಡಲೇ ಮೆದುಳು ಒಂಥರ ಏನೋ ಕಳ್ಕೊಂಡಂಗ್ ಫೀಲ್ ಮಾಡ್ತೈತಿ. ಅದಕ್ಕೆ ನಮಗ್ ಮತ್ತ ಅದು ವಾಪಸ್ 2 10 ಬೇಕು ಅಂತ ಹೇಳಿ ಆಗ್ತಿರ್ತೈತಿ ಒಂದೇದು. ಎರಡನೇದು ನಾವ್ ಅದಕ್ಕೆ ಜೋಡಿಸ್ಕೊಂಡ್ ಬಿಟ್ಟಿರ್ತೀವಿ. ಅದು ಇಲ್ಲದಿದ್ರೆ ನಮಗ್ ಕೆಲಸ ಸರಿಯಾಗಿ ಮಾಡಕ್ ಆಗುದಿಲ್ಲ, ಮೈಂಡ್ ಫ್ರೆಶ್ ಇರುವುದಿಲ್ಲ. ಅಥವಾ ಇನ್ನೊಂದು ಹೇಳಬೇಕು, ಮೋಸ್ಟ್ ಕಾಮನ್ ಅಂತಂದ್ರೆ ಬೆಳಿಗ್ಗೆ ನಮ್ಮ ದಿನ ಏನ್ ಶುರು ಆಗ್ತಿತ್ತಲ್ಲ, ನಮಗ ಸಿಗರೇಟ್ ಸೇದಿದ್ರೆ ಟಾಯ್ಲೆಟ್ ಹೋಗಕ್ ಆಗುದಿಲ್ಲ. ಅದು ಬಹಳಷ್ಟು ಜನ ಕಾರಣ ಹೇಳ್ತಾರೆ. ಅದಕ್ಕೆ ಅದಕ್ಕೆ ಸಂಬಂಧ ಇಲ್ರಿ, ಅದು ರೂಢಿ ಮಾಡ್ಕೊಂಡ್ ಬಿಟ್ಟಿರ್ತೀವಿ. ಅದು ಕಂಡೀಷನ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಅದರ ಜೊತೆಗೆ ನಾವು ಆ ಕ್ರಿಯೆ ಮಾಡಬೇಕಾದ್ರೆ ಅದು ಇನ್ನೊಂದ್ ಸಿಗರೇಟ್ ಇಲ್ಲದಾಗ ಅದು ಒಂದ್ ಸ್ವಲ್ಪ ದಿವಸ ನಮಗ್ ತೊಂದರೆ ಆಗ್ತೈತಿ. ಬಟ್ ಅದಕ್ಕೆ ಏನು ಬಯಾಲಜಿಕಲ್ ಕನೆಕ್ಷನ್ ಇಲ್ಲ. ನೀವ್ ಹೇಳದಂಗೆ ಈ ನಶಾ ಮುಕ್ತಿ ಮಾಡಿಕೊಂಡು ಆರೋಗ್ಯವಂತ ಜೀವನ ನಾವು ಆರಾಮಾಗಿ ನಡೆಸಬಹುದು.
0: ಈಗ ಈ ಎಲ್ಲ ಚಟಗಳನ್ನ, ಅಂದ್ರೆ ಅದು ಮದ್ಯಪಾನ ಇರಬಹುದು, ಧೂಮಪಾನ ಇರಬಹುದು, ಅಥವಾ ಬೇರೆ ಬೇರೆ ಇವೆಲ್ಲ ಡ್ರಗ್ಸ್ ಹೇಳ್ತೀವಿ, ಇವುಗಳ ಒಂದು ಸೇವನೆಯಿಂದ ನಮ್ಮ ದೇಹದ ಮೇಲೆ ಏನೆಲ್ಲ ದುಷ್ಪರಿಣಾಮಗಳು ಆಗಬಹುದು ಅಂತ ಹೇಳ್ತೀರಿ?
1: ಎಸ್ ಮೇಡಮ್, ಇದ್ರ ಬಗ್ಗೆ ಸಾಮಾಜಿಕವಾಗಿ ಆಮೇಲೆ ಎಲ್ಲಾ ಮೀಡಿಯಾದಲ್ಲಿ ಸಾಕಷ್ಟು ಮಾಹಿತಿ ಇದೆ, ಎಲ್ಲರಿಗೂ ಗೊತ್ತಿದ್ದೇ ಇದೆ, ಇಲ್ಲಂತಲ್ಲ. ಈಗ ಮೇನ್ಲಿ ಹೇಳಬೇಕು ಅಂತಂದ್ರೆ ಬೈ ಅಂಡ್ ಲಾರ್ಜ್ ಮೋಸ್ಟ್ ಕಾಮನ್ ಇತ್ತೀಚೆಗೆ ಕ್ಯಾನ್ಸರ್ ಪ್ರಿವಲೆನ್ಸ್ ಹೆಚ್ಚಿಗೆ ಆಗ್ಲಿಕ್ಕೆ. ಎಲ್ಲರೂ ಅದಕ್ಕೆ ಏನ್ ಹೇಳ್ತಾರ, ನಮ್ಮ ಆರೋಗ್ಯದ ಮೇಲೆ ಈ ಆಹಾರದ ಆಹಾರ ಪದ್ಧತಿ ಇರಬಹುದು, ಅಡಲ್ಟ್ರೇಟೆಡ್ ಆಹಾರ ಇರಬಹುದು, ಅಥವಾ ಪೊಲ್ಯೂಷನ್ ಇರಬಹುದು ಅಂತ ಹೇಳ್ತಾರೆ. ಬಟ್ ಮುಖ್ಯ ಕಾರಣ ಈ ದುಶ್ಚಟಗಳು. ಈ ಆಲ್ಕೋಹಾಲ್ ಒಂದು ಆಲ್ಮೋಸ್ಟ್ 20-25 ಟೈಪ್ ಆಫ್ ಕ್ಯಾನ್ಸರ್ಸ್ ಗೆ ಅದು ಕಾರಣ ಆಗೈತಿ. ತಂಬಾಕಂತೂ ನಿಮ್ಗೆ ಗೊತ್ತಿದ್ದೈತಿ. ಆಮೇಲೆ ಈ ಗಾಂಜಾ ಅಥವಾ ಕ್ಯಾನಬಿಸ್ ಇತ್ತೀಚೆಗೆ ಹೆಚ್ಚಿಗೆ ಆಗ್ತಾ ಐತಿ, ಅದರಿಂದ ಸ್ಕಿಜೋಫ್ರೇನಿಯಾ ಅಂತ ಹೇಳಿ ಒಂದು ಮಾನಸಿಕ ಕಾಯಿಲೆ ಆಗುತ್ತೆ. ಈಗ ಅದನ್ನ ಬಿಟ್ಟು ಸಹಿತ ದಿನನಿತ್ಯದ ಜೀವನದೊಳಗೆ ಹೈಪರ್ ಅಸಿಡಿಟಿ ಆಗಬಹುದು, ಅದಾದ್ಮೇಲೆ ಇತ್ತೀಚೆಗೆ ನೀವು ಇನ್ಫರ್ಟಿಲಿಟಿ ಹೆಚ್ಚಿಗೆ ಆಗ್ತಾ ಇತ್ತು, ಅದನ್ನ ಗಮನಿಸಿರಬಹುದು. ಅದಕ್ಕೂ ಈ ಆಲ್ಕೋಹಾಲ್ ಮತ್ತೆ ತಂಬಾಕು ಕಾರಣ ಅಂತ ಹೇಳಿ ಸ್ಟಡೀಸ್ ಹೇಳಿದಾವೆ. ಹೀಗಾಗಿ ನೀವು ಒಂದು ರೋಗ ಹೇಳ್ರಿ, ಅದಕ್ಕೆ ಇದು ಕಾರಣ ಅಲ್ಲ ಅಂತ ಹೇಳುವುದು ಸೀನ ಇಲ್ಲ. ಪ್ರತಿಯೊಂದು ರೋಗಗಳು ಈ ದುಶ್ಚಟಗಳಿಂದ ಆಗಬಹುದು. ಅದಕ್ಕಿಂತ ಹೆಚ್ಚಿಗೆ ಮನಸ್ಥಿತಿ ಹಾಳಾಗ್ತತಿ, ಮಾನಸಿಕ ನೆಮ್ಮದಿ ಹಾಳಾಗ್ತತಿ, ಕೌಟುಂಬಿಕ ಜೀವನ ಹಾಳಾಗ್ತತಿ. ಸೊ ಇವೆಲ್ಲ ಆರೋಗ್ಯ ಸಮಸ್ಯೆಗಳು ದುಶ್ಚಟಗಳಿಂದ ಆಗೋದು.
0: ಈಗ ಡಾಕ್ಟರ್ ಶಿವಾನಂದ್ ಅವರ, ಒಂದು ಕಾಲದೊಳಗ ಮಹಿಳೆ ಅಂದ ತಕ್ಷಣನೇ ನಮ್ಮ ಕಣ್ಣು ಮುಂದೆ ಬಹಳ ಒಂದು ಆದರ್ಶ ನಾರಿಯ ಚಿತ್ರ ಬರ್ತಾ ಇತ್ತು. ಆದ್ರೆ ಇವತ್ತು ಈ ಮಹಿಳೆ ಕೂಡ ಸಾಕಷ್ಟು ಚಟಗಳಿಗೆ ದಾಸಳಗಳು. ಇವತ್ತು ಮದ್ಯಪಾನ ಮಾಡುವ ಮಹಿಳೆಯರನ್ನ ನಾವು ನೋಡ್ತೀವಿ, ಸ್ಮೋಕ್ ಮಾಡುವ ಮಹಿಳೆಯರನ್ನ ನೋಡ್ತೀವಿ. ಇದಕ್ಕೆ ಈ ಮಹಿಳಾ ಸಬಲೀಕರಣ, ಮಹಿಳಾ ಶಿಕ್ಷಣ, ಮಹಿಳಾ ಸ್ವಾತಂತ್ರ್ಯ, ಇದು ಒಂದು ಕಾರಣ ಆಗಿದೋ ಅಥವಾ ಅವರಿಗೂ ಕೂಡ ಈ ವೃತ್ತಿಯ ಒಂದು ಒತ್ತಡ ಕಾರಣ ಆಗಿದೆ ಅಂತ ಹೇಳ್ತೀರಿ?
1: ಸಬಲೀಕರಣ ಅಂತ ಹೇಳಕ್ ಹೋಗುದಿಲ್ರಿ ಮೇಡಮ್. ಸಬಲೀಕರಣ ಡೆಫಿನೆಟ್ಲಿ ಆಗ್ಲೇಬೇಕು. ಮೋಸ್ಟ್ಲಿ ಅದೊಂಥರ ಮೈಂಡ್ಲೆಸ್ ವೆಸ್ಟರ್ನೈಸೇಷನ್ ಅಂತ ಹೇಳಬಹುದು. ಈಗ ಪಾಶ್ಚಿಮಾತ್ಯ ದೇಶದೊಳಗೆ ಅವ್ರು ಏನ್ ಮಾಡ್ತಾರ ಅದನ್ನ ನಾವು ಬ್ಲೈಂಡ್ ಆಗಿ ಫಾಲೋ ಮಾಡಕತ್ತೀವಿ. ಮತ್ತ ಅದೇ ಒಂಥರ ಕೂಲ್ ಸ್ಟೇಟ್ಮೆಂಟ್, ನಾವು ಬರೀ ಮಾಡರ್ನ್ ಆಗಿ ಇದು ಮಾಡ್ತೀವಿ ಅಂತ ಅನ್ಕೊಂಡು ಬಹುಶಃ ಅದು ಹೆಣ್ಮಕ್ಳು ಎಸ್ಪೆಷಲಿ ಆತರ ಮಾಡ್ತಿರ್ಬೋದು. ಅಫ್ಕೋರ್ಸ್ ಈ ಸ್ಟ್ರೆಸ್ ಏನೈತಿ, ಒತ್ತಡ ಏನೈತಿ, ಅದೂ ಕಾರಣ ಐತ್ರಿ. ಆದ್ರೆ ಅದು ಗಂಡ ಮಕ್ಕಳ ದೇಹ ಮತ್ತೆ ಹೆಣ್ಮಕ್ಕಳ ದೇಹ ಬೇರೆ ಇರ್ತೈತಿ. ಗಂಡ್ಮಕ್ಕಳಿಗೆ ಬಹಳಷ್ಟು ಪ್ರಮಾಣದಲ್ಲಿ ಅವ್ರ ಸಬ್ಸ್ಟೆನ್ಸ್ ಯೂಸ್ ಮಾಡಿದ್ರು ಸಹಿತ ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಲಿಕ್ಕಿಲ್ಲ. ಆದ್ರೆ ಹೆಣ್ಮಕ್ಕಳು ದೇಹ ರಚನೆ ಭಾರಿ ಸೂಕ್ಷ್ಮ ಇರ್ತೈತಿ. ಹಿಂಗಾಗಿ ಒಂದ್ ಸ್ವಲ್ಪ ಅವ್ರ ಅದನ್ನ ಅಬ್ಯೂಸ್ ಮಾಡಿದ್ರು ಸಹಿತ ಅವ್ರ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀರ್ತೈತಿ. ಆಮೇಲೆ ನೀವು ಹೇಳ್ದಂಗ ಈ ಹೆಣ್ಣು ಅನ್ನೋದು ಈಗ ಒಂದು ಮನಿ ಆಧಾರ ಸ್ತಂಭ ಇದ್ದಂಗ, ಈಗ ಅವಳೇ ದುಶ್ಚಟಗಳಿಗೆ ದಾಸರಾಗಿ ಬಿಟ್ರೆ ಬಹುಶಃ ಆ ಮನಿ ಉಳಿಲಿಕ್ಕಿಲ್ಲ. ಹಿಂಗಾಗಿ ನಾನು ಸಬಲೀಕರಣ ಡೆಫಿನೆಟ್ಲಿ ಬೇಕು, ವಿದ್ಯೆ ಬೇಕು, ಕೆಲಸ ಬೇಕು, ಫೈನಾನ್ಶಿಯಲ್ ಇಂಡಿಪೆಂಡೆನ್ಸ್ ಬೇಕು. ಬಟ್ ಅದರ ಅರ್ಥ ನಾವು ಬ್ಲೈಂಡ್ ಆಗಿ ವೆಸ್ಟರ್ನ್ ಕಲ್ಚರ್ ಮಾಡೋದು ಬೇಡ ಅಂತ ಹೇಳಿ ನಾನು.
0: ಅಂದ್ರೆ ಈಗ ಇವತ್ತು ನಾವು ನೋಡಿದಾಗ ಸಾಕಷ್ಟು ಜನ ವೈದ್ಯರು ಹೇಳ್ತಿರ್ತಾರೆ, ಗರ್ಭಿಣಿಯರಲ್ಲಿ ಮದ್ಯಪಾನ ಧೂಮಪಾನ ಕಂಡು ಬಂದಾಗ ಅವರಿಂದ ಜನಿಸುವಂತ ಮಕ್ಕಳ ಮೇಲೆ ಕೂಡ ಅದು ದುಷ್ಪರಿಣಾಮ ಬೀರ್ತದೆ. ಅಂದ್ರೆ ಸಮಾಜಕ್ಕೆ ನಾವು ಆರೋಗ್ಯವಂತ ಮಕ್ಕಳನ್ನ ಕೊಡುವ ದೃಷ್ಟಿಯೊಳಗೂ ಕೂಡ ಇವತ್ತು ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು. ಈಗ ಡಾಕ್ಟರ್ ಶಿವಾನಂದ್ ಅವರು, ಈ ಚಟಗಳಿಂದ ದೂರ ಇರಬೇಕು ಅಂದ್ರೆ ಏನ್ ಮಾಡ್ಬೇಕಂತ ಹೇಳ್ತೀರಿ?
1: ಮೇಡಮ್, ಮನೆಯ ಮೊದಲ ಪಾಠಶಾಲೆ. ನಾವು ನಮ್ಮ ಮಕ್ಕಳಿಗೆ ನಮಗಿಂತ ಸಣ್ಣವರಿಗೆ ಆದರ್ಶ ಪ್ರಾಯವಾಗಿ ನಾವು ಮಾಡಿ ತೋರಿಸಬೇಕು, ಹೇಳಬಾರದು ಒಂದೇದು. ಎರಡನೇದು, ಕೌಟುಂಬಿಕವಾಗಿ ಎಲ್ಲಾ ಸರಿ ಇತ್ತು ಅಂತಂದ್ರೆ ಅಲ್ಲಿ ಬೇರೆ ಕಡೆ ಆ ನೆಮ್ಮದಿಯನ್ನ ಅರಸುವಂತ ಪ್ರಶ್ನೆನ ಬರುವುದಿಲ್ಲ. ಆಮೇಲೆ ಮೂರನೇದು, ಈಗ ಯುವಜನತೆ ಎಸ್ಪೆಷಲಿ ತಮ್ಮ ಸಹಪಾಠಿಗಳನ್ನ ಸಂಗಾತಿಗಳನ್ನ ಚೂಸ್ ಮಾಡ್ಕೋಬೇಕು. ಆಮೇಲೆ ನಾಲ್ಕನೇದು, ಒತ್ತಡವನ್ನ ನಿಭಾಯಿಸಲಿಕ್ಕೆ ಬಹಳಷ್ಟು ಹೆಲ್ದಿ ಕೋಪಿಂಗ್ ಆಕ್ಟಿವಿಟೀಸ್ ಇದಾವೆ. ಅದು ಯೋಗ ಇರಬಹುದು, ಪ್ರಾಣಾಯಾಮ ಇರಬಹುದು, ಗೆಳೆಯರ ಜೊತೆ ಕುತ್ಕೊಂಡು ಮಾತಾಡೋದಿರಬಹುದು, ಅಥವಾ ಆಧ್ಯಾತ್ಮದ ಬಗ್ಗೆ ಭಜನೆ ಮಾಡೋದಿರಬಹುದು, ಅದನ್ನೆಲ್ಲ ನಾವು ಮಾಡಿಕೊಂಡ್ರೆ ಇದೇನ್ ತಪ್ಪು ಕಲ್ಪನೆ ಐತಿ, ಡ್ರಿಂಕ್ಸ್ ಮಾಡಿದ್ರೆ ನಾವು ಒತ್ತಡವನ್ನ ಕಡಿಮೆ ಮಾಡ್ಕೊಂತೀವಿ, ಅದು ಒಂದು ಫ್ಯಾಕ್ಟರ್. ಆಮೇಲೆ ಇತ್ತೀಚೆಗೆ ಈಗೇನೋ ಖುಷಿ ಆಯ್ತು, ಏನೋ ಅಚೀವ್ಮೆಂಟ್ ಮಾಡಿದ್ವಿ ಅಂತಂದ್ರೆ ಫಸ್ಟ್ ಗೆ ಬರೋದೇ ಮದ್ಯಪಾನ, ಬಹುಶಃ ಅದು ಇಲ್ಲ ಪಾರ್ಟಿ ಮಾಡೋದು. ಅದು ಇಲ್ಲದನು ಸಹಿತ ನಾವು ಸಾಕಷ್ಟು ಒಳ್ಳೆ ಮೂಮೆಂಟ್ ಗಳನ್ನ ಎಂಜಾಯ್ ಮಾಡಬಹುದು. ಆ ದಿಕ್ಕಿನಲ್ಲಿ ನಾವು ಎಲ್ಲರೂ ನೋಡಬೇಕು, ಅದು ದೊಡ್ಡವರು ಸಣ್ಣವರು ಅಂತಲ್ಲ, ಸಮಾಜದ ಪ್ರತಿಯೊಬ್ಬರು ನೋಡಬೇಕು. ನೋಡಿದಾಗ ಈ ದುಶ್ಚಟಗಳನ್ನ ನಾವು ವಿಮುಕ್ತಿ ಮಾಡೋದಕ್ಕೆ ಪ್ರಾಕ್ಟಿಕಲಿ ಪಾಸಿಬಲ್ ಆಗ್ಲಿಕ್ಕಿಲ್ಲ, ಅದನ್ನ ಆದಷ್ಟು ಕಡಿಮೆ ಮಾಡಬಹುದು ಅಂತ ಹೇಳಿ ಅನ್ಕೊಳ್ತೇನೆ.
0: ಈಗ ಆಲ್ರೆಡಿ ಚಟಕ್ಕೆ ದಾಸರಾಗ್ಬಿಟ್ಟಿರ್ತಾರೆ, ವರ್ಷಗಟ್ಟಲೆ ಕುಡಿತಾ ಬಂದ್ಬಿಟ್ಟಿರ್ತಾರೆ, ಅಂದ್ರೆ ಈಗ ಬಿಡುವ ಸ್ಥಿತಿ ಒಳಗೆ ಇರುವುದಿಲ್ಲ. ಆದ್ರೆ ಮನೆಯೊಳಗಿರುವಂತ ಮಹಿಳೆಯರು ಮಕ್ಕಳು ಇದರಿಂದ ರೋಸ್ ಹೋಗಿರ್ತಾರೆ, ಒದ್ದಾಡ್ತಿರ್ತಾರೆ. ಅಂತವರ ಚಟವನ್ನ ಬಿಡಿಸ್ಲಿಕ್ಕೆ ಈ ಚಟ ಮುಕ್ತ ಕೇಂದ್ರಗಳೇನಾದ್ರೂ ಇದೆಯಾ? ಅದರ ಕಾರ್ಯ ಹೆಂಗಿದೆ?
1: ಈಗ ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟಲ್ಸ್ ಅಲ್ಲಿ ಈ ಫೆಸಿಲಿಟಿ ಅವೈಲೇಬಲ್ ಐತ್ರಿ. ಅವ್ರನ್ನ ಕರ್ಕೊಂಡು ಬಂದ್ರೆ ಫಸ್ಟ್ ಗೆ ಡಿಟಾಕ್ಸಿಫಿಕೇಶನ್ ಅಂತ ಮಾಡ್ತೀವಿ, ಅದಾದ್ಮೇಲೆ ಅವ್ರಿಗೇನ್ ಹಂಬಲ ಇರ್ತೈತಿ ಅದು ಡ್ರಿಂಕ್ಸ್ ಮಾಡಬೇಕು ಅಂತ ಹೇಳಿ, ಅದನ್ನ ಕಡಿಮೆ ಮಾಡಕ್ ಕೆಲವೊಂದು ಮೆಡಿಕೇಶನ್ಸ್ ಇದಾವೆ. ಜೊತೆಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಯಾವ ಕಾರಣಕ್ಕೆ ಅವ್ರು ಡ್ರಿಂಕ್ಸ್ ಮಾಡ್ತಾರೆ, ಅದಾದ್ಮೇಲೆ ಏನಾದ್ರು ಸಮಸ್ಯೆಗಳಿತ್ತು ಅಂತಂದ್ರೆ ಅದನ್ನ ಹೆಂಗ್ ನಿಭಾಯಿಸೋದು ಹೇಳ್ಕೊಡ್ತೀವಿ. ಆಮೇಲೆ ಹಂಬಲ್ ಆದಾಗ ತಮ್ಮನ್ನ ತಾವು ಹೆಂಗ್ ಕಂಟ್ರೋಲ್ ಮಾಡ್ಕೊಳ್ಳೋದು ಅದನ್ನ ಹೇಳ್ಕೊಡ್ತೀವಿ. ಈ ತರ ಬಹಳಷ್ಟು ಕೇಂದ್ರಗಳಿವೆ. ಈಗ ಉದಾಹರಣೆ ಹೇಳ್ಬೇಕಂದ್ರೆ ಡಿಮ್ಯಾನ್ಸ್ ಧಾರವಾಡ, ಅಲ್ಲಿ ಸಪರೇಟ್ ಆಗಿ ನಶಾಮುಕ್ತಿ ಯೂನಿಟ್ ಅಂತ ಐತಿ. ಆಮೇಲೆ ಬಿಟ್ರೆ ನಮ್ಮಲ್ಲಿ KMC ಸ್ಪೆಷಲೈಸ್ಡ್ ನಾವು ಒಂದು ಯೂನಿಟ್ ಮಾಡಿದೀವಿ, ಡಾಕ್ಟರ್ಸ್ ಇದಾರೆ, ಅದನ್ನ ಮಾಡ್ತೀವಿ. ಆಮೇಲೆ ಹೊರಗಡೆನೂ ಬಹಳಷ್ಟು ನಶಾಮುಕ್ತಿ ಕೇಂದ್ರಗಳಿದಾವೆ. ಆಮೇಲೆ ಈಗ ಟೆಲಿಮಾನಸ್ ಹೆಲ್ಪ್ ಲೈನ್ ಏನೈತಿ ಅದನ್ನ ಸಂಪರ್ಕಿಸಿ ಸಹಿತ ಅವ್ರು ಸಾಕಷ್ಟು ಮಾಹಿತಿಯನ್ನ ತಗೊಳ್ಬಹುದು. ಹಿಂಗಾಗಿ ಫೆಸಿಲಿಟೀಸ್ ಅದಾವ್ರಿ, ಬಟ್ ಅದನ್ನ ಉಪಯೋಗ ಮಾಡ್ಕೊಳ್ಳೋದು ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಆಗ್ಬೇಕಂತ ಅನ್ಕೊಳ್ತೇನೆ.
0: ಅಂದ್ರೆ ಈಗ ಆಗ್ಲೇ ಇದರ ಪ್ರಯೋಜನ ಜನ ಪಡಿತಾ ಇದ್ದಾರೆ ಅಂತ ಹೇಳ್ತೀರಿ?
1: ಡೆಫಿನೆಟ್ಲಿ ಮೇಡಮ್, ತುಂಬಾ ಜನ ಪಡಿತಾ ಇದ್ದಾರೆ. ಆಮೇಲೆ ಈ ಸಾಕಷ್ಟು ಸ್ವಸಹಾಯ ಸಂಘಗಳು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಇತ್ತೀಚೆಗೆ 2500ನೇ ಒಂದು ನಶಾಮುಕ್ತಿ ಶಿಬಿರ ಮಾಡ್ತು ಇಲ್ಲೇ ಹುಬ್ಬಳ್ಳಿಲೆ. ಸೊ ಆತರ ಸಂಘಗಳು ಮಾಡ್ತಿರ್ತವೆ, ಅದನ್ನ ಉಪಯೋಗವನ್ನು ಪಡ್ಕೊಳ್ತಾ ಇದಾರೆ. ಆದ್ರೆ ಪ್ರತಿ ದಿವಸ ಆ ಚಟಕ್ ಬಲಿಯಾಗೋರ ಸಂಖ್ಯೆ ಎಷ್ಟು ಹೆಚ್ಚಿಗೆ ಆಗ್ತಾ ಇತ್ತು ಅಂತಂದ್ರೆ ಬಹುಶಃ ದಿನ ನಾವು ಶಿಬಿರ ಮಾಡಬೇಕಾಗುವಂತ ಪರಿಸ್ಥಿತಿ ಬರಬಹುದು.
0: ಅದರಲ್ಲೂ ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಎಲೆ ಅಡಿಕೆ ತಂಬಾಕು ಅನ್ನೋದು ಒಂದು ಬಹಳ ಸಾಮಾನ್ಯವಾದದ್ದು. ಬಹುಶಃ ಡಾಕ್ಟರ್ ಶಿವಾನಂದ್ ಅವರ ಈ ಒಂದು ಎಲೆ ಅಡಿಕೆಯನ್ನ ಜಗದು ಉಗಿಯೋದು ನಮ್ಮ ಕೋವಿಡ್ ಟೈಮ್ನಲ್ಲೇ ಒಂಚೂರು ಕಡಿಮೆ ಆಗಿತ್ತು ಏನೋ ಅಂದ್ರೆ, ಆ ಒಂದು ರೋಗಕ್ಕೆ ಹೆದರ್ಕೊಂಡು ಮನುಷ್ಯ ಸ್ವಲ್ಪ ಉಗುಳೋದು ಕಡಿಮೆ ಮಾಡಿಕೊಂಡಿದ್ದ. ಆದ್ರೆ ಇದು ಒಂದು ಅಸಭ್ಯ ಲಕ್ಷಣ, ಒಬ್ಬ ಉತ್ತಮ ನಾಗರಿಕರ ಲಕ್ಷಣ ಅಲ್ಲ ಇದು. ಈಗ ಮತ್ತೆ ಸಾಕಷ್ಟು ಕಾಯ್ದೆ ಕಾನೂನುಗಳು ಕೂಡ ಬಂದಿವೆ, ಈ ಕಚೇರಿಗಳಲ್ಲಿ ಧೂಮಪಾನ ಮಾಡಬಾರದು, ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರದು ಅನ್ನೋದು. ಆದಾಗ್ಯೂ ಕೂಡ ಒಂದ್ಸಲ ಮನುಷ್ಯ ಇದನ್ನ ಮೀರಿ ಮಾಡ್ತಾ ಇದ್ದಾನೆ.
1: ಅದೇ ಈಗ ಒಂಥರ ಪಾರ್ಟ್ ಆಫ್ ನಮ್ ಕಲ್ಚರ್ ಆಗ್ಬಿಟ್ಟಿರೋದು. ಈಗ ಗುಟ್ಕಾ ಹೆಚ್ಚಿಗೆ ಸೇಲ್ ಆಗೋದು ಉತ್ತರ ಕರ್ನಾಟಕದೊಳಗೆ. ಈ ಬೆಂಗಳೂರು ಸೈಡ್ ಎಲ್ಲ ಹೋದ್ರೆ ಜನ ನಮ್ ಕಡೆಯಿಂದ ಹೋದವರು ಉಗುಳಕ್ ಜಾಗ ಹುಡುಕ್ತಿರ್ತಾರೆ, ಅಲ್ಲಿ ಅಷ್ಟೊಂದು ಇಲ್ಲ ಅದು. ಹಿಂಗಾಗಿ ಅದು ಆ ಸಿವಿಕ್ ಸೆನ್ಸ್ ನಮ್ಮಲ್ಲೇನೆ ಬರಬೇಕು. ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ, ನಮ್ಮ ಸುತ್ತಮುತ್ತಲ ಇರೋರಿಗೂ ಒಳ್ಳೇದಲ್ಲ, ನಮ್ಮ ಸಮಾಜಕ್ಕೂ ಒಳ್ಳೇದಲ್ಲ ಅಂತ ಹೇಳಿ. ಅದು ಯಾವಾಗ ಅದು ವೆನ್ ಇಟ್ ಕಮ್ಸ್ ಫ್ರಮ್ ವಿದಿನ್, ವರ್ಷವಾಗ ಈ ಸಮಸ್ಯೆ ಸಾಲ್ವ್ ಆಗ.
0: ಹೌದು, ಅಂದ್ರೆ ಮನಸ್ಸಿದ್ದಲ್ಲಿ ಮಾರ್ಗ ಅಂದಂಗೆ. ಅಂದ್ರೆ ಇವತ್ತು ನಾನು ಬೇಡ ಅಂತ ಮನಸ್ಸು ಗಟ್ಟಿ ಮಾಡಿದ್ರೆ ನನಗೆ ಯಾವ ಡಿ ಅಡಿಕ್ಷನ್ ಸೆಂಟರ್ಗಳು ಬೇಕಾಗುವುದಿಲ್ಲ,
1: ಅವಶ್ಯಕತೆ. ಇಲ್ರಿ.
0: ಅಲ್ಲ, ನನ್ನ ಮನಸ್ಸು ನನ್ನ ನಿಗ್ರಹದಲ್ಲಿ ಇಟ್ಕೊಂಡಿದ್ದೆ, ನಾನು ಈ ಚಟ ಬಿಡಬೇಕು, ಚಟದಿಂದ ದೂರ ಇರಬೇಕು ಅಂತಂದಾಗ ನಾನು ಈ ಚಟದಿಂದ ದೂರ ಬರ್ಲಿಕ್ಕೆ ಸಾಧ್ಯ ಆಗ್ತದ. ಮಾತನ್ನು ಒಟ್ಟಾಗಿ ನಮ್ಮ ಕೇಳುಗರಿಗೆ ಉತ್ತಮ ಜೀವನ ನಡೆಸಬೇಕು, ಚಟಗಳಿಂದ ದೂರ ಇರಬೇಕು ಅಂದ್ರೆ ಎರಡು ಮಾತುಗಳನ್ನ ಏನ್ ಹೇಳಕ್ ಇಷ್ಟಪಡ್ತೀವಿ
1: ಮೇಡಮ್? ಒಂದೇದು ನಮ್ಮ ಆರೋಗ್ಯದ ಬಗ್ಗೆ ನಾವು ಯಾವಾಗೂ ಕಾಳಜಿ ತಗೊಳ್ಬೇಕು. ಎರಡನೇದು ಯಾವಾಗೂ ಅಲರ್ಟ್ ಆಗಬೇಕು. ಅಲರ್ಟ್ ಅಂತಂದ್ರೆ ನಾನು ಬಿಟ್ಟುಬಿಟ್ಟಿನಿ ಚಟ, ಇನ್ನೇನು ನನಗೆ ಅದರದ್ದು ಚಟ ಆಗೋದೇ ಇಲ್ಲ, ಹಂಬಲ್ ಆಗೋದಿಲ್ಲ ಅಂತ ಹೇಳಿ ಅನ್ಕೋಬಾರದು. ಅದಕ್ಕೆ ಒಂದು ಕಗ್ಗ ಹೇಳ್ತೀನಿ ಡಿವಿಜಿ ಅವರದು. ಸತ್ತ ವೆನ್ನಾಶೆಗಳು ಗೆದ್ದೆ ನಿಂದ್ರಿಯ ಗಣವ, ಚಿತ್ತವಿನ್ನಲುಗದೆಂಬ ಜಂಬ ಬೇಡ, ಎತ್ತಣಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದಿ ಮನದಿ ಮಂಕುತಿಮ್ಮ. ನಾವು ಬಹಳ ಜಂಬ ಪಟ್ಕೊಂಡು ಇನ್ ಬಿಟ್ಟು ಬಿಡ್ತೀನಿ ಅಂತೀವಿ, ಒಂದ್ ಸುಳಿ ಬಂದು ನಮಗ ಹಂಬಲ ಉಂಟು ಮಾಡ್ತೀವಿ ಅಂತಂದ್ರ ಒಂದ್ ಸಲ ನಾ ಶುರು ಮಾಡಿಬಿಟ್ರೆ ಜೀವನ ಪೂರ್ತಿ ಶುರು ಮಾಡ್ತೀನಿ. ಅದಕ್ಕೆ ಆದಷ್ಟು ಕಾನ್ಶಿಯಸ್ ಆಗಿ ಅದರ ಕಡೆ ಹೋಗದೆ ಇರುವಂಗ ನಾವು ಪ್ರಯತ್ನ ಮಾಡಿದ್ರೆ ನೆಮ್ಮದಿಯ ಜೀವನ ನಡೆಸಬಹುದು.
0: ನೋಡ್ರಿ, ಇದನ್ನ ಡಿವಿಜಿ ಅವರು ತಮ್ಮ ಕಗ್ಗದಲ್ಲಿ ಕೂಡ ಉಲ್ಲೇಖ ಮಾಡ್ಯಾರ. ಹಂಗಾಗಿ ಉತ್ತಮ ಪುಸ್ತಕಗಳು, ಉತ್ತಮ ಹವ್ಯಾಸಗಳು, ಒಂದು ಸಕಾರಾತ್ಮಕ ಯೋಚನೆ, ಒಳ್ಳೆಯ ಸ್ನೇಹಿತರು, ಇವರನ್ನ ನಾವು ಹೆಚ್ಚು ಕಲೆ ಹಾಕೊಂಡು ಸತ್ಸಂಗದಲ್ಲಿ ಜೀವನವನ್ನ ಮಾಡಿದಾಗ ನಮ್ಮ ಜೀವನ ಉತ್ತಮ ರೀತಿಯಲ್ಲಿ ಇರ್ತದ ಅನ್ನೋ ಆಶಾಭಾವನೆಯೊಂದಿಗೆ ಈ ಸಂದರ್ಶನ ಮುಗಿಸೋಣ. ನಮಸ್ಕಾರ.
1: ನಮಸ್ಕಾರ ಮೇಡಮ್, ಧನ್ಯವಾದ.
2: ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ, ಈ ಕುರಿತು ಇದುವರೆಗೂ ಡಾಕ್ಟರ್ ಶಿವಾನಂದ್ ಹಿರೇಮಠ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಈಗ ಪಾರ್ಶ್ವವಾಯು ಅಂದರೇನು, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಬಸವರಾಜ ಬಣಕಾರ್ ಅವರು.
3: ಪಾರ್ಶ್ವವಾಯು ಅಥವಾ ಲಕ್ವ ಅಥವಾ ಸ್ಟ್ರೋಕ್ ಎಂಬ ಕಾಯಿಲೆ ಬಗ್ಗೆ ನಿಮಗೆ ವಿವರಣೆ ನೀಡಲಿದ್ದೇನೆ. ಇದು ಒಂದು ಜಾಗತಿಕ ಆರೋಗ್ಯ ಸಮಸ್ಯೆಯಾಗಿದೆ. ಅಂದಾಜಿನ ಪ್ರಕಾರ ಜಗತ್ತಿನಾದ್ಯಂತ ಒಂದು ವರ್ಷದಲ್ಲಿ 2 ಕೋಟಿ ಜನ ಪಾರ್ಶ್ವವಾಯುವಿನಿಂದ ಬಳಲ್ತಾ ಇದ್ದಾರೆ. ಇದರಲ್ಲಿ 65% ಜನ ಸಾವನ್ನಪ್ಪುತ್ತಾರೆ. ಉಳಿದೆಲ್ಲ ರೋಗಿಗಳಿಗೆ ಹೋಲಿಸಿದರೆ ಇದು 4ನೇ ಅತಿ ಹೆಚ್ಚು ಅಂಗವೈಕಲ್ಯ ಮತ್ತು 2ನೇ ಅತಿ ಹೆಚ್ಚು ಸಾವುಗಳಿಗೆ ಇದು ಕಾರಣವಾಗಿದೆ. ಮೊದಲು ಈ ರೋಗ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಮಾತ್ರ ಕಾಣಿಸ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದಿರುವ ಮತ್ತು ಹೊಂದುತ್ತಿರುವ ದೇಶಗಳಲ್ಲೂ ಸಹ ಇದು ಕಂಡು ಬರ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಆಧುನಿಕತೆ ಮತ್ತು ಜೀವನ ಶೈಲಿಯಲ್ಲಾಗಿರುವ ಬದಲಾವಣೆಗಳು. ಹಾಗಾದ್ರೆ ಪಾರ್ಶ್ವವಾಯು ಅಂದ್ರೆ ಏನು, ಅದು ಯಾಕಾಗ್ತದೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಪಾರ್ಶ್ವವಾಯು ಅನ್ನೋದು ಮೆದುಳಿನ ರಕ್ತ ಸಂಚಾರಕ್ಕೆ ಹಠಾತ್ ಆಗಿ ರಕ್ತದಲ್ಲಿ ತಡೆ ಉಂಟಾದಾಗ ಆಗ್ತದೆ. ಹೀಗೆ ರಕ್ತ ಸಂಚಾರಕ್ಕೆ ತಡೆ ಉಂಟಾದಾಗ ಮೆದುಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳ ಪೂರೈಕೆ ನಿಂತು ಹೋಗ್ತದೆ. ಹೀಗಾದಾಗ ಮೆದುಳಿನ ಅಂಗಾಂಶಗಳಿಗೆ ಹಾನಿ ಉಂಟಾಗ್ತದೆ. ಈ ತರಹದ ಹಾನಿ ಮೆದುಳಿನ ಯಾವ ಭಾಗಕ್ಕಾದರೂ ಸಹ ಆಗಬಹುದು. ಈ ಹಾನಿ ಯಾವ ಭಾಗಕ್ಕೆ ಮತ್ತು ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದರ ಮೇಲೆ ಪಾರ್ಶ್ವವಾಯುವಿನ ತೀವ್ರತೆ ಮತ್ತು ಲಕ್ಷಣ ಅವಲಂಬಿತವಾಗಿರುತ್ತದೆ. ಹಾಗಾದ್ರೆ ಪಾರ್ಶ್ವವಾಯು ಯಾರಿಗೆಲ್ಲ ಆಗಬಹುದು? ಇದು ಹುಟ್ಟಿದ ಮಗುವಿನಿಂದ ಹಿಡಿದು ಇಳಿ ವಯಸ್ಕರವರೆಗೂ ಆಗಬಹುದು. ಆದರೆ ವಯಸ್ಸಿಗೆ ಅನುಗುಣವಾಗಿ ಕಾರಣಗಳು ಬದಲಾಗ್ತಾ ಹೋಗ್ತವೆ. ಸಾಮಾನ್ಯವಾಗಿ 60 ವಯಸ್ಸಿನ ನಂತರ ಕಾಣುತ್ತದೆ. ಆದರೆ ಇತ್ತೀಚಿನ ಜೀವನ ಶೈಲಿಯಲ್ಲಾಗಿರುವ ಬದಲಾವಣೆಗಳಿಂದ 40 ವಯಸ್ಸಿನ ಆಸುಪಾಸಿನ ಜನರಲ್ಲೂ ಸಹ ಇದು ಕಾಣಸಿಗ್ತದೆ. ಮಹಿಳೆಯರಿಗೆ ಹೋಲಿಸಿದರೆ ಪುರುಷರಲ್ಲಿ ಇದು ಜಾಸ್ತಿನೇ ಆಗಿರ್ತದೆ. ಹಾಗಾದ್ರೆ ಪಾರ್ಶ್ವವಾಯು ಕಾರಣಗಳು ಯಾವುವು ಅಂತ ನೋಡಿದ್ರೆ, ಮೊಟ್ಟ ಮೊದಲಾಗಿ ಅಧಿಕ ರಕ್ತದೊತ್ತಡ ಅಂದರೆ ಹತೋಟಿಯಲ್ಲಿರದ ರಕ್ತದೊತ್ತಡ ಅಥವಾ ಹೈ ಬ್ಲಡ್ ಪ್ರೆಷರ್, ಹತೋಟಿಯಲ್ಲಿರದ ಮಧುಮೇಹ ಕಾಯಿಲೆ ಅಥವಾ ಡಯಾಬಿಟಿಸ್, ಡಯಾಬಿಟಿಸ್ ಕಂಟ್ರೋಲ್ ತಪ್ಪಿ ಹೋದ್ರೆ ಅನೇಕ ಹೃದಯ ಸಂಬಂಧಿ ಕಾಯಿಲೆಗಳು, ಧೂಮ್ರಪಾನ ಮತ್ತು ಮದ್ಯಪಾನ ಸೇವನೆಯಿಂದ ಒಬೆಸಿಟಿ ಅಥವಾ ಅತಿಯಾದ ಬೊಜ್ಜು ಇರುವುದು, ಜಾಸ್ತಿ ಕೊಲೆಸ್ಟ್ರಾಲ್ ಇರುವುದು, ಹಾಗೆ ಅನೇಕ ಜೆನೆಟಿಕ್ ಕಾರಣಗಳು ಸಹ ಇರ್ತವೆ. ಇದರೊಂದಿಗೆ ಒಂದು ಸಾರಿ ಪಾರ್ಶ್ವವಾಯು ಆದ್ರೆ ಮತ್ತೆ ಮತ್ತೆ ಪಾರ್ಶ್ವವಾಯು ಆಗುವ ಸಂಭಾವನೆ ಜಾಸ್ತಿ ಇರ್ತದೆ. ಈಗ ಪ್ರತಿ ವರ್ಷ ಪಾರ್ಶ್ವವಾಯು ಆಗುವ ಸಂಭಾವನೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅಂದಾಜಿನ ಪ್ರಕಾರ 15% ಜನ ಮುಂದಿನ ವರ್ಷದಲ್ಲಿ ಮತ್ತೆ ಪಾರ್ಶ್ವವಾಯು ಅವರಿಗೆ ಕಾಣಿಸಿಕೊಳ್ಳುತ್ತದೆ. ಹೀಗಾಗಿ ಒಮ್ಮೆ ಪಾರ್ಶ್ವವಾಯು ಆದ್ರೆ ಮತ್ತೆ ಔಷಧಿ ಸೇವಿಸದೆ ಹೋದ್ರೆ ಮತ್ತೊಮ್ಮೆ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಾದ್ರೆ ಪಾರ್ಶ್ವವಾಯುವಿನಲ್ಲಿ ಎಷ್ಟು ತರ ಇವೆ? ಮೇನ್ಲಿ ಅಂದ್ರೆ ಮುಖ್ಯವಾಗಿ 2, ಅಂದ್ರೆ ಒಂದು ಇಸ್ಕಿಮಿಕ್ ಅಂತವೆ, ಇನ್ನೊಂದು ಹೆಮರೇಜಿಕ್ ಅಂತವೆ. ಇಸ್ಕಿಮಿಕ್ ಅಂದ್ರೆ ರಕ್ತ ಸಂಚಾರ ಹಠಾತ್ ಆಗಿ ನಿಂತು ಹೋಗೋದ್ರಿಂದ ಆಗ್ತದೆ. 85% ಪಾರ್ಶ್ವವಾಯುವಿಗೆ ಇದೇ ಕಾರಣ. ಇನ್ನೊಂದು ಹೆಮರೇಜಿಕ್ ಅಥವಾ ಬ್ರೈನ್ ಹೆಮರೇಜ್ ಅಂತ ಏನ್ ಕರಿತೇವಲ್ಲ, ಅದು ಮೆದುಳು ಅಥವಾ ಮೆದುಳಿನ ಪೊರೆಗಳಲ್ಲಿ ರಕ್ತನಾಳ ಒಡೆದು ರಕ್ತಸ್ರಾವ ಆಗೋದ್ರಿಂದ ಇದಾಗ್ತದೆ. ಉಳಿದ 15% ಅಂದ್ರೆ 85% ಇಷ್ಕೆಮಿಕ್, ಇನ್ನು 15% ಮಾತ್ರ ಹೆಮರೇಜಿಕ್ ಆಗಿ ಇರ್ತದೆ. ಇವೆರಡನ್ನು ಹೋಲಿಸಿದಾಗ ಹೆಮರೇಜಿಕ್ ನಲ್ಲಿ ತೀವ್ರತೆ ಮತ್ತು ಸಾಯುವ ಸಂಭವ ಜಾಸ್ತಿ ಇರ್ತದೆ, ಅಂದ್ರೆ ಹೆಮರೇಜಿಕ್ ಸ್ಟ್ರೋಕ್ ಇರೋದು ಸ್ವಲ್ಪ ಜಾಸ್ತಿ ರಿಸ್ಕ್ ಇರ್ತದೆ. ಹಾಗಾದ್ರೆ ಪಾರ್ಶ್ವವಾಯುವಿನ ಲಕ್ಷಣಗಳೇನು? ಮುಖ್ಯವಾಗಿ ಪಾರ್ಶ್ವವಾಯು ದೇಹದ ಒಂದು ಭಾಗ ಅಂದ್ರೆ ಎಡ ಅಥವಾ ಬಲ ಭಾಗಕ್ಕೆ ಕಾಣಿಸಿಕೊಳ್ಳುತ್ತದೆ. ಎಲ್ಲಾ ಲಕ್ಷಣ ಹಠಾತ್ ಆಗಿ ಅಂದ್ರೆ ಸಡನ್ಲಿ ಬಂದ್ಬಿಡುತ್ತೆ, ಒಮ್ಮಿಂದೊಮ್ಮೆಲೆ ಕಾಣಿಸಿಕ್ತವೆ. ಹೆಚ್ಚಾಗಿ ಮುಖ, ಕೈ ಮತ್ತು ಕಾಲು ಸಡನ್ ಆಗಿ ಅಥವಾ ಹಠಾತ್ ಆಗಿ ಅಶಕ್ತವಾಗುವುದು ಅಂದ್ರೆ ವೀಕ್ ಆಗುವುದು, ಕೈ ಕಾಲುಗಳು ಜೋಮ್ ಹಿಡಿಯುವುದು ಅಥವಾ ಸ್ಪರ್ಶ ಹೀನವಾಗುವುದು, ಒಮ್ಮಿಂದೊಮ್ಮೆಲೆ ಮಾತಾಡೋದಕ್ಕೆ ತೊಂದರೆ ಆಗುವುದು ಅಥವಾ ಬೇರೆಯವರ ಮಾತಾಡೋದನ್ನ ಅರ್ಥ ಮಾಡಿಕೊಳ್ಳಕ್ ಆಗದೇ ಇರುವುದು, ಒಮ್ಮಿಂದೊಮ್ಮೆಲೆ ಕಣ್ಣಿನ

0: ದೃಷ್ಟಿ ಹೀನವಾಗಿಬಿಡುದು, ಸಡನ್ ಆಗಿ ಕಣ್ ಕಾಣದಂಗಾಗ್ಬಿಡುದು, ಹಠಾತ್ ಆಗಿ ಗೊಂದಲಕ್ಕೊಳಗಾಗಬಹುದು, ಒಮ್ಮೆಲೆ ತೀವ್ರ ತಲೆನೋವು ಅಥವಾ ವಾಂತಿ ಆಗ್ಬೋದು ಅಥವಾ ಮೂರ್ಛೆ ಹೋಗೋದು, ಇವೇ ಮುಂತಾದ ಲಕ್ಷಣಗಳಿದ್ರೆ ಪಾರ್ಶ್ವವಾಯು ಆಗಿದೆ ಅಂತ ಹೇಳಬಹುದು. ಈ ತರದ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಭೇಟಿ ಕೊಡಬೇಕು. ತಕ್ಷಣ ಆಸ್ಪತ್ರೆ ಹೋಗೋದ್ರಿಂದ ಮುಂದೆ ಆಗುವ ಅಂಗವೈಕಲ್ಯತನವನ್ನು ತಡೆಗಟ್ಟಬಹುದು, ಅದರೊಂದಿಗೆ ಅನೇಕ ಸಂದರ್ಭದಲ್ಲಿ ಸಾವನ್ನು ಸಹ ತಡೆಗಟ್ಟಬಹುದು. ಈ ತರದ ಲಕ್ಷಣಗಳಿದ್ರೆ ಪೇಷಂಟ್ಸ್ ಆಸ್ಪತ್ರೆ ಬಂದಾಗ ವೈದ್ಯರು ರೋಗ ಲಕ್ಷಣ ನೋಡಿ ತಪಾಸಣೆ ಮಾಡಿ ಪಾರ್ಶ್ವವಾಯು ಆಗಿದೆ ಅಂತ ಖಚಿತಪಡಿಸಿಕೊಂಡ ಮೇಲೆ ಮೆದುಳಿನ ಸ್ಕ್ಯಾನಿಂಗ್ ಅಂದ್ರೆ ಸಿಟಿ ಸ್ಕ್ಯಾನ್ ಅಥವಾ MRI ಅನ್ನ ಮಾಡ್ತಾರೆ. ಇದರಿಂದ ರೋಗಿಗೆ ಯಾವ ತರದ ಪಾರ್ಶ್ವ, ಅದರ ಹೆಮರೇಜ್ ಆಗಿದೆ ಅಥವಾ ಇಷ್ಕಿಮಿಕ್ ಆಗಿದೆ ಎಂಬ ತಿಳಿದು ಬರ್ತದೆ. ಇದರ ಮೇಲೆ ಮುಂದಿನ ಚಿಕಿತ್ಸೆ ಅವಲಂಬಿತವಾಗಿರ್ತದೆ. ನಮ್ಮಲ್ಲಿ ಬಹುತೇಕ ಜನರಿಗೆ ಪಾರ್ಶ್ವವಾಯುಗೆ ಯಾವುದೇ ಚಿಕಿತ್ಸೆ ಇರುವುದಿಲ್ಲ ಎಂಬ ತಪ್ಪು ಕಲ್ಪನೆ ಇದೆ. ಆದರೆ ಕಳೆದ 2 ದಶಕಗಳಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಾಗಿರುವ ಬೆಳವಣಿಗೆಗಳಿಂದ ಪಾರ್ಶ್ವವಾಯುಗೆ ಸೂಕ್ತ ಚಿಕಿತ್ಸೆ ಲಭ್ಯವಾಗಿದೆ. ಈ ಚಿಕಿತ್ಸೆಯನ್ನು ನಾವು 2 ವಿಧವಾಗಿ ವಿಂಗಡಿಸಬಹುದು. ಒಂದು ತೀವ್ರ ಚಿಕಿತ್ಸೆ, ಇನ್ನೊಂದು ನಿರ್ವಹಣಾ ಚಿಕಿತ್ಸೆ ಅಥವಾ ಮೇಂಟೆನೆನ್ಸ್ ಥೆರಪಿ ಅಂತ ಹೇಳ್ತೇವೆ. ತೀವ್ರ ಚಿಕಿತ್ಸೆ ಅಂದರೆ ರೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗುವವರೆಗೆ ಅಂತ ಹೇಳ್ತೇವೆ. ಇದು ಸುಮಾರಾಗಿ 5 ದಿನಗಳಿಂದ ಹಿಡಿದು 1 ತಿಂಗಳವರೆಗೆ ರೋಗಿಯ ತೀವ್ರತೆಗೆ ಅನುಗುಣವಾಗಿ ಬದಲಾಗ್ತಾ ಹೋಗ್ತದೆ. ಕಳೆದ 2 ದಶಕದಿಂದ ಹೇಳಿದ ಹಾಗೆ ರಕ್ತನಾಳಗಳಲ್ಲಿ ಆಗಿರುವ ರಕ್ತ ಹೆಪ್ಪುಗಟ್ಟನ್ನ ಕರಗಿಸಲು ಔಷಧಿ ಲಭ್ಯವಾಗಿದೆ. ಆದರೆ ಈ ಔಷಧಿಯನ್ನ ಪಾರ್ಶ್ವವಾಯು ಆದ 4:30 ಒಳಗೆ ಮಾತ್ರ ಉಪಯೋಗಿಸಬಹುದು. ಇದಕ್ಕಿಂತ ಲೇಟ್ ಆಗಿ ಬಂದವರಿಗೆ ಈ ಔಷಧನ ಉಪಯೋಗ ಮಾಡಲಿಕ್ಕೆ ಆಗುವುದಿಲ್ಲ. ಕಾರಣ ತಕ್ಷಣ ಹಾಸ್ಪಿಟಲ್ಗೆ ಬರೋದ್ರಿಂದ ಈ ಔಷಧಿಯ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಈ ಔಷಧಿಗೆ ಅದರದೇ ಆದ ಸೂಚನೆಗಳು ಮತ್ತು ವಿರೋಧಾಭಾಸಗಳು ಇರ್ತವೆ. ಇದನ್ನೆಲ್ಲ ನೋಡಿಕೊಂಡು ಈ ಔಷಧಿನ ಉಪಯೋಗ ಮಾಡುತ್ತದೆ. ಇದರೊಂದಿಗೆ ರಕ್ತ ಹೆಪ್ಪುಗಟ್ಟನ್ನು ಕರಗಿಸುವ ಮತ್ತು ಮೆದುಳಿನ ಭಾವವನ್ನು ಇಳಿಸುವ ಸಹ ಔಷಧಿಗಳನ್ನು ಸಹ ಕೊಡ್ತೇವೆ. ಕೆಲವೊಮ್ಮೆ ಕಾಯಿಲೆ ತೀವ್ರತೆ ಹೆಚ್ಚಾದಾಗ ಶಸ್ತ್ರಚಿಕಿತ್ಸೆ ಅವಶ್ಯ ಸಹ ಬರಬಹುದು. ಇನ್ನು ಮುಂದೆ ನಿರ್ವಹಣಾ ಚಿಕಿತ್ಸೆ ಅಂದ್ರೆ ಮೇಂಟೆನೆನ್ಸ್ ಥೆರಪಿ. ಈ ಮೊದಲು ಹೇಳದಂತೆ ಮತ್ತೊಮ್ಮೆ ಪಾರ್ಶ್ವವಾಯುವನ್ನು ತಡೆಗಟ್ಟಲು ಮತ್ತು ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಲು ಈ ತರಹದ ಚಿಕಿತ್ಸೆ ತುಂಬಾ ಸಹಕಾರಿಯಾಗಿದೆ. ವೈದ್ಯರು ಹೇಳಿದ ಔಷಧಿಯನ್ನ ಸರಿಯಾಗಿ ತೆಗೆದುಕೊಳ್ಳುವುದು ಮತ್ತು ಕಾಲಕಾಲಕ್ಕೆ ವೈದ್ಯರನ್ನ ಭೇಟಿಯಾಗುವುದು ಅತಿ ಮುಖ್ಯ. ಫಿಸಿಯೋಥೆರಪಿ ಅಥವಾ ವೈದ್ಯಕೀಯ ವ್ಯಾಯಾಮ ಪಾರ್ಶ್ವವಾಯುವಿನ ಚಿಕಿತ್ಸೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಈ ತರಹದ ವ್ಯಾಯಾಮ ರೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗಿನಿಂದ ಪ್ರಾರಂಭವಾಗ್ತದೆ. ಇದರಿಂದ ಅನೇಕ ಪ್ರಯೋಜನಗಳು ಆಗ್ತವೆ. ಮೊದಲನೇದಾಗಿ ಬೆಡ್ ಸೋರ್ ಅನ್ನ ತಡೆಗಟ್ಟಬಹುದು. DVT ಅಥವಾ ಕಾಲಿನ ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟುವಿಕೆಯನ್ನು ತಡೆಗಟ್ಟಬಹುದು. ಅಂಗವೈಕಲ್ಯ ಆದ ಭಾಗಕ್ಕೆ ಫಿಸಿಯೋಥೆರಪಿ ಮಾಡೋದ್ರಿಂದ ರಕ್ತ ಸಂಚಾರ ಇಂಪ್ರೂವ್ ಆಗಿ ಅಶಕ್ತತೆಯನ್ನು ದೂರ ಮಾಡಬಹುದು ಮತ್ತು ಇದರಿಂದ ಸ್ಪಾಸ್ಟಿಸಿಟಿ ಅಂದರೆ ಊನವಾದ ಕೈಕಾಲುಗಳು ಗಟ್ಟಿಯಾಗುವುದನ್ನು ತಡೆಗಟ್ಟಬಹುದು. ಇವುಗಳ ಜೊತೆಗೆ ರೋಗಿಗಳು ತಮ್ಮ ಜೀವನ ಶೈಲಿಯಲ್ಲಿ ಸಹ ಬದಲಾವಣೆಯನ್ನು ತರಬೇಕಾಗ್ತದೆ. ಬರೀ ಟ್ರೀಟ್ಮೆಂಟ್ ಇಂದ ಮಾತ್ರ ಆಗೋದು, ಅದರ ಜೋಡಿ ಜೀವನ ಶೈಲಿಯಲ್ಲಿ ಸಹ ಸ್ವಲ್ಪ ಬದಲಾವಣೆಗಳನ್ನು ತಗೊಂಬಂದ್ರೆ ಈ ಕಾಯಿಲೆಯನ್ನು ತಡೆಗಟ್ಟಬಹುದು. ಅಂದ್ರೆ ಯಾವುವು? ಒಂದು ಪೌಷ್ಟಿಕ ಆಹಾರ ಸೇವನೆ ಮಾಡುವುದು, ಮದ್ಯಪಾನ ಮತ್ತು ಧೂಮ್ರಪಾನದಿಂದ ದೂರ ಇರುವುದು, ಬ್ಲಡ್ ಪ್ರೆಷರ್ ಮತ್ತು ಮಧುಮೇಹ ರೋಗವನ್ನ ಕಂಟ್ರೋಲ್ನಲ್ಲಿಟ್ಟುಕೊಳ್ಳುವುದು, ಇದರೊಂದಿಗೆ ದಿನಂಪ್ರತಿ 1/2 ಗಂಟೆ ವ್ಯಾಯಾಮ ಮಾಡಬೇಕಾಗ್ತದೆ. ಹೀಗೆ ಪಾರ್ಶ್ವವಾಯುವಿನ ಚಿಕಿತ್ಸೆ ಒಂದು ಸಂಯೋಜಿತ ಪ್ರಯತ್ನ. ಇದರಲ್ಲಿ ವೈದ್ಯರು ಇರ್ತಾರೆ, ನರ್ಸ್ಗಳು ಇರ್ತಾರೆ, ಫಿಸಿಯೋಥೆರಪಿಸ್ಟ್, ನ್ಯೂಟ್ರಿಷನಿಸ್ಟ್ ಎಲ್ಲ ಇರ್ತಾರೆ. ಇದರೊಂದಿಗೆ ಕುಟುಂಬದ ಎಲ್ಲ ಸದಸ್ಯರನ್ನ ಇದು ಒಳಗೊಳ್ಳುತ್ತದೆ. ಆದ್ದರಿಂದ ಪಾರ್ಶ್ವವಾಯು ಅನ್ನೋದು ರೋಗಿಯ ಜೀವನದಲ್ಲಿ ಅಷ್ಟೇ ಅಲ್ಲ, ಅವರ ಕುಟುಂಬದ ಜೀವನದಲ್ಲಿ ಸಹ ಆಗುವ ಪ್ರಮುಖ ತಿರುವು ಅಂತಾನೆ ಹೇಳಬಹುದು.
1: ಪಾರ್ಶ್ವವಾಯು ಅಂದರೇನು, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಇದುವರೆಗೂ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಡಾಕ್ಟರ್ ಬಸವರಾಜ ಬಣಕಾರ್ ಅವರು. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ದೊಡ್ಡನಹುಂಡಿ ರಾಜಣ್ಣ ಅವರು.
4: ಪಿಎಂ ಸೂರ್ಯಘರ್ ಯೋಜನೆ ಹೆಸರೇ ಸೂಚಿಸ್ತಾ ಇದೆ, ಸೂರ್ಯಘರ್. ಏನದು ಸೂರ್ಯಘರ್? ಸೂರ್ಯಘರ್ ಅಂದರೆ ಸೂರ್ಯನ ಬೆಳಕನ್ನೇ ಶಕ್ತಿಯಾಗಿ ಪಡೆಯತಕ್ಕಂಥದ್ದು. ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು 2024 ಜನವರಿ 22ರಂದು ಚಾಲನೆ ನೀಡಿದರು ಯೋಜನೆಗೆ. ಅಂದು ಅಯೋಧ್ಯೆ ಶ್ರೀರಾಮನ ಪ್ರತಿಷ್ಠಾಪನಾ ಮಹೋತ್ಸವವೂ ಹೌದು. ಅಂತಹ ಶುಭ ಸಂದರ್ಭದಲ್ಲಿ ಈ ಯೋಜನೆಯನ್ನು ಭಾರತಕ್ಕೆ ಪರಿಚಯಿಸ್ತಾರೆ. ಸೂರ್ಯಘರ್ ಯೋಜನೆ ಅಂದರೆ ಸೂರ್ಯನ ಶಕ್ತಿಯನ್ನು ಜನತೆ

0: ಪಡೆಯಬೇಕು ಅಂತಕ್ಕಂಥದ್ದು ಅವರ ಮಹತ್ವಾಕಾಂಕ್ಷೆಯಾಗಿರುತ್ತೆ. ಸೂರ್ಯನ ಬೆಳಕನ್ನು ಶಕ್ತಿಯಾಗಿ ಪಡೆಯುವ ಮೂಲಕ ಜಲವಿದ್ಯುತ್ ಅಥವಾ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡುವುದು, ಇದರ ಮೂಲಕ ರೈತರು ಅಥವಾ ಜನತೆ ಸ್ವಾವಲಂಬನೆ ಸಾಧಿಸುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿರುತ್ತೆ. ಸೂರ್ಯ ಒಂದು ನಕ್ಷತ್ರವಾಗಿ ನಮಗೆ ಬೆಳಕನ್ನು ನೀಡುವುದಷ್ಟೇ ಅಲ್ಲ, ನಮಗೆ ಶಕ್ತಿಯನ್ನು ನೀಡ್ತಾನೆ ಅಂತಕ್ಕಂಥಕ್ಕೆ ಸೋಲಾರ್ ಪವರ್ ಬಳಕೆ ಮಾಡಿ ಅನೇಕ ಸೌಲಭ್ಯಗಳನ್ನ ಪಡಿತಾ ಇದ್ದೇವೆ. ಸೂರ್ಯಘರ್ ಯೋಜನೆ ಮೂಲಕ ರೈತರಿಗೆ ಮತ್ತು ಜನತೆಗೆ ಅನೇಕ ಸಾಲ ಸೌಲಭ್ಯ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಘೋಷಿಸಿದೆ. ಮೇಲ್ಛಾವಣಿ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿ ಅವರು ಪ್ರತಿ ತಿಂಗಳು 300 ಯೂನಿಟ್ ವಿದ್ಯುತ್ಗಳನ್ನ ಉಚಿತವಾಗಿ ಪಡೆಯಬಹುದು. ಮತ್ತು ಹೆಚ್ಚುವರಿ ಸಂಗ್ರಹವಾಗುವ ಅಥವಾ ಉತ್ಪಾದನೆಯಾಗುವ ವಿದ್ಯುತ್ತನ್ನು ಸ್ಥಳೀಯ ವಿದ್ಯುತ್ ನಿಯಮಿತ ಕಂಪನಿಗಳಿಗೆ ಅವರು ಮಾರಾಟ ಮಾಡಿ ವಾರ್ಷಿಕ ಸುಮಾರು 18,000 ರೂಪಾಯಿಗಳವರೆಗೆ ಆದಾಯವನ್ನು ಗಳಿಸಬಹುದು. ಇದಕ್ಕೆ ಕೇಂದ್ರ ಸರ್ಕಾರ ಸಾಲ ಸೌಲಭ್ಯ ಮತ್ತು ಸಬ್ಸಿಡಿಯನ್ನು ನೀಡುತ್ತದೆ. ಪ್ರತಿ ವರ್ಷ 17-18,000 ಗಳಿಸುವ ಆದಾಯದಲ್ಲಿ 10 ವರ್ಷದಲ್ಲಿ ಸಾಲವನ್ನು ತೀರಿಸಿ ಇನ್ನು 20 ವರ್ಷಗಳು ಉಚಿತ ವಿದ್ಯುತ್ ಪಡೆಯುವುದು ಈ ಯೋಜನೆಯ ಒಂದು ಪ್ರಮುಖ ವಿಷಯವಾಗಿರುತ್ತೆ. ಭಾರತ ವಿಶ್ವದಲ್ಲೇ ಇಂಧನ ಬಳಕೆದಾರರ 3ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಸೌರ ಶಕ್ತಿ ಉತ್ಪಾದನೆಯಲ್ಲಿ 3ನೇ ಸ್ಥಾನದಲ್ಲಿದೆ. ಕಳೆದ 9 ವರ್ಷಗಳಲ್ಲಿ ದೇಶದಲ್ಲಿ ಸೌರ ಸಾಮರ್ಥ್ಯ 3 ಪಟ್ಟು ಹೆಚ್ಚಾಗಿದೆ. ಪ್ರಧಾನಮಂತ್ರಿ ಈ ಯೋಜನೆಯನ್ನು ಪರಿಚಯಿಸಿದ ಮೇಲೆ ಅದನ್ನು ಉತ್ತೇಜಿಸಲು ಮತ್ತು ಬಳಕೆ ಮಾಡಲು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರು 1 ಕೋಟಿ ಮನೆಗಳ ಮೇಲೆ ಈ ಸೌರ ಫಲಕ ಅಳವಡಿಸಬೇಕು ಎನ್ನುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ಪಳವಳಿಕೆ ಇಂಧನ ಆಧಾರಿತ, ಪಳವಳಿಕೆ ಇಂಧನ ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಹಾಗೂ ಕಲ್ಲಿದ್ದಲು, ಇವುಗಳ ಮೇಲಿನ ಅವಲಂಬಿಕೆಯನ್ನು ಕಡಿಮೆ ಮಾಡುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ಈ ಯೋಜನೆ ಭಾರತದಲ್ಲಿ ಸುಸ್ಥಿರ ಇಂಧನ ಬಳಕೆಯನ್ನು ವೇಗ ಮಾಡುತ್ತೆ ಎಂಬುದು ಸರ್ಕಾರದ ಆಶಯವಾಗಿದೆ. 2030 ವೇಳೆಗೆ 500 ಮೆಗಾವ್ಯಾಟ್ ವಿದ್ಯುತ್ ನವೀಕರಿಸಬಹುದಾದ ಸಾಮರ್ಥ್ಯವನ್ನು ತಲುಪಲಿದೆ ಎಂದು ಹೇಳಲಾಗುತ್ತೆ. 2030 ವೇಳೆಗೆ ತನ್ನ ಶಕ್ತಿಯ ಅಗತ್ಯದ 50% ಪೂರೈಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ನೋಡಿ, 2030ರವರೆಗೆ ಇಂಗಾಲದ ಹೊರಸೂಸುವಿಕೆಯನ್ನು 1 ಬಿಲಿಯನ್ ಟನ್ಗಳಷ್ಟು ಕಡಿತಗೊಳಿಸುತ್ತೆ ಈ ಯೋಜನೆಯನ್ನು ಉಪಯೋಗಿಸ್ತಾರೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. 2070 ವೇಳೆಗೆ ನಿಹ್ವಳ ಶೂನ್ಯ ಇಂಗಾಲ ರಾಷ್ಟ್ರ ಆಗುವುದು ಕೇಂದ್ರದ ಕನಸಾಗಿದೆ. ಮತ್ತು ಈ ಯೋಜನೆಯ ಪ್ರಯೋಜನಗಳ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಮೇಲ್ಛಾವಣಿ ಸೌರಶಕ್ತಿ ಸ್ಥಾಪನೆಗಳ ಮೂಲಕ ಹೆಚ್ಚುವರಿ 30 ಮೆಗಾವ್ಯಾಟ್ ಸೌರ ಶಕ್ತಿಯನ್ನು ಉತ್ಪಾದನೆ ಮಾಡಿಕೊಳ್ಳಬಹುದು. ಮೇಲ್ಛಾವಣಿ ವ್ಯವಸ್ಥೆಗಳ 25 ವರ್ಷಗಳ ಜೀವಿತಾವಧಿಯಲ್ಲಿ 1,000 ಶತಕೋಟಿ ಯೂನಿಟ್ ಉತ್ಪಾದಿಸುವ ಮತ್ತು 720 ಮಿಲಿಯನ್ ಟನ್ ಇಂಗಾಲದ ಡೈಆಕ್ಸೈಡ್ ಸಮಾನ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ನಿರೀಕ್ಷೆಯನ್ನು ಹೊಂದಿದೆ. ಮತ್ತು ಫಲಾನುಭವಿಗಳು ವಿದ್ಯುತ್ ಬಿಲ್ಲನ್ನು ಉಳಿತಾಯ ಮಾಡಿಕೊಂಡು ಆರ್ಥಿಕವಾಗಿ ಅವರು ಸದೃಢರಾಗಬಹುದು ಎಂಬತಕ್ಕಂಥದ್ದು ಸರ್ಕಾರದ ಚಿಂತನೆಯಾಗಿದೆ. ಹೆಚ್ಚುವರಿ ವಿದ್ಯುತ್ತನ್ನು ವಿತರಣಾ ಕಂಪನಿಗಳಿಗೆ ಅವರು ಮಾರಾಟ ಮಾಡಬಹುದು. ಮತ್ತು ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡಲು ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಬಲವಾದ ಸ್ಥಾನವನ್ನು ಸ್ಥಾಪಿಸಲು ಈ ಒಂದು ಸೂರ್ಯಘರ್ ಯೋಜನೆ ಸಹಾಯ ಮಾಡ್ತಕ್ಕಂಥದ್ದು. ಪ್ರಧಾನಮಂತ್ರಿಯವರು ಈ ಯೋಜನೆ ಘೋಷಿಸಿದ ಮೇಲೆ ವಾರ್ಷಿಕ 15,000-18,000 ಉಳಿಸಬಹುದು ಎಂಬ ಒಂದು ಆಸೆಯನ್ನು ಜನಗಳಿಗೆ ಅವರು ತಿಳಿಸಿ ಅದನ್ನು ಉತ್ತೇಜಿಸುವ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತು ಇದರಿಂದ ಉದ್ಯೋಗ ಕೂಡ ಸೃಷ್ಟಿಯಾಗುತ್ತೆ. ಈ ಒಂದು ಯೋಜನೆಯಿಂದ ಯುವ ಉದ್ಯಮಿಗಳು ಈ ಸೌರ ಫಲಕವನ್ನು ಒಂದು ಉದ್ಯಮವಾಗಿ ಅಥವಾ ಹೆಚ್ಚುವರಿ ಅವಕಾಶವಾಗಿ ಮಾರ್ಪಡಿಸಿಕೊಳ್ಳಬಹುದಾಗಿದೆ. ಏನು ಅರ್ಹತೆ ಇರಬೇಕು ಅಂತ ನೋಡೋದಾದರೆ, ಈ ಯೋಜನೆ ಪಡೆಯಲು ಅರ್ಜಿದಾರರು ಕೆಲವು ಮಾನದಂಡಗಳನ್ನ ಪೂರೈಸಬೇಕಾಗತ್ತೆ. ಅವರು ಭಾರತದ ಪ್ರಜೆಯಾಗಿರಬೇಕಾಗತ್ತೆ. ಸೌರ ಫಲಕಗಳನ್ನು ಅಳವಡಿಸಲು ಅವರು ಸೂಕ್ತವಾದ ಛಾವಣಿಯನ್ನು ಹೊಂದಿರುವ ಮನೆಗಳನ್ನು ಹೊಂದಿರಬೇಕಾಗತ್ತೆ. ಮತ್ತು ಅದಕ್ಕಿಂತ ವಿದ್ಯುತ್ ಸಂಪರ್ಕವನ್ನು ಅವರು ಹೊಂದಿರಬೇಕಾಗತ್ತೆ. ಸೌರ ಫಲಕಗಳಿಗೆ ಬೇರೆ ಎಲ್ಲೂ ಕೂಡ ಸಾಲ ಅಥವಾ ಸಬ್ಸಿಡಿಯನ್ನು ಪಡೆದಿರಬಾರ್ದಾಗಿರುತ್ತೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗೆ ಅಂತ ನೋಡೋದಾದರೆ, ರಾಷ್ಟ್ರೀಯ ಪೋರ್ಟಲ್ನಲ್ಲಿ ಅವರು ಹೆಸರನ್ನ ನೋಂದಾಯಿಸ್ಕೋಬೇಕಾಗತ್ತೆ. ನಿವಾಸದ ರಾಜ್ಯ ಮತ್ತು ವಿದ್ಯುತ್ ವಿತರಣಾ ಕಂಪನಿಯನ್ನು ಆಯ್ಕೆ ಮಾಡಬೇಕಾಗತ್ತೆ. ವಿದ್ಯುತ್ ಗ್ರಾಹಕರ ಸಂಖ್ಯೆ, ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಸಂಖ್ಯೆಯನ್ನು ಅಲ್ಲಿ ನಮೂದಿಸಬೇಕಾಗತ್ತೆ. ಗ್ರಾಹಕರ ಸಂಖ್ಯೆ ಮೊಬೈಲ್ ಸಂಖ್ಯೆಯೊಂದಿಗೆ ಲಾಗಿನ್ ಮಾಡಿ ಫಾರ್ಮ್ ಪ್ರಕಾರ ಮೇಲ್ಛಾವಣಿಯ ಸೌರ ಶಕ್ತಿಗೆ ಅರ್ಜಿ ಸಲ್ಲಿಸಬಹುದು. ಮತ್ತು ಕಾರ್ಯಸಾಧ್ಯತೆ ಅನುಮೋದನೆ ದೊರೆತ ನಂತರ ಯಾವುದೇ ನೋಂದಾಯಿತ ಮಾರಾಟಗಾರರಿಂದ ಸ್ಥಾವರವನ್ನು ಸ್ಥಾಪಿಸುವಂತೆ ಮಾಡಬಹುದು. ಅನುಷ್ಠಾನ ಪೂರ್ಣಗೊಂಡ ನಂತರ ಸ್ಥಾವರದ ವಿವರಗಳನ್ನು ಸಲ್ಲಿಸಿ ಮತ್ತು ನೆಟ್ ಮೀಟರ್ಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ. ಮತ್ತು ಮೀಟರ್ ಅಳವಡಿಕೆಯ ನಂತರ ಪರಿಶೀಲಿಸಿ ಮತ್ತು ಪೋರ್ಟಲ್ನಿಂದ ಕಮಿಷನಿಂಗ್ ಪ್ರಮಾಣ ಪತ್ರವನ್ನು ಪಡೆಯಬೇಕಾಗತ್ತೆ. ಆಯೋಗದ ವರದಿಯನ್ನು ಸ್ವೀಕರಿಸಿದ ನಂತರ ಅರ್ಜಿದಾರರು ಬ್ಯಾಂಕ್ ಖಾತೆಯ ವಿವರಗಳು ಮತ್ತು ಚೆಕ್ ಮತ್ತು ಪೋರ್ಟಲ್ ಮೂಲಕ ಅವನ್ನೆಲ್ಲ ಸಲ್ಲಿಸಬೇಕಾಗತ್ತೆ. ಮತ್ತು ಈ ವಿವರಗಳನ್ನು ಸಲ್ಲಿಸಿದ ನಂತರ ಅರ್ಜಿದಾರರಿಗೆ 30 ದಿನಗಳಲ್ಲಿ ಬ್ಯಾಂಕ್ ಖಾತೆಗೆ, ಅಂದರೆ ಯಾರು ಗ್ರಾಹಕರಿರ್ತಾರೋ ಅವರ ಬ್ಯಾಂಕ್ ಖಾತೆಗೆ ಆ ಸಬ್ಸಿಡಿ ಹಣ ಜಮೆ ಆಗುತ್ತೆ. ಇಷ್ಟು ಸೂರ್ಯ ಘರ್ ಯೋಜನೆಯ ಮಾಹಿತಿಯಾಗಿರುತ್ತೆ.
1: ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಪತ್ರಕರ್ತ ದೊಡ್ಡನಹುಂಡಿ ರಾಜಣ್ಣ ಅವರು. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಇಂದು ಪಾಲ್ಗೊಳ್ಳಲು ಫ್ರಾನ್ಸ್ನ ಏವಿಯನ್ಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಕೈಜೋಡಿಸಲು ಯುವಜನತೆಗೆ ಕರೆ ನೀಡಿದ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆ, ಕಾಯಂ ಅಲ್ಲದ ಸದಸ್ಯತ್ವ ವಿಸ್ತರಣೆ ಪ್ರಸ್ತಾಪ ತಿರಸ್ಕರಿಸಿದ ಭಾರತ. ಒಮನ್ ಕರಾವಳಿ ದುರಂತ, ಸ್ವದೇಶಕ್ಕೆ ಮರಳಿದ ಎಂಟಿ ಸೆಟಬೆಲ್ಲೋ ಹಡಗಿನ 21 ಭಾರತೀಯ ಸಿಬ್ಬಂದಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಇರಾನ್ ನ್ಯೂಜಿಲೆಂಡ್ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಎರಡು ರಾಷ್ಟಗಳ ಪ್ರವಾಸದ ಮೂರನೇ ಚರಣದ ಭಾಗವಾಗಿ G7 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಇಂದು ಎರಡು ದಿನಗಳ ಭೇಟಿಗಾಗಿ ಫ್ರಾನ್ಸ್ನ ಏವಿಯನ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಸ್ಲೋವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೊ ಬ್ರಾಟಿಸ್ಲಾವಾದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬೀಳ್ಕೊಟ್ಟರು. ಫ್ರಾನ್ಸ್ಗೆ ಆಗಮಿಸಲಿರುವ ಪ್ರಧಾನಿ ಅವರನ್ನು ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರನ್ ಸ್ವಾಗತಿಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು G7 ರಾಷ್ಟಗಳು, ಪಾಲುದಾರ ದೇಶಗಳ ನಾಯಕರು ಹಾಗೂ ವಿಶ್ವಬ್ಯಾಂಕ್ ಮತ್ತು ಆಫ್ರಿಕನ್ ಅಭಿವೃದ್ದಿ ಬ್ಯಾಂಕ್ನ ಪ್ರತಿನಿಧಿಗಳೊಂದಿಗೆ ಹೊಸ ಸಹಭಾಗಿತ್ವವನ್ನು ರೂಪಿಸುವುದು ಮತ್ತು ಅಂತಾರಾಷ್ಟೀಯ ಐಕ್ಯತೆಯನ್ನು ಮರುನಿರ್ಮಾಣ ಮಾಡುವುದು ಎಂಬ ವಿಷಯದ ಕುರಿತಾದ ಕಾರ್ಯಕಾರಿ ಗೋಷ್ಠಿಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯ ಹಿನ್ನೆಲೆಯಲ್ಲಿ ಅವರು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ, ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ತದನಂತರ ಫ್ರಾನ್ಸ್ ಅಧ್ಯಕ್ಷರು ಆಯೋಜಿಸಿರುವ ಗಾಲಾ ಔತಣಕೂಟದಲ್ಲೂ ಪ್ರಧಾನಿ ಪಾಲ್ಗೊಳ್ಳಲಿದ್ದಾರೆ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಸಕ್ರಿಯವಾಗಿ ಕೈಜೋಡಿಸಬೇಕು ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಯುವಜನತೆಗೆ ಕರೆ ನೀಡಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ರಾಷ್ಟಮಟ್ಟದ ವಿಕಸಿತ ಭಾರತ ಯುವ ಸಂಸತ್ತನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಷ್ಟದ ಭವಿಷ್ಯ ರೂಪಿಸಲು ಮತ್ತು ವಿಕಸಿತ ಭಾರತದ ಗುರಿ ಸಾಧನೆಗೆ ಪ್ರತಿಯೊಬ್ಬ ನಾಗರಿಕನ ಭಾಗವಹಿಸುವಿಕೆ ಮುಖ್ಯವಾಗಿದ್ದು, ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸಾರ್ವಜನಿಕರ ಸಕ್ರಿಯ ಪಾಲ್ಗೊಳ್ಳುವಿಕೆ ಅತ್ಯಗತ್ಯ ಎಂದು ಹೇಳಿದರು. ವೈವಿಧ್ಯಮಯ ಸಂಸ್ಕೃತಿ ಮತ್ತು ವಿಭಿನ್ನ ಭೌಗೋಳಿಕ ಪರಿಸ್ಥಿತಿಯೊಂದಿಗೆ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದರೂ ಸ್ವಾತಂತ್ರ್ಯದ ನಂತರ ಭಾರತ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟವಾಗಿ ಹೊರಹೊಮ್ಮಿದೆ. ದೇಶದ ಕಾರ್ಯ ಸಂಸ್ಕೃತಿ ಹಾಗೂ ಚಿಂತನಾ ಪ್ರಕ್ರಿಯೆಯಲ್ಲಿ ಪ್ರಜಾಪ್ರಭುತ್ವ ಹಿಂದಿನಿಂದಲೂ ಒಂದು ಅವಿಭಾಜ್ಯ ಅಂಗವಾಗಿ ಉಳಿದುಕೊಂಡಿದೆ ಎಂದು ಅವರು ಹೇಳಿದರು. ಇದೇ 21 ನಡೆಯಲಿರುವ ರಾಷ್ಟೀಯ ಪ್ರವೇಶ ಮತ್ತು ಅರ್ಹತಾ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆಗೆ ಮುಂಚಿತವಾಗಿ ಸರ್ಕಾರ ಈ ತಿಂಗಳ 22 ಆನ್ಲೈನ್ ಸಂದೇಶ ಕಳುಹಿಸುವ ಸಾಮಾಜಿಕ ಮಾಧ್ಯಮ ಅಪ್ಲಿಕೇಶನ್ ಟೆಲಿಗ್ರಾಮ್ ಅನ್ನು ನಿರ್ಬಂಧಿಸಿದೆ. ಭಾರತದಲ್ಲಿ ಟೆಲಿಗ್ರಾಮ್ ಬಳಕೆಯನ್ನು ನಿರ್ದಿಷ್ಟ ಮತ್ತು ಸೀಮಿತ ಅವಧಿಗೆ ನಿರ್ಬಂಧಿಸುವ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ನಿರ್ದೇಶನಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಸ್ವಾಗತಿಸಿದೆ. ನೀಟ್ ಯುಜಿ 2026 ಮರುಪರೀಕ್ಷೆಯ ದಿನ ಮತ್ತು ಅದರ ತಕ್ಷಣದ ನಂತರದ ಅವಧಿಯನ್ನು ನಿರ್ಬಂಧವು ಒಳಗೊಂಡಿದೆ ಎಂದು ತಿಳಿಸಿರುವಂತಹ ಪರೀಕ್ಷಾ ಸಂಸ್ಥೆ, ಈ ತಿಂಗಳ 30 ಈಗಾಗಲೇ ಪೋಸ್ಟ್ ಮಾಡಲಾದ ಸಂದೇಶಗಳಿಗೆ ಸಂದೇಶ ಸಂಪಾದನೆ ವೈಶಿಷ್ಟ್ಯವನ್ನು ನಿಷ್ಕ್ರಿಯಗೊಳಿಸಲು ನಿರ್ದೇಶನ ನೀಡಲಾಗಿದೆ ಎಂದು ತಿಳಿಸಿದೆ. ಸಾರ್ವಜನಿಕ ಸುವ್ಯವಸ್ಥೆಯ ಹಿತದೃಷ್ಟಿಯಿಂದ ಮತ್ತು ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳನ್ನು ವಂಚಿಸಲು ಈ ವೇದಿಕೆಯನ್ನು ಬಳಸಿಕೊಂಡಿದ್ದರ ಹಿನ್ನೆಲೆಯಲ್ಲಿ ಈ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆ 2026 ಪ್ರವೇಶ ಪತ್ರ ಡೌನ್ಲೋಡ್ ಸೌಲಭ್ಯವನ್ನು ಪ್ರಾರಂಭ ಮಾಡಿದ 24 ಒಳಗೆ 10 ಹೆಚ್ಚು ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ತಿಳಿಸಿದೆ. ಎಲ್ಲಾ ಅಭ್ಯರ್ಥಿಗಳಿಗೆ ಸುಗಮ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಸರ್ವರ್ಗಳಲ್ಲಿನ ಒತ್ತಡವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ಎಂದು ಸಂಸ್ಥೆ ತಿಳಿಸಿದೆ. ವಾಹನಗಳಲ್ಲಿ E20 ಇಂಧನವನ್ನು ಬಳಸುವುದರಿಂದ ವಾಹನ ವಿಮೆ ಹಕ್ಕುಗಳು ರದ್ದಾಗುತ್ತವೆ ಎಂಬ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದ ಸಂದೇಶಗಳನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಈ ಕುರಿತು ಸ್ಪಷ್ಟನೆ ನೀಡಿರುವ ಪಿಐಬಿಯ ಸತ್ಯಶೋಧನಾ ಘಟಕ ಈ ಸುದ್ದಿ ಸಂಪೂರ್ಣ ಸುಳ್ಳಾಗಿದ್ದು ಆಧಾರರಹಿತವಾಗಿದೆ ಎಂದು ತಿಳಿಸಿದೆ. E20 ಇಂಧನವನ್ನು ಬಳಸಿದರೂ ಸಹ ಮೋಟಾರು ವಿಮೆ ಪಾಲಿಸಿಗಳು ಎಂದಿನಂತೆ ಸಿಂಧುವಾಗಿರುತ್ತವೆ ಹಾಗೂ ನಿಯಮಾನುಸಾರ ವಿಮಾ ಸೌಲಭ್ಯಗಳು ದೊರೆಯಲಿವೆ ಎಂದು ಪಿಐಬಿ ಸ್ಪಷ್ಟಪಡಿಸಿದೆ. ಸಾರ್ವಜನಿಕರು ಇಂತಹ ಯಾವುದೇ ಸುಳ್ಳು ವದಂತಿಗಳಿಗೆ ಕಿವಿಗೊಡಬಾರದು ಎಂದು ವಿನಂತಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಕೇವಲ ಕಾಯಂ ಅಲ್ಲದ ಸದಸ್ಯರ ಸಂಖ್ಯೆಯನ್ನು ಮಾತ್ರ ಹೆಚ್ಚಿಸುವ ಪ್ರಸ್ತಾಪವನ್ನು ಭಾರತ ತಿರಸ್ಕರಿಸಿದೆ. ಇಂತಹ ಅಪೂರ್ಣ ಸುಧಾರಣಾ ಕ್ರಮವು ಕೇವಲ ವಿಫಲತೆಯ ಅಂಚಿಗೆ ಮತ್ತಷ್ಟು ತಳ್ಳುತ್ತದೆ ಎಂದು ಭಾರತ ತಿಳಿಸಿದೆ. ಭದ್ರತಾ ಮಂಡಳಿಯ ಸುಧಾರಣೆಗಾಗಿ ನಡೆದ ಅಂತರ್ ಸರ್ಕಾರಿ ಮಾತುಕತೆ IGN ಸಭೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿ ಪಿ ಹರೀಶ್, ಮಂಡಳಿಯ ಕಾಯಂ ಸದಸ್ಯತ್ವವನ್ನು ವಿಸ್ತರಿಸದೆ ಕೈಗೊಳ್ಳುವ ಯಾವುದೇ ಸುಧಾರಣೆಯು ಸದ್ಯ ಮಂಡಳಿಯಲ್ಲಿರುವ 5 ಪ್ರಮುಖ ರಾಷ್ಟಗಳ ನಿರ್ಧಾರ ಕೈಗೊಳ್ಳುವ ಏಕಸ್ವಾಮ್ಯ ಅಧಿಕಾರವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು. ಇಟಲಿ ಮತ್ತು

0: ಒಮನ್ನ ಮಸ್ಕತ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಈ ಮಾಹಿತಿ ಹಂಚಿಕೊಂಡಿದ್ದು, ಭಾರತೀಯ ರಾಯಭಾರಿಗಳು ಸಿಬ್ಬಂದಿಯನ್ನು ಭೇಟಿಯಾಗಿ ಧೈರ್ಯ ತುಂಬಿದ್ದಾರೆ ಹಾಗೂ ಅವರು ಸುರಕ್ಷಿತ ಪ್ರಯಾಣಕ್ಕೆ ಶುಭ ಹಾರೈಸಿದ್ದಾರೆ ಎಂದು ತಿಳಿಸಲಾಗಿದೆ. ವಿದೇಶಗಳಲ್ಲಿರುವ ಭಾರತೀಯರ ನಾಗರಿಕರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ತಮ್ಮ ಕಚೇರಿ ಸದಾ ಬದ್ಧವಾಗಿದೆ ಎಂದು ರಾಯಭಾರ ಕಚೇರಿ ಪುನರುಚ್ಚರಿಸಿದೆ. ಪಲಾವ್ ದೇಶದ ಧ್ವಜ ಹೊತ್ತ ಎಂಟಿ ಸಟಬೆಲ್ಲೋ ಹಡಗು ಒಮಾನ್ನ ಸೋಹರ್ ಕರಾವಳಿಯಿಂದ ಸುಮಾರು 30 ನಾಟಿಕಲ್ ಮೈಲಿ ದೂರದಲ್ಲಿದ್ದಾಗ ದಾಳಿಗೆ ಒಳಗಾಗಿತ್ತು. ಘಟನೆಯ ಬೆನ್ನಲ್ಲೇ ಒಮಾನ್ ಕಡಲ ಭದ್ರತಾ ಕೇಂದ್ರಕ್ಕೆ ಮಾಹಿತಿ ನೀಡಿ ಒಮಾನ್ ಅಧಿಕಾರಿಗಳು ತಕ್ಷಣವೇ ಭಾರೀ ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭಿಸಿದ್ದರು. ಈ ಕಾರ್ಯಾಚರಣೆಯ ಮೂಲಕ 21 ಭಾರತೀಯರನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಆದರೆ ಈ ಕಡಲ ದುರಂತದಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿದ್ದರು. ಕ್ಯಾಲಿಫೋರ್ನಿಯಾದಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಜಿ ಗುಂಪಿನ ಪಂದ್ಯದಲ್ಲಿ ಇರಾನ್ ಮತ್ತು ನ್ಯೂಜಿಲೆಂಡ್ ತಂಡಗಳು 2-2 ಗೋಲುಗಳ ಅಂತರದಲ್ಲಿ ಸಮಬಲ ಸಾಧಿಸಿ ಪಂದ್ಯವನ್ನು ಡ್ರಾನಲ್ಲಿ ಅಂತ್ಯಗೊಳಿಸಿವೆ. ಇದಕ್ಕೂ ಮುನ್ನ ಫ್ಲೋರಿಡಾದಲ್ಲಿ ನಡೆದ ಸೌದಿ ಅರೇಬಿಯಾ ಮತ್ತು ಉರುಗ್ವೆ ನಡುವಿನ ಹೆಚ್ ಗುಂಪಿನ ಪಂದ್ಯ ಸಹ ಡ್ರಾನಲ್ಲಿ ಅಂತ್ಯಗೊಂಡಿತು. ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಈಸ್ಟ್ ರದರ್ಫೋರ್ಡ್ನಲ್ಲಿ ನಡೆಯಲಿರುವ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ನೇಷನ್ ಕಪ್ನ ಮಹಿಳಾ ಹಾಕಿಯಲ್ಲಿ ಭಾರತವು ತನ್ನ 2ನೇ ಎ ಗುಂಪಿನ ಪಂದ್ಯದಲ್ಲಿ ಜಪಾನ್ ಅನ್ನು 2-1 ಗೋಲುಗಳಿಂದ ಸೋಲಿಸುವ ಮೂಲಕ ಸೆಮಿಫೈನಲ್ಸ್ಗೆ ಲಗ್ಗೆಯಿಟ್ಟಿದೆ. ಭಾರತದ ಪರ ನಾಯಕಿ ಸಲೀಮಾ ಟೆಟೆ ಮತ್ತು ಲಾಲ್ರೇಸ್ ಮಿಯಾಮಿ ಭಾರತಕ್ಕಾಗಿ ಗೋಲು ಗಳಿಸಿದರು. ಜಪಾನ್ ಪರ ಹಿರಾಮಿಟ್ಸು ಐ ಏಕೈಕ ಗೋಲು ಗಳಿಸಿದರು. ಈ ಗೆಲುವಿನೊಂದಿಗೆ ಭಾರತ ಎ ಗುಂಪಿನಲ್ಲಿ ಅಗ್ರಸ್ಥಾನಕ್ಕೆ ಏರಿತು. ಗುರುವಾರ ನಡೆಯಲಿರುವ ಪಂದ್ಯದಲ್ಲಿ ಭಾರತ ಉರುಗ್ವೆಯನ್ನು ಎದುರಿಸಲಿದೆ. ಪುರುಷರ ಹಾಕಿಯಲ್ಲಿ ಭಾರತವು ನೆದರ್ಲ್ಯಾಂಡ್ಸ್ನ ರೋಟರ್ಡ್ಯಾಮ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ಪ್ರೊ ಲೀಗ್ನಲ್ಲಿ ಜರ್ಮನಿಯನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಇಂದು ಪಾಲ್ಗೊಳ್ಳಲು ಫ್ರಾನ್ಸ್ನ ಏವಿಯನ್ಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಕೈಜೋಡಿಸಲು ಯುವಜನತೆಗೆ ಕರೆ ನೀಡಿದ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆ, ಕಾಯಂ ಅಲ್ಲದ ಸದಸ್ಯತ್ವ ವಿಸ್ತರಣೆ ಪ್ರಸ್ತಾಪ ತಿರಸ್ಕರಿಸಿದ ಭಾರತ. ಒಮಾನ್ ಕರಾವಳಿ ದುರಂತ, ಸ್ವದೇಶಕ್ಕೆ ಮರಳಿದ ಎಂಟಿ ಸಟಬಲ್ಲೋ ಹಡಗಿನ 21 ಭಾರತೀಯ ಸಿಬ್ಬಂದಿ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಇರಾನ್ ನ್ಯೂಜಿಲೆಂಡ್ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೆಲವು ಜಾಹೀರಾತುಗಳು.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ. ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್.
1: ಕೆಟ್ಟು ಪುಟ್ಟು ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಜಾನಕಿ ಗೀತೆ ಆಡಿದ್ದಾರೆ. ಜಿ ಉದಯಶಂಕರ್ ಅವರ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಟಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
1: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ ಆಕಾಶವಾಣಿ. ಇನ್ನು ಮುಂದೆ ಚೈತ್ರವನ ಕಾರ್ಯಕ್ರಮ. ಮೊದಲಿಗೆ ಜಾಹೀರಾತು.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ.
4: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 17ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್. ಮಂಜುನಾಥ್. ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ KV ಚಂದ್ರಮೌಳಿ.
5: ಪಾಂಡವರ ಅಶ್ವಮೇಧದ ಕುದುರೆ ಮಣಿಪುರದ ವನವನ್ನು ಬಹಳ ಬೇಗ ಪ್ರವೇಶ ಮಾಡಿಬಿಟ್ಟಿದೆ. ಆ ನಗರದ ಬೀದಿಗಳನ್ನು ನೋಡ್ತಾ ನೋಡ್ತಾ ಅರ್ಜುನ ಬರ್ತಾ ಇರಬೇಕಾದ್ರೆ ಹಂಸಧ್ವಜನನ್ನು ಕಂಡು ಪ್ರಶ್ನಿಸ್ತಾನಂತೆ ನಗ್ತಾ. ಅತ್ಯಂತ ವೈಭವದ ಇಂತಹ ರಾಜ್ಯವನ್ನ ಯಾರಪ್ಪ ಪಾಲಿಸ್ತಾ ಇದ್ದಾರೆ? ಅಂತಹ ವೀರ ಯಾರು? ಪಾರ್ಥ, ಈ ಮಣಿಪುರ ಅನ್ನುವ ನಗರವನ್ನ ಬಭ್ರುವಾಹನ ಅನ್ನುವ ಪ್ರಖ್ಯಾತ ದೊರೆ ಆಳ್ತಾ ಇದ್ದಾನೆ. ನಕುಲ ಧ್ವಜವನ್ನು ಹೊಂದಿರತಕ್ಕಂಥವನು, ತುಂಬ ಖ್ಯಾತಿಯನ್ನು ಗಳಿಸಿದ್ದಾನೆ, ಜನರೆಲ್ಲರಿಂದ ಮೆಚ್ಚುಗೆಯನ್ನೂ ಪಡ್ಕೊಂಡಿದ್ದಾನೆ. ಇಂತಹ ಶೂರ, ಸತ್ಯಸಂಧ, ಧರ್ಮಾತ್ಮನಾಗಿರ್ತಕ್ಕಂತಹ ಬಭ್ರುವಾಹನ ಖಂಡಿತವಾಗಿ ಕುದುರೆಯನ್ನ ಕಟ್ಟಬಹುದು, ಅವನು ಬಂಧಿಸದೆ ಇರಲಾರ.

ಯಥಾ ರಾಜ ತಥಾ ಪ್ರಜಾ. ಈ ಮಣಿಪುರದ ಪ್ರಜೆಗಳು ಕೂಡ ಸದಾ ಶ್ರೀಹರಿಯ ನಾಮಸ್ಮರಣೆಯನ್ನು ಮಾಡ್ತಾ ಭಜನೆಯನ್ನು ಮಾಡ್ತಾ ಆನಂದದಿಂದ ಇದ್ದಾರೆ. ಧರ್ಮವನ್ನು ಅವರು ಎಂದೂ ಕೂಡ ಬಿಟ್ಟಿಲ್ಲ, ಬಹಳ ಜ್ಞಾನಿಗಳಾಗಿದ್ದಾರೆ. ಸತ್ಯವನ್ನು ಒಂದು ವ್ರತದ ರೀತಿಯಲ್ಲಿ ಅವರು ಪರಿಪಾಲಿಸ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅರಿಷಡ್ವರ್ಗದಲ್ಲಿ ಒಂದಾದಂತಹ ಕೋಪವನ್ನು ತ್ಯಜಿಸಿಬಿಟ್ಟಿದ್ದಾರೆ. ಸದಾ ಅಹಿಂಸಾಪರರಾಗಿದ್ದಾರೆ. ತಮ್ಮ ತಮ್ಮ ಆತ್ಮದ ಸ್ವರೂಪವನ್ನು ತಿಳ್ಕೊಂಡಿರ್ತಕ್ಕಂತಹ ಜ್ಞಾನಿಗಳಾಗಿದ್ದಾರೆ. ಅತಿ ಬಲರೂ ಆಗಿದ್ದಾರೆ, ದಾನಿಗಳೂ ಆಗಿದ್ದಾರೆ. ಈ ಎಲ್ಲ ವಿಶೇಷಗಳ ಜೊತೆ ಜೊತೆಯಲ್ಲಿ ಶುಚಿಯಾದ ಒಳ್ಳೆಯ ಜೀವನವನ್ನು, ಸಾತ್ವಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಕೇವಲ ವೀರರಷ್ಟೇ ಅಲ್ಲ, ಬುದ್ಧಿವಂತರೂ ಕೂಡ ಆಗಿದ್ದಾರೆ. ಅಸೂಯೇ ಅವರಲ್ಲಿ ಯಾವತ್ತೂ ಸುಳಿದಿಲ್ಲ. ಇನ್ನು ಶಸ್ತ್ರಾಸ್ತ್ರಗಳ ಪ್ರೌಢಿಮೆಯಂತೂ ಅತಿ ಹೆಚ್ಚಾಗಿದೆ ಅಂತ ಹಂಸಧ್ವಜ ಅರ್ಜುನನಿಗೆ ಹೇಳ್ತಾ ಇದ್ದಾನೆ.

ಈ ರಾಜ್ಯದ ಸ್ತ್ರೀಯರೂ ಸಹ ಶ್ರೇಷ್ಠವಾದ ಸಚ್ಚಾರಿತ್ರ್ಯವುಳ್ಳವರು. ಯೋಗಿ ಜನಗಳ ಹಾಗೆ ಉತ್ತಮವಾದ ಆಹಾರ ಸೇವನೆಯನ್ನು ಮಾಡ್ತಾ ಅಷ್ಟೇ ರೀತಿಯಲ್ಲಿ ಪಾತಾಳಲೋಕದ ಭೋಗಿಗಳಂತೆ ವಿಲಾಸಿಗಳಾಗಿಯೂ ಇದ್ದಾರೆ. ನಾವೇನು ಧರ್ಮಾರ್ಥ ಕಾಮ ಮೋಕ್ಷಗಳು ಅಂತ ಹೇಳ್ತೀವಿ, ಆ ಕ್ರಮಬದ್ಧವಾಗಿ ಅದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಎಲ್ಲಿಯೂ ಅಧರ್ಮ ಇಲ್ಲ, ಅತ್ಯಂತ ಪ್ರೀತಿ ಪ್ರೇಮಗಳಿಂದ ಕೂಡಿರತಕ್ಕಂತಹ ಸಂಸಾರ ಜೀವನವನ್ನು ನಡೆಸ್ತಾ ಇದ್ದಾರೆ. ಯಾರಲ್ಲಿ ಕೂಡ ಆ ಸ್ತ್ರೀಯರಲ್ಲಿ ಸ್ವಲ್ಪವೂ ದೋಷವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಗಂಧರ್ವ ಶಾಸ್ತ್ರದ ರೀತಿಯಂತೆ ಪ್ರೀತಿಯ ಅನುಬಂಧವನ್ನು ಹೊಂದಿದ್ದಾರೆ. ಹಾಗಾಗಿ ಪತಿವ್ರತ ಶಿರೋಮಣಿಗಳಾಗಿದ್ದಂಥವರು ಕುಟುಂಬದ ನೆಮ್ಮದಿಯಿಂದ ಧರ್ಮ ಹೇಳಿದಂತೆ ಕೇಳಿಕೊಂಡು ತಮ್ಮ ಬದುಕನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿನ ಸ್ತ್ರೀಯರು ಕೂಡ ಅಷ್ಟೇ ದೊಡ್ಡ ಸ್ಥಾನದ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ.

ಧರ್ಮೋ ರಕ್ಷಿತಿ ರಕ್ಷಿತಃ, ಯಾರು ಧರ್ಮವನ್ನು ಕಾಪಾಡ್ತಾರೋ ಅವರನ್ನು ಧರ್ಮದಿಂದ ಆ ಧರ್ಮವೂ ಕೂಡ ಕಾಪಾಡುತ್ತೆ ಅಂತಕ್ಕಂತಹ ಭಗವಂತನ ಮಾತುಗಳನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಮಣಿಪುರದ ಸ್ತ್ರೀ ಪುರುಷರೆಲ್ಲರೂ ಕೂಡ ಯಾವುದೇ ಪಾಪಕರ್ಮಗಳನ್ನು ಮಾಡಿಲ್ಲದಲೇ ಇರುವುದರಿಂದ ಲಕ್ಷ್ಮೀಕಾಂತನಾಗಿರ್ತಕ್ಕಂತಹ ಶ್ರೀಹರಿ ತನ್ನ ಮನಸ್ಸಿನಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾನಂತೆ. ಈ ರಾಜ್ಯವೇ ನನಗೆ ಎರಡನೇ ವೈಕುಂಠವಾಗಿದೆ ಅಂತ ಹೇಳಿ ಭಾವಿಸಿ ಕಾಪಾಡ್ತಾ ಇದ್ದಾನೆ. ಎಲ್ಲಿ ವಿಷ್ಣು ಸಾನ್ನಿಧ್ಯ ಇದೆ ಹಾಗಾಗಿ ಇಡೀ ನಗರ ಪವಿತ್ರವಾಗಿದೆ. ರಾಜಭಕ್ತಿಯಲ್ಲಂತೂ ಎಲ್ಲರೂ ಶ್ರೇಷ್ಠರಾಗಿದ್ದಾರೆ. ಹಾಗಾಗಿ ಈ ಬಬ್ರುವಾಹನ ಯಜ್ಞಾಶ್ವವನ್ನು ಕಟ್ಟಿದರೆ, ಅಕಸ್ಮಾತ್ ಕಟ್ಟಿದರೆ ಅದನ್ನು ಬಿಡಿಸಿಕೊಂಡು ಬರತಕ್ಕಂತಹ ಶೂರರನ್ನು ನಾನು ಕಾಣೆ, ನನಗೆ ಗೊತ್ತಿಲ್ಲ ಅಂತ ಹೇಳಿ ಹಂಸಧ್ವಜ ಸ್ವಲ್ಪ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾನೆ. ಮೇಲಾಗಿ ನೆನಪಿಸ್ಕೊಳ್ತಾನೆ, ಶ್ರೀಕೃಷ್ಣನ ಕೃಪೆ ನಮ್ಮ ಮೇಲೆ ಹೇಗಿದೆಯೋ ಗೊತ್ತಿಲ್ಲ, ಅದು ಇದ್ದರೆ ಮಾತ್ರ ನಾವು ಇಲ್ಲಿಂದ ಸರಿಯಾದ ದಾರಿಯಲ್ಲಿ ಮುನ್ನಡೆಯಬಹುದು. ಹಾಗಾಗಿ ಈ ಮಾತುಗಳನ್ನು ಹಂಸಕೇತು ಅರ್ಜುನನಿಗೆ ಹೇಳ್ತಾ ಇದ್ದಾನೆ.

ಹಂಸಕೇತುವಿನ ಈ ಮಾತುಗಳನ್ನು ಕೇಳ್ತಾ ನಿಂತಿದ್ದ ಮೈಮರೆತು ಅರ್ಜುನ. ಆ ಸಮಯದಲ್ಲಿ ಒಂದು ದೊಡ್ಡ ಅಪಶಕುನಾದ ಘಟನೆ ನಡೆದುಬಿಡ್ತು. ಕಿರೀಟಿ ಅನ್ನತಕ್ಕಂತಹ ಬಿರುದನ್ನು ಹೊಂದಿದಂತಹ ಅರ್ಜುನನ ಕಿರೀಟದ ತುದಿಯ ಮೇಲೆ ಹಾರಿ ಹೋಗ್ತಾ ಇದ್ದಂತಹ ಒಂದು ಮುದಿ ಹದ್ದು ಇದ್ದಕ್ಕಿದ್ದಂತೆ ಬಂದು ತನ್ನ ಕಾಲುಗಳನ್ನು ಊರಿ ನಿಂತ್ಕೊಂಡ್ಬಿಡ್ತು. ಈ ದೃಶ್ಯವನ್ನು ಕಂಡಂತ ಎಲ್ಲರೂ ಕೂಡ ಹೆದರ್ಕೊಂಡಿದ್ದಾರೆ. ತಕ್ಷಣದಲ್ಲಿ ನೀಲಧ್ವಜನಾದಿಯಾಗಿ ಎಲ್ಲರೂ ಕೂಡ ತಮ್ಮ ತಮಗೇ ಚಿಂತೆ ಮಾಡ್ತಾ ಇದ್ದಾರೆ. ಓಹೋ, ಇದು ಬಹುಶಃ ಜಯಸೂಚಕವಲ್ಲ. ಅಯ್ಯೋ, ಅರ್ಜುನನಿಗೆ ಯಾವ ಕಂಟಕ ಕಾದಿದೆಯೋ ಇಲ್ಲಿ ಈ ಮಣಿಪುರದಲ್ಲಿ, ಶಿವಶಿವ ಅಂತ ಹೇಳಿ ದುಗುಡವನ್ನು ಮನಸ್ಸಿನಲ್ಲಿಯೇ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದೇ ರೀತಿಯಲ್ಲಿ ಅಳುಕ್ತಾ ಚಿಂತೆ ಮಾಡ್ತಾ ಹೇಗೆ ಮಾತನಾಡೋದು ಅನ್ನೋದು ಗೊತ್ತಿಲ್ಲದಲೇ ಒದ್ದಾಡ್ತಾ ಇದ್ದಾರೆ.

ಈ ಕಡೆ ಇಂಥ ಅಪಶಕನ ಆದರೆ ಆ ಕಡೆ ಮಣಿಪುರದಲ್ಲಿ ಒಂದು ಉತ್ತಮ ಯಾಗಾಶ್ವ ಬಂದಿದೆ ಅನ್ನುವ ಸುದ್ದಿಯನ್ನು ತಿಳಿದಂತಹ ಬಬ್ರುವಾಹನ ಆಶ್ಚರ್ಯವನ್ನು ಪಡ್ತಾ ಇದ್ದಾನೆ. ಅದರೊಂದಿಗೆ ಬಂದಿರತಕ್ಕಂತಹ ರಾಜರುಗಳ ವೃತ್ತಾಂತವನ್ನು ಕೇಳಿ ತಿಳ್ಕೊಂಡಿದ್ದಾನೆ. ತಕ್ಷಣದಲ್ಲಿಯೇ ಭಟರನ್ನು ಕಳುಹಿಸಿ ಆ ಉತ್ತಮವಾದ ಮುತ್ತು ಚಿನ್ನದ ಆಭರಣಗಳಿಂದ ಕೂಡಿದಂತಹ ವಿಸ್ತಾರವಾದ ಆ ಹಣೆಯನ್ನು ಗಂಧ ಹೂವುಗಳಿಂದ ಪೂಜಿಸಿರ್ತಕ್ಕಂತಹ ಕುದುರೆಯನ್ನು ಅಕ್ಷತೆಗಳಿಂದ ಪೂಜಿಸಿದಂತಹ ಕುದುರೆಯ ಆ ಹಣೆಯಲ್ಲಿ ರಾರಾಜಿಸ್ತಾ ಇದ್ದಂತಹ ಪಟ್ಟಿಯನ್ನು ನೋಡ್ತಾ ಇದ್ದಾನೆ. ತಂದು ನೇರವಾಗಿ ಉದ್ಯಾನವನದಲ್ಲಿ ಕಟ್ಟಿ ಅದರ ಹಣೆಯ ಮೇಲಿದ್ದಂತಹ ಆ ಬರವಣಿಗೆಯನ್ನು ಓದ್ಕೊಳ್ತಾ ಇದ್ದಾನೆ.

ಅಷ್ಟು ಹೊತ್ತಿಗೆ ಸೂರ್ಯ ಅಸ್ತವಾಗಿದೆ. ತಾವರೆಗಳು ತಮ್ಮ ದಳಗಳನ್ನು ಮುದುಡಿಕೊಂಡಿತಾ ಇದೆ. ಎಲ್ಲ ಹಕ್ಕಿ ಪಕ್ಷಿಗಳು ಕೂಡ ದಿನದ ಆ ಸಂಜೆಯಲ್ಲಿ ತಮ್ಮ ತಮ್ಮ ಗೂಡೊಳಕ್ಕೆ ಸೇರಿಕೊಳ್ತಾ ಇದೆ. ಕತ್ತಲೆಯು ನಿಧಾನವಾಗಿ ಕಾಲೂರಿ ದಟ್ಟವಾಗಿ ಹರಡ್ತಾ ಇದೆ. ಪಶ್ಚಿಮ ದಿಕ್ಕಿನಲ್ಲಿ ಹೊತ್ತಿ ಉರಿದ ನಂತರ ಕೆಂಪಾದ ಕೆಂಡದ ಹಾಗೆ ಸೂರ್ಯ ಮಂಡಲವು ಶೋಭಿಸ್ತಾ ಇದೆ. ಚಕ್ರವಾಕ ಪಕ್ಷಿಗಳು ಈವರೆಗೆ ಸಂತೋಷದಿಂದ ಇದ್ದಂತಹವು ತಮಗೆ ಒದಗಿದಂತಹ ವಿರಹದಿಂದ ಕೊರಗ್ತಾ ಇದ್ದುವೆ.

ಸುಂದರರಾದ ತರುಣಿಯರು ರತ್ನದ ಅಲಂಕಾರಗಳೆಲ್ಲವನ್ನು ಬಿಟ್ಟು ಮಧುರವಾದಂತಹ ಪ್ರೀತಿಯ ಭಾವನೆಗಳನ್ನು ಹೊಂದತಕ್ಕಂತಹ ಒಂದು ಕಾಲ, ಹಾಗೆ ನಕ್ಷತ್ರದ ಆಭರಣಗಳನ್ನು ಧರಿಸಿದಂತಹ ಹೆಣ್ಣಿನ ಹಾಗೆ ಆಕಾಶವು ಕಾಣ್ತಾ ಇದೆಯಂತೆ. ಅಂದರೆ ಕೆಂಪಾದ ನಕ್ಷತ್ರಗಳು ಹೊಳೆದು ಮೂಡ್ತಾ ಇದೆ, ಕತ್ತಲೆಯು ಕೂಡ ನಿಧಾನವಾಗಿ ಆವರಿಸ್ತಾ ಇರುವ ಹಾಗೆ ಅತ್ಯಂತ ಮಧುರವಾಗಿರತಕ್ಕಂತಹ ಮಧು ಎಂಬತಕ್ಕಂತಹ ಪ್ರೇಮರಾಗ, ಆ ಪ್ರೀತಿಯ ಜೇನೆಂಬತಕ್ಕಂತಹ ಒಂದು ಸಿಹಿಯಾದಂತಹ ಮನೋಭಾವನೆ ತುಂಬಿಕೊಂಡಿದೆ ಎಲ್ಲರಲ್ಲಿ ಕೂಡ. ಹಾಗಾಗಿ ದಿನದ ಆ ರಾತ್ರಿಯ ಹೊತ್ತಿಗೆ ಸರ್ವರೂ ಸುಖಭೋಗದಲ್ಲಿ ಮಗ್ನರಾಗಿದ್ದಾರೆ.

ಅರ್ಜುನನ ಸೈನ್ಯ ಸಾಗರ ಅಧಿಕವಾಗಿ ಮಣಿಪುರದ ಹೊರಗೆ ಬೀಡಿಬಿಟ್ಟಿದೆ. ನಗರದ ಉದ್ಯಾನಗಳಲ್ಲಿ ಬೀದಿಗಳಲ್ಲಿ ವಿಶ್ರಾಂತಿಯನ್ನು ಪಡೀತಾ ಇದ್ದಾರೆ. ಈ ಕಡೆ ಬಬ್ರುವಾಹನ ಸಂಜೆಯಾಗಿದೆ, ಶುದ್ಧನಾಗಿ ಸಂಧ್ಯಾ ವಂದನಾದಿಗಳನ್ನು ಆಚರಣೆ ಮಾಡಿದ್ದಾನೆ. 10,000 ಕಂಬಗಳಿಂದ ರಚಿತವಾಗಿರತಕ್ಕಂತಹ ಅದ್ಭುತವಾದಂತಹ ಆಸ್ಥಾನ ಮಂಟಪಕ್ಕೆ ಹೋಗಿದ್ದಾನೆ. ಅತ್ಯಂತ ಸಂಭ್ರಮ ಸಡಗರಗಳಿಂದ ಸಿಂಹಾಸನದಲ್ಲಿ ಕೂತ್ಕೊಂಡು ಆ ರಾತ್ರಿಯೇ ಪ್ರಮುಖರೆಲ್ಲರ ಸಭೆಯನ್ನು ನಡೆಸ್ತಾ ಇದ್ದಾನೆ ಆ ಆಸ್ಥಾನ ಮಂಟಪದಲ್ಲಿ.

ಬಹುಶಃ ಆಸ್ಥಾನದ ಒಂದು ಆ ಮಂಟಪದ ನಿರ್ಮಾಣದ ವೈಭವವನ್ನು ನೋಡಿದ್ರೆ ಬಬ್ರುವಾಹನನ ಐಶ್ವರ್ಯ ಎಷ್ಟಿದೆ ಅನ್ನುವುದನ್ನು ಊಹೆ ಮಾಡಿಕೊಳ್ಬಹುದಾಗಿತ್ತು ಏನೋ. ಹಾಗಾಗಿ ಇಲ್ಲಿ ಲಕ್ಷ್ಮೀಶ ಆಸ್ಥಾನ ರಚನೆಯ ವೈಭವವನ್ನು ಹೇಳ್ತಾ ಇದ್ದಾನೆ, ಆ ಕೌಶಲ್ಯವನ್ನು ತಿಳಿಸ್ತಾನೆ. ಥಳಥಳ ಹೊಳಿತಾ ಇದೆಯಂತೆ ನೆಲ, ಶ್ರೇಷ್ಠವಾದಂತಹ ರತ್ನದ ಜಗುಲಿ ನಿರ್ಮಾಣ ಆಗಿದೆ. ಆ ಕಂಬಗಳೆಲ್ಲವೂ ಕೂಡ ವಜ್ರ ಖಚಿತವಾಗಿರ್ತಕ್ಕಂತಹ ಮಣಿಗಳಿಂದ ಶೋಭಿಸ್ತಾ ಇದೆ. ಇನ್ನು ಕಂಬವನ್ನು ನಿಲ್ಲಿಸಿರ್ತಕ್ಕಂತಹ ಬೋದಿಗೆಗಳು ಕೂಡ ರತ್ನದಿಂದ ಮಾಡಿದೆಯಂತೆ. ನವರತ್ನಗಳಾದ ಗೋಮೇಹಿಕಾ, ಪುಷ್ಯರಾಗ ಈ ಎಲ್ಲವುಗಳಿಂದ ಚಿನ್ನದ ಬೊಂಬೆಗಳಂತೆ ಹೊಳಿತಾ ಇದೆಯಂತೆ ಆ ಚಾವಡಿ. ಕಂಬ ಕಂಬಗಳಲ್ಲಿರ್ತಕ್ಕಂತಹ ಮೂರ್ತಿಗಳು, ಆ ಪ್ರತಿಮೆಗಳು, ಇವೆಲ್ಲವೂ ಕೂಡ ನೋಡುಗರನ್ನು ಆಶ್ಚರ್ಯಚಕಿತರನ್ನಾಗಿಸುವುದಷ್ಟೇ ಅಲ್ಲ, ಮನರಂಜನೆಯನ್ನು ಸಂತೋಷವನ್ನು ಉಂಟು ಮಾಡ್ತಾ ಇದೆ.

ಆಸ್ಥಾನದ ಎಲ್ಲ ಕಡೆ ನೋಡಿ ನೋಡ್ತಾ ಇದ್ರು ಹಾಗೇನೆ ಎಲ್ಲ ದಿಕ್ಕುಗಳಲ್ಲಿ ಸ್ತ್ರೀ ಪುತ್ಥಳಿಗಳು ಶೋಭಿಸ್ತಾ ಇದೆಯಂತೆ. ಮೊಗ್ಗಿನ ಮಾಲೆ ಮುಡಿತಾ ಇರತಕ್ಕಂತಹದ್ದು, ತಿಲಕವನ್ನು ಹಣೆಗೆ ಇಡ್ತಾ ಇರತಕ್ಕಂತಹ ಬೊಂಬೆ, ಮುಖವನ್ನು ತಿರುಗಿಸಿ ಕನ್ನಡಿಯಲ್ಲಿ ತನ್ನ ಅಲಂಕಾರವನ್ನು ನೋಡಿಕೊಳ್ತಾ ಇರತಕ್ಕಂತಹ ಒಬ್ಬ ಪುತ್ಥಳಿ, ನಾನಾ ರೀತಿಯ ನರ್ತನದ ಭಂಗಿಗಳು, ವೀಣೆ ಮುಂತಾದಂತಹ ವಾದ್ಯಗಳನ್ನು ನುಡಿಸ್ತಾ ಇರತಕ್ಕಂತಹದ್ದು, ನಾನಾ ಕಲೆಗಳನ್ನು ತೋರಿಸ್ತಾ ಇರತಕ್ಕಂತಹ ಕಣ್ಣಿಗೆ ಆನಂದದಾಯಕವಾದಂತಹ ಆ ಪುತ್ಥಳಿಗಳು ಬಹುಶಃ ನೋಡುಗರಿಗೆ ಹೇಗೆ ಕಾಣಿಸ್ತಾ ಇದೆಯಪ್ಪ ಅಂದರೆ, ಅವು ಸಜೀವವಾದಂತಹ ಸಾಮಾನ್ಯರಾಗಿರ್ತಕ್ಕಂಥ ಸುಂದರಿಯ ಸ್ತ್ರೀಯೇ ಅದಾಗಿದೆ ಅನ್ನುವ ಹಾಗೆ ಆ ಬೊಂಬೆಗಳು ಕಾಣ್ತಾ ಇದೆ. ನವರತ್ನಭೂಷಣದ ಆ ಎಲ್ಲ ಕಡೆಯ ಕಾಂತಿಯಿಂದ ಸಭೆಯೂ ಕೂಡ ಶೋಭಾಯಮಾನವಾಗಿದೆ.

ಹಂಸ ಪಕ್ಷಿಗಳಿದೆ, ಬೆಳದಿಂಗಳ ಹಕ್ಕಿ ಇದೆ, ಕ್ರೌಂಚ ಪಕ್ಷಿಗಳಿವೆ, ಗಿಳಿ, ಕೋಗಿಲೆಗಳು, ದುಂಬಿಗಳು, ನಾನಾ ರೀತಿಯ ಹಕ್ಕಿ ಪಕ್ಷಿಗಳು ಕೂಡ ಸಜೀವವಾಗಿದೆಯೇನೋ ಅನ್ನುವ ಹಾಗೆ ಆ ಬೊಂಬೆಗಳಲ್ಲಿ ಕಾಣ್ತಾ ಇದೆ. ಐದು ಮುಖಗಳನ್ನು ಹೊಂದಿರತಕ್ಕಂತಹ ಮೃಗ ಸಮೂಹಗಳು, ಆನೆ, ಕುದುರೆಗಳ ಸಮೂಹ, ಬಹುಶಃ ಬ್ರಹ್ಮನ ಸೃಷ್ಟಿಯಲ್ಲಿ ಮೂರು ಲೋಕದಲ್ಲೇ ಕಾಣದಲ್ಲಿ ಇರತಕ್ಕಂತಹ ಚಿತ್ರ ಪತ್ರಗಳಿಂದ, ವಿಚಿತ್ರವಾದಂತಹ ವಸ್ತುಗಳಿಂದ ಆ ಸಭೆ ಅತ್ಯಂತ ಮನೋಹರವಾಗಿ ಕಾಣ್ತಾ ಇದೆ.

ನೀಲಮಣಿಯ ಕಾಂತಿ, ಹೆಚ್ಚಾಗಿರುವ ಮುತ್ತುಗಳ ಬೆಳಕಿನ ರಾಶಿ, ಮಾಣಿಕ್ಯದ ಕಿರಣಗಳ ಕಾಂತಿ ಹಮ್ಮಿದೆ, ಹೊಮ್ಮಿದೆ, ಚಿಮ್ಮಿದೆ. ಸಂಜೆಯ ಕೆಂಪು, ಇದು ಹಗಲೋ ಇದು ರಾತ್ರಿಯೋ ಯಾವುದೂ ತಿಳಿಯದ ಹಾಗೆ, ಸಮಯದ ವ್ಯತ್ಯಾಸದ ಅರಿವೇ ಆಗದ ಹಾಗೆ ಆ ಮಹಾಸಭೆ ಸಾಕ್ಷಾತ್ ದೇವೇಂದ್ರನ ಮಹಾಸಭೆಯ ಮಂಟಪ. ಆ ವೈಭವಕ್ಕಿಂತ 8 ಪಟ್ಟು ಹೆಚ್ಚಾಗಿದೆ ಅನ್ನುವ ರೀತಿಯಲ್ಲಿ ನೋಡುಗರಿಗೆ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ. ಅಷ್ಟು ಅದ್ಭುತವಾಗಿದೆ.

ಕಸ್ತೂರಿ ಮುಂತಾದ ಸುವಾಸಿತ ದ್ರವ್ಯಗಳಿಂದ ನೆಲವನ್ನೆಲ್ಲ ಶುದ್ಧಗೊಳಿಸಿದ್ದಾರೆ. ಕುಂಕುಮಾದಿಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ. ಶ್ರೇಷ್ಠವಾದಂತಹ ಸುಗಂಧದ ಧೂಪದ ಸುವಾಸನೆ ಎಲ್ಲೆಲ್ಲೂ ಹರಡಿದೆ. ಕರ್ಪೂರ ಮತ್ತು ತೈಲಗಳಿಂದ ಉರಿತಾ ಇರತಕ್ಕಂತಹ ದೀಪಗಳು ಬೆಳಕನ್ನ ಚೆಲ್ತಾ ಇದ್ದವೆ. ಆಯುಧಗಳನ್ನು ಹಿಡಿದಿದ್ದಾರಲ್ಲ, ಅದು ಎಷ್ಟು ಹೊಳಪಿದೆ ಅಂದ್ರೆ ಈ ಎಲ್ಲ ಹೊಳಪುಗಳಿಂದ ಆ ಮಹಾಸಭೆ ಸಕಲ ರೀತಿಯ ಸೌಭಾಗ್ಯಗಳಿಂದ ಶೋಭಿಸ್ತಾ ಇತ್ತು. ಅಂತಹ ಶ್ರೇಷ್ಠ ಸಮಯದಲ್ಲಿ ರಾಜರ ಸಮೂಹದ ಸಹಿತವಾಗಿ ರಾಜಾಧಿರಾಜನಾದಂತಹ ಬಭ್ರುವಾಹನ ಆಸ್ಥಾನ ಮಂಟಪಕ್ಕೆ ಬಂದು ಸಿಂಹಾಸನದ ಮೇಲೆ ವಿರಾಜಮಾನನಾಗಿ ಕೂತ್ಕೊಂಡಿದ್ದಾನೆ.

ಲೆಕ್ಕಕ್ಕೆ ಸಿಗದಷ್ಟು ರಾಜರ ಸಮೂಹ ಆ ಸ್ಥಾನಕ್ಕೆ ಬಂದಿದೆ. ಅವರೆಲ್ಲರ ಕಿರೀಟಗಳ ಕಾಂತಿಯ ಅಲೆಗಳು ಎಲ್ಲ ಕಡೆ ಹಬ್ಬಿದೆ. ಸಭಾಮಣಿಗಳ ಸಮೂಹ ತಮ್ಮ ಕೈಗಳನ್ನು ಮುಗಿತಾ ರಾಜನನ್ನ ಅಭಿನಂದಿಸಲಿಕ್ಕೆ ಧಾವಿಸ್ತಾ ಇದ್ದಾರಂತೆ. ಅಂತಹ ಸಂದರ್ಭದಲ್ಲಿ ಅವರು ಕೊರಳಲ್ಲಿ ಧರಿಸಿದಂತಹ ಮುತ್ತುರತ್ನಗಳ ಹಾರ ಕೆಲವೊಮ್ಮೆ ಕಿತ್ತು ಚೆಲ್ಲಾಡಿ ಹರಡ್ತಾ ಇದೆಯಂತೆ ಆ ಸ್ಥಾನದಲ್ಲಿ. ಬಬ್ರುವಾಹನನ ಅವನನ್ನು ನೋಡುವುದೇ ತಮ್ಮ ಜನ್ಮದ ಸಾರ್ಥಕತೆ ಅಂತ ಭಾವಿಸಿರ್ತಕ್ಕಂತಹ ಜನರ ನೂಕು ನುಗ್ಗಲಲ್ಲಿ ಆ ರಂಗವಲ್ಲಿಯನ್ನ ಹಾಕಿದ್ರೆ ಹೇಗೆ ಕಾಣುತ್ತೋ ಹಾಗೆ ಮುತ್ತುರತ್ನಗಳು ಚೆಲ್ಲಾಡಿದುವಂತೆ.

0: ಅತ್ಯಂತ ಸಂಭ್ರಮ ಸಡಗರಗಳಿಂದ ಕೂಡಿದೆ ಆ ರಾಜಮಂದಿರ. ಇಂತಹ ರಾಜಮಂಡಲದ ವೈಭವವನ್ನ ನೋಡಿದಂತಹ ಆಕಾಶದ ರಾಜಮಂಡಲ, ಅಯ್ಯೋ ನನಗಿನ್ಯಾಕೆ ಬೇಕಿದು ಅಂತ ಹೇಳಿ ಅದೇ ನಾಚಿಕೆಯಿಂದ ತಲೆ ತಗ್ಗಿಸಿಬಿಡ್ತೋ ಅನ್ನುವ ರೀತಿಯಲ್ಲಿ ಇಲ್ಲಿ ಶೋಭಾಯಮಾನವಾಗಿ ಕಾಣ್ತಾ ಇರತಕ್ಕಂತಹ ಈ ರಾಜಸ್ಥಾನದಲ್ಲಿ ಅತ್ಯಂತ ಸುರಸುಂದರಿಯರು, ಕಮಲದಳದಂತೆ ಕಣ್ಣುಳ್ಳಂತಹ ಆ ಕಾಮಿನಿಯರು ಬಭ್ರುವಾಹನನ ಅಕ್ಕಪಕ್ಕದಲ್ಲಿ ನಿಂತುಕೊಂಡು ಆತನಿಗೆ ಚಾಮರವನ್ನ ಬೀಸಿ ಸೇವೆ ಮಾಡ್ತಾ ಇದ್ದಾರೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 17ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ, ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.
4: Good afternoon. This is Akashwani and I am Valsa Williams with the Midday News. The headlines. Prime Minister Narendra Modi to participate in G7 summit in Avignon, France this evening. Prime Minister Modi praises Varanasi exhibition in Bratislava, emphasizes role of art and culture in strengthening ties. Government bans messaging app Telegram till 22nd of this month ahead of NETUG retest. Message editing feature to remain disabled till June 30th. Supreme Court seeks responses from center and states on plea to use Aadhaar only as identity proof. India rejects proposal to expand only non-permanent UN Security Council seats, calls reform bordering on failure. And India storms into semi-finals of Women's FIH Nations Cup, defeating Japan 2-1 in Auckland, New Zealand. Prime Minister Narendra Modi will arrive in Avignon, France today on a 2-day visit to participate in the G7 summit. This marks the Prime Minister's 7th consecutive appearance at the G7 summit and India's 13th participation in this crucial multilateral event. This G7 summit holds immense strategic significance for India as the Prime Minister will strongly amplify the voice and concerns of the Global South on the world stage. French President Emmanuel Macron will formally welcome the Prime Minister upon his arrival this evening. Following the reception, Mr. Modi will participate in a high-level working session themed Forging New Partnerships and Rebuilding International Solidarity.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ. ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಕೆಮ್ಮಿನ ಸಿರಪ್ ಖರೀದಿಗೂ ವೈದ್ಯರ ಶಿಫಾರಸು ಅಗತ್ಯ. ಮಾರಾಟಕ್ಕೆ ನೀಡಿದ್ದ ವಿನಾಯಿತಿ ಹಿಂತೆಗೆದುಕೊಂಡ ಕೇಂದ್ರ ಸರ್ಕಾರ. ಮೈಸೂರಿನಲ್ಲಿ ಬೆಂಕಿ ಅವಘಡ, ಅಬಕಾರಿ ಡಿಸಿ ಅಮಾನತಿಗೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ಕರ್ನಾಟಕಕ್ಕೆ ರಾಷ್ಟ್ರೀಯ ಪ್ರಶಸ್ತಿ. ಮೇಕೆದಾಟು ಯೋಜನೆ ಖಂಡಿಸಿ ಇದೇ 23ರಂದು ನವದೆಹಲಿಯಲ್ಲಿ ಪ್ರತಿಭಟನೆಗೆ ತಮಿಳುನಾಡು ರೈತರ ನಿರ್ಧಾರ. ವೈದ್ಯಕೀಯ ವೃತ್ತಿ ಕೇವಲ ಉದ್ಯೋಗವಲ್ಲ, ಅದು ಸೇವೆ ಮತ್ತು ಕರುಣೆಯ ಕ್ಷೇತ್ರವಾಗಿದ್ದು ವೈದ್ಯರು ಸದಾ ನೈತಿಕತೆ, ಪ್ರಾಮಾಣಿಕತೆ ಹಾಗೂ ಮಾನವೀಯ ಮೌಲ್ಯಗಳಿಗೆ ಬದ್ಧರಾಗಿರಬೇಕು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೆದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ 28ನೇ ವಾರ್ಷಿಕ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆರೋಗ್ಯಕರ ಭಾರತ ಮತ್ತು ವಿಕಸಿತ ಭಾರತ 2047 ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ವೈದ್ಯಕೀಯ ಸಮುದಾಯದ ಪಾತ್ರ ಮಹತ್ವದ್ದಾಗಿದೆ ಎಂದು ಅವರು ಹೇಳಿದ್ದಾರೆ. ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. ಇದೇ ವೇಳೆ ಮಾತನಾಡಿದ ಅವರು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕಾರ್ಯವೈಖರಿಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಯುವ ವೈದ್ಯರು ಗ್ರಾಮೀಣ ಪ್ರದೇಶದಲ್ಲೂ ಆರೋಗ್ಯ ಸೇವೆ ಒದಗಿಸುವತ್ತ ಗಮನ ಹರಿಸಬೇಕು ಎಂದು ಅವರು ಕರೆ ನೀಡಿದರು. ಸಮಾರಂಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾ ಶರಣಪ್ರಕಾಶ್ ಆರ್ ಪಾಟೀಲ್, ವಿಶ್ವವಿದ್ಯಾಲಯದ ಕುಲಪತಿ ಡಾ ಭಗವಾನ್ ಬಿಸಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೇಂದ್ರ ಆರೋಗ್ಯ ಇಲಾಖೆ 1945 ಔಷಧ ನಿಯಮಗಳಿಗೆ ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಸಣ್ಣಪುಟ್ಟ ಹಳ್ಳಿಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾದ ವಿನಾಯಿತಿಯನ್ನು ಹಿಂತೆಗೆದುಕೊಂಡಿದೆ. ಔಷಧ ನಿಯಮಗಳ ಕೆ ವೇಳಾಪಟ್ಟಿಯಿಂದ ಔಷಧಗಳ ವರ್ಗ ಶೀರ್ಷಿಕೆಯಲ್ಲಿದ್ದ ಸಿರಪ್ ಎಂಬ ಪದವನ್ನು ಕೈಬಿಡಲಾಗಿದೆ ಎಂದು ತಿಳಿಸಲಾಗಿದೆ. ಈ ಪದವನ್ನು ತೆಗೆದುಹಾಕಿರುವುದರಿಂದ ಕೆಮ್ಮಿನ ಸಿರಪ್ಗಳಿಗೆ ಈವರೆಗೆ ನೀಡಲಾಗುತ್ತಿದ್ದ ವಿನಾಯಿತಿ ಇನ್ನು ಮುಂದೆ ಅನ್ವಯವಾಗುವುದಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಹೀಗಾಗಿ ಸಾರ್ವಜನಿಕರು ಮೆಡಿಕಲ್ ಶಾಪ್ಗಳಲ್ಲಿ ವೈದ್ಯರ ಚೀಟಿ ಇಲ್ಲದೆ ಕೆಮ್ಮಿನ ಸಿರಪ್ ಖರೀದಿ ಮಾಡುವಂತಿಲ್ಲ. ಕೆಮ್ಮಿನ ಸಿರಪ್ಗೂ ವೈದ್ಯರ ಶಿಫಾರಸು ಅಗತ್ಯ ಎಂದು ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಈ ಹಿಂದೆ 1,000 ಕಡಿಮೆ ಜನಸಂಖ್ಯೆ ಇರುವ ಹಳ್ಳಿಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ಅವಕಾಶ ನೀಡಲಾಗಿತ್ತು. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಮೈಸೂರಿನ ಕೆಆರ್ ಆಸ್ಪತ್ರೆ ಶವಾಗಾರಕ್ಕೆ ಭೇಟಿ ನೀಡಿದರು. ಈ ವೇಳೆ ನಿನ್ನೆ ಪಬ್ನಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ ಸಾವನ್ನಪ್ಪಿದವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇದಕ್ಕೂ ಮೊದಲು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಘಟನೆ ಹಿನ್ನೆಲೆಯಲ್ಲಿ ಅಬಕಾರಿ ಡಿಸಿ ಅಮಾನತಿಗೆ ಶಿಫಾರಸು ಮಾಡಲಾಗಿದ್ದು ಪಬ್ ಮಾಲೀಕನ ವಿರುದ್ದ ದೂರು ದಾಖಲಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಪರವಾನಿಗೆ ಇಲ್ಲದೆ ಪಬ್ ನಡೆಸಲಾಗುತ್ತಿದ್ದು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮೈಸೂರಿನ ಎಲ್ಲಾ ವಾಣಿಜ್ಯ ಕಟ್ಟಡಗಳಲ್ಲಿ ಬೆಂಕಿ ಅವಘಡದ ಬಗ್ಗೆ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿರುವ ಕುರಿತು ಪರಿಶೀಲನೆ ನಡೆಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇದೇ 18ರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು ಎಲ್ಲಾ ಶಾಸಕರು ಕಡ್ಡಾಯವಾಗಿ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ಸಂಜೆ 6:30 ಸಭೆ ನಡೆಯಲಿದ್ದು ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟೀಯ ಮಟ್ಟದ ಪ್ರಶಸ್ತಿಯನ್ನು ಕರ್ನಾಟಕ ಪಡೆದುಕೊಂಡಿದೆ. ಗೋವಾದಲ್ಲಿ ನಡೆದ 2026ನೇ ಸಾಲಿನ ವಿಶ್ವ ಪವನ ದಿನಾಚರಣೆಯಲ್ಲಿ ರಾಜ್ಯಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಕೇಂದ್ರದ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಕೆಪಿ ರುದ್ರಪ್ಪಯ್ಯ ಈ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. 9 ಗಿಗಾವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿವೆ. ಈ ಪ್ರಶಸ್ತಿಯೊಂದಿಗೆ ಪವನ ಶಕ್ತಿಯ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ನವೀಕರಿಸಬಹುದಾದ ಇಂಧನ ಪರಿವರ್ತನೆಯನ್ನು ಬಲಪಡಿಸುವಲ್ಲಿ ರಾಜ್ಯ ನಾಯಕತ್ವ ಹಾಗೂ ಬದ್ದತೆಯನ್ನು ಸಾಬೀತುಪಡಿಸಿದೆ. ಆದಾಯ ಮೀರಿ ಆಸ್ತಿ ಗಳಿಕೆಗೆ ಸಂಬಂಧಿಸಿದಂತೆ ದಾವಣಗೆರೆಯಲ್ಲಿ 3 ಪ್ರಮುಖ ಅಧಿಕಾರಿಗಳಿಗೆ ಸೇರಿದ 12 ಹೆಚ್ಚು ಸ್ಥಳಗಳ ಮೇಲೆ ಲೋಕಾಯುಕ್ತ ಪೊಲೀಸರು ಇಂದು ದಾಳಿ ನಡೆಸಿದ್ದಾರೆ. ದಾವಣಗೆರೆ ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ಎಂಎಸ್ ಕೌಲಾಪುರೆ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಮುಖ್ಯ ತಾಂತ್ರಿಕ ಅಧಿಕಾರಿ ಸಿದ್ದೇಶ್ವರ ಎನ್ ಹೆಬ್ಬಾಳ, ಬಯಲುಸೀಮೆ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿ ಕೃಷ್ಣನಾಯ್ಕ ಹಾಗೂ ಬೆಳಗಾವಿಯ ಕೆಆರ್ಐಡಿಎಲ್ ಅಧೀಕ್ಷಕ ಇಂಜಿನಿಯರ್ ಸಣ್ಣ ಕೆಂಚಪ್ಪ ದಾಳಿಗೆ ಒಳಗಾದ ಅಧಿಕಾರಿಗಳಾಗಿದ್ದಾರೆ. ಇನ್ನೊಂದೆಡೆ ಬಯಲುಸೀಮೆ ಪ್ರಾಧಿಕಾರದ ಕಾರ್ಯದರ್ಶಿ ಕೃಷ್ಣನಾಯ್ಕ ಅವರ ಮನೆ ಹಾಗೂ ಚಿತ್ರದುರ್ಗ ನಗರ ಕಚೇರಿ ಮೇಲೆ ದಾಳಿ ನಡೆಸಿದ್ದು ಲೋಕಾಯುಕ್ತ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ. ರಾಜ್ಯದ ಮೇಕೆದಾಟು ಯೋಜನೆ ತಿರಸ್ಕರಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಇದೇ 23ರಂದು ತಮಿಳುನಾಡು ರೈತರು ಪ್ರತಿಭಟನೆ ನಡೆಸಲು ನಿರ್ಧಾರ ಮಾಡಿದ್ದಾರೆ. ತಿರುವಾರೂರಿನಲ್ಲಿ ನಡೆದ ತಮಿಳುನಾಡು ಕಾವೇರಿ ರೈತ ಸಂಘದ ರಾಜ್ಯ ಸಮಿತಿಯ ಸಭೆಯ ಬಳಿಕ ಮಾತನಾಡಿರುವ ಹೇಳಿಕೆಯಲ್ಲಿ ಯೋಜನೆ ಖಂಡಿಸಿ ತಮಿಳುನಾಡು ರೈತರು ದೆಹಲಿಯಲ್ಲಿನ ಕೇಂದ್ರ ಜಲಸಂಪನ್ಮೂಲ ಇಲಾಖೆಯ ಪ್ರಧಾನ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಘೋಷಣೆ ಮಾಡಿದ್ದಾರೆ. ಕಾವೇರಿ ನದಿಗೆ ನಿರ್ಮಿಸಲು ಉದ್ದೇಶಿಸಿರುವ ಪ್ರಸ್ತಾವಿತ ಜಲಾಶಯವು ತಮಿಳುನಾಡಿನಲ್ಲಿ ನೀರಿನ ಲಭ್ಯತೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಹಾಗೂ ಕಾವೇರಿ ಜಲಾನಯನ ಪ್ರದೇಶದ ಕೃಷಿಗೆ ಗಂಭೀರ ಅಪಾಯವನ್ನು ಉಂಟುಮಾಡಬಹುದು ಎಂದು ಸಂಘ ಕಳವಳ ವ್ಯಕ್ತಪಡಿಸಿದೆ. ಸಾರ್ವಜನಿಕರ ಅಹವಾಲುಗಳನ್ನು ನಿಗದಿತ ಅವಧಿಯೊಳಗೆ ಶೀಘ್ರವೇ ವಿಲೇವಾರಿ ಮಾಡಿ ಜನಸಾಮಾನ್ಯರ ಸಮಸ್ಯೆಗಳ ಪರಿಹಾರಕ್ಕೆ ಆದ್ಯತೆ ನೀಡಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಂ ಪಾಂಡ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ಮಳೆ ಕೊರತೆಯ ಸಾಧ್ಯತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಕುಡಿಯುವ ನೀರಿನ ನಿರ್ವಹಣೆಗೆ ಸಂಬಂಧಿಸಿದ ತುರ್ತು ಕ್ರಿಯಾ ಯೋಜನೆಯನ್ನು 15 ದಿನಗಳ ಒಳಗಾಗಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಭೂ ಗ್ಯಾರಂಟಿ ಅಭಿಯಾನದಡಿ ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ, ಸರ್ಕಾರಿ ಜಮೀನುಗಳ ಒತ್ತುವರಿ ತೆರವು, ಆರ್ಟಿಸಿ ಸಂಬಂಧಿತ ಬಾಕಿ ಅರ್ಜಿಗಳ ವಿಲೇವಾರಿ ಸೇರಿದಂತೆ ಭೂ ದಾಖಲೆಗಳ ಸುಧಾರಣೆಗೆ ತ್ವರಿತ ಕ್ರಮ ಕೈಗೊಳ್ಳುವಂತೆ ಅವರು ತಿಳಿಸಿದ್ದಾರೆ. ಅಪ್ರಾಪ್ತ ಬಾಲಕಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗೆ ಕೋಲಾರದ ವಿಶೇಷ ಪೋಕ್ಸೋ ನ್ಯಾಯಾಲಯ

0: 20 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ 40,000 ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದೆ. 2024 ಫೆಬ್ರವರಿ 7 ಕೋಲಾರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ದೂರಿನ ಮೇರೆಗೆ ಪೋಕ್ಸೋ ಕಾಯ್ದೆ ಕಲಂ 6 ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕಲಂ 9 ಪ್ರಕರಣ ದಾಖಲಿಸಲಾಗಿತ್ತು. ಪ್ರಕರಣದ ವಿಚಾರಣೆ ನಡೆಸಿದ ಕೋಲಾರದ ವಿಶೇಷ ತ್ವರಿತ ನ್ಯಾಯಾಲಯದ ನ್ಯಾಯಾಧೀಶರಾದ ಪ್ರಸಾದ್ ಕೆಬಿ ಅವರು ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಈ ತೀರ್ಪು ಪ್ರಕಟಿಸಿದ್ದಾರೆ. ಸಂತ್ರಸ್ತ ಬಾಲಕಿಗೆ ಸರ್ಕಾರದಿಂದ 4 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ನ್ಯಾಯಾಲಯ ಆದೇಶ ನೀಡಿದೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯು ಸುದ್ದಿ ಛಾಯಾಚಿತ್ರ ಗ್ರಾಹಕರಿಗಾಗಿ ಫೋಕಸ್ ಆನ್ ನ್ಯೂಸ್ ಎಂಬ ರಾಷ್ಟಮಟ್ಟದ ಪತ್ರಿಕಾ ಛಾಯಾಚಿತ್ರ ಸ್ಪರ್ಧೆ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ಆಯ್ಕೆಯಾಗುವ ಮೊದಲ 3 ಛಾಯಾಚಿತ್ರಗಳಿಗೆ ಕ್ರಮವಾಗಿ 35,000, 25,000 ಹಾಗೂ 15,000 ರೂಪಾಯಿ ನಗದು ಬಹುಮಾನ ನೀಡಲು ನಿರ್ಧಾರ ಮಾಡಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ. ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಕೆಮ್ಮಿನ ಸಿರಪ್ ಖರೀದಿಗೂ ವೈದ್ಯರ ಶಿಫಾರಸು ಅಗತ್ಯ. ಮಾರಾಟಕ್ಕೆ ನೀಡಿದ್ದ ವಿನಾಯಿತಿ ಹಿಂತೆಗೆದುಕೊಂಡ ಕೇಂದ್ರ ಸರ್ಕಾರ. ಮೈಸೂರಿನಲ್ಲಿ ಬೆಂಕಿ ಅವಘಡ, ಅಬಕಾರಿ ಡಿಸಿ ಅಮಾನತಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಮೇಕೆದಾಟು ಯೋಜನೆ ಖಂಡಿಸಿ ಇದೇ 23 ನವದೆಹಲಿಯಲ್ಲಿ ಪ್ರತಿಭಟನೆಗೆ ತಮಿಳುನಾಡು ರೈತರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಚ್ ಎನ್ ಯಾದವಾಡ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಪ್ರತಿಮಾ. ನಮಸ್ತೆ ಕಾವ್ಯ. ಆಓ ಬೈಠೊ ಪ್ರತಿಮಾ, ಮುಜೆ ಯಹ ಬತಾವೋ ಕಿ ಆಜ್ ಹಮೇ ಕೌನ್ ಸಾ ಪಾಠ ಪಡೆಂಗೆ.
3: ಆಜ್ ಹಮೇ ಆಪ್ ಏಕ್ ಸುಂದರ್ ಕವಿತಾ ಪಢಾಯಿಯೆ ಗುರುಜಿ.
1: ಹೌದು ಗುರುಜಿ, ನಮಗೆ ಒಂದು ಸರಳ ಹಾಗೂ ಸುಂದರ ಕವಿತೆಯನ್ನು ಹೇಳಿಕೊಡಿ.
2: ತುಮ್ ದೋನೋ ಸೇ ಮೈ ಸಹಮತ್ ಹೂಂ, ಆಜ್ ಮೈ ತುಮ್ ಲೋಗೋಂ ಕೋ ಸುಭದ್ರಾ ಕುಮಾರಿ ಚೌಹಾನ್ ದ್ವಾರಾ ರಚಿತ್ ಮೇರಾ ಜೀವನ್ ನಾಮಕ್ ಕವಿತಾ ಪಢಾಉಂಗಾ.
1: ಮೇರಾ ಜೀವನ್ ಅಂದ್ರೆ ನನ್ನ ಜೀವನ ಅಲ್ವಾ ಗುರುಜಿ?
2: ಹೌದಮ್ಮ, ಮೇರಾ ಜೀವನ್ ಅಂದ್ರೆ ನನ್ನ ಜೀವನ ಅಂತ. ಕವಿತ್ರಿ ಸುಭದ್ರಾ ಕುಮಾರಿ ಚೌಹಾನ್ ಅಪನೇ ಜೀವನ್ ದರ್ಶನ್ ಪರ್ ವಿಚಾರ ವ್ಯಕ್ತ ಕರ್ತೆ ಹುಯೆ ಇಸ್ ಕವಿತಾ ಕಿ ರಚನಾ ಕಿ ಹೈ. ಕ್ಯಾ ತುಮ್ ಬತಾ ಸಕ್ತಿ ಹೋ ಇಸ್ ಕವಿತಾ ಮೇ ಕವಿತ್ರಿ ನೇ ಕ್ಯಾ ಕಹಾ ಹೈ?
1: ನಹೀ ಗುರುಜಿ, ಮೈ ನಹೀ ಜಾನ್ತಿ.
3: ಮೈ ಬತಾತಿ ಹೂ ಗುರುಜಿ, ಕವಿತ್ರಿ ಕಹತಿ ಹೈ ಕಿ ಮೈನೆ ಜೀವನ್ ಮೇ ಹಸನಾ ಹಿ ಸೀಖಾ ಹೈ, ಮೈ ರೋನಾ ನಹೀ ಜಾನ್ತಿ. ಮೇರಾ ಜೀವನ್ ಪ್ರತಿಪಲ್ ಸೋನಾ ಬರಸ್ತಾ ಹೈ, ಮೈ ಅಬ ತಕ್ ಯಹ ನಹೀ ಜಾನ್ ಪಾಯಿ ಕಿ ಆಖಿರ್ ದುಃಖ ಹೋತಾ ಕ್ಯಾ ಹೈ, ಪೀಡಾ ಕ್ಯಾ ಹೈ, ಚಿಂತಾಯೇ ಜೀವನ್ ಮೇ ಕಿಸ್ ಪ್ರಕಾರ ಖೇಲ್ ಖೇಲ್ತಿ ಹೈ.
2: ಬಹುತ್ ಅಚ್ಛಾ. ಚಲೋ ಕಾವ್ಯ, ತುಮ್ ಪ್ರತಿಮಾ ಕಿ ಬಾತೋ ಕಾ ಸಾರ ಹಮೇ ಕನ್ನಡ ಮೇ ಬತಾವ ದೇಖೆಂಗೆ.
1: ಸರಿ ಗುರುಜಿ, ಹೇಳ್ತೀನಿ. ಕವಿಯತ್ರಿ ಇಲ್ಲಿ ಹೇಳ್ತಾರೆ, ನಾನು ಜೀವನದಲ್ಲಿ ನಗುವುದನ್ನು ಮಾತ್ರ ಕಲಿತಿರುವೆ, ಅಳು ಏನೆಂಬುದನ್ನೇ ನಾನು ಅರಿತಿಲ್ಲ. ನನ್ನ ಜೀವನದಲ್ಲಿ ಬಂಗಾರದ ಮಳೆ ಸುರಿಯುತ್ತಿದೆ. ಈ ದುಃಖ ದುಮ್ಮಾನ ಹಾಗೂ ಚಿಂತೆ ಏನೆಂಬುದೇ ನನಗೆ ಗೊತ್ತಿಲ್ಲ ಎಂದು ಮಾರ್ಮಿಕವಾಗಿ ಹೇಳುತ್ತಾರೆ.
2: ಪ್ರತಿಮಾ, ಕವಿಯತ್ರಿ ಅವರು ಕ್ಯಾ ಕಹತಿ ಹೈ?
3: ಕವಿಯತ್ರಿ ಸುಭದ್ರಾ ಕುಮಾರಿ ಚೌಹಾನ್ ಕಹತಿ ಹೈ ಕಿ ಲೋಗ್ ಕಹತೆ ಹೈ ಕಿ ಸಂಸಾರ ನಿಸ್ಸಾರ ಹೈ ಔರ್ ಮಾತ್ರ ಏಕ್ ಧೋಖಾ ಹೈ, ಪರಂತು ಮುಜೆ ಇಸ್ಮೇ ವಿಶ್ವಾಸ ನಹೀ ಹೈ, ಮೇರೆ ಮತ್ ಮೇ ಸಂಸಾರ ಆನಂದ ಕಾ ಸಾಗರ್ ಹೈ.
2: ಕಾವ್ಯ, ತುಮ್ ಪ್ರತಿಮಾ ಕಿ ಬಾತೋ ಕಾ ಸಾರ ಹಮೇ ಕನ್ನಡ ಮೇ ಬತಾವೋ ದೇಖೆಂಗೆ.
1: ಸರಿ ಗುರುಜಿ, ಹೇಳ್ತೀನಿ. ಕವಿಯತ್ರಿ ಹೇಳ್ತಾರೆ, ಜಗದ ಜನರೆಲ್ಲ ಪ್ರಪಂಚ ನಿಸ್ಸಾರವಾಗಿದೆ, ಜಗದ ತುಂಬೆಲ್ಲ ಮೋಸ ವಂಚನೆ ತುಂಬಿದೆ ಎಂದೆಲ್ಲ ಹೇಳ್ತಾರೆ. ಆದರೆ ನನ್ನ ಅಭಿಪ್ರಾಯದಲ್ಲಿ ಜಗವೆಲ್ಲ ಆನಂದದ ಸಾಗರ, ಎಲ್ಲಿ ನೋಡಿದರಲ್ಲಿ ಸಂತೋಷ ತುಂಬಿ ತುಳುಕುತ್ತಿದೆ ಎಂದು ಮಾರ್ಮಿಕವಾಗಿ ಹೇಳುತ್ತಾರೆ.
2: ಬಹುತ್ ಅಚ್ಚಾ. ಕವಿತಾ ಕಾ ಸಾರ್ ಜಾನ್ನೆ ಕೆ ಬಾದ್ ಮೇ ಹಮ್ ಇಸ್ ಕವಿತಾ ಭಾಗ ಕೋ ದೇಖೆಂಗೆ.

0: चार पंक्तियां मैं पढ़कर सुनाता हूं, तुम लोग गौर से सुनते जाना। मैंने हंसना सीखा है, मैं नहीं जानती रोना। मैंने हंसना सीखा है, मैं नहीं जानती रोना। बरसा करता पल पल पर, बरसा करता पल पल पर मेरे जीवन में सोना। बरसा करता पल पल पर मेरे जीवन में सोना। इन पंक्तियों को तुम भी एक बार पढ़कर सुनाओ, प्रतिमा देखेंगे।
1: ठीक है गुरुजी, सुनाती हूँ। मैंने हंसना सीखा है, मैंने हंसना सीखा है, मैं नहीं जानती रोना। मैंने हंसना सीखा है, मैं नहीं जानती रोना। बरसा करता पल पल पर मेरे जीवन में सोना। बरसा करता पल पल पर मेरे जीवन में सोना।
0: इन पंक्तियों का सारांश जानने से पहले इन पंक्तियों में आने वाले कठिन शब्दों को थोड़ा देख लेंगे। हंसना अंद्रे नगुवुदु अंत हेळ्तीवि कन्नडदल्लि, रोना अंद्रे अळुवुदु, बरसना अंद्रे मळे बरुवुदु अंत, इन्नु पल अंद्रे क्षण, सोना अंद्रे बंगार अंत हेळ्तीवि कन्नडदल्लि। कठिन शब्दों के अर्थ जानने के बाद में प्रतिमा, क्या तुम इन पंक्तियों का सारांश बता सकती हो हम लोगों को?
1: बताती हूँ गुरुजी। कवयित्री कहती है कि मैं सदा हंसना जानती हूँ, रोना मैं जानती ही नहीं हूँ। जिंदगी के हर पल आनंद ही आनंद है, मेरे जीवन में सोना बरसता है।
0: बहुत अच्छा काव्या, तुम प्रतिमा की बातों का सार कन्नड़ में बताओ, हमें देखेंगे।
2: सरी गुरुजी, ಕವಿಯತ್ರಿ ಹೇಳ್ತಾರೆ, ನನಗೆ ನಗುವುದು ಮಾತ್ರ ಗೊತ್ತು, ಅಳುವುದು ನನಗೆ ಗೊತ್ತೇ ಇಲ್ಲ. ನನ್ನ ಪ್ರಕಾರ ಜೀವನದಲ್ಲಿ ಪ್ರತಿ ಕ್ಷಣ ಆನಂದದಿಂದ ತುಂಬಿದೆ. ನನ್ನ ಜೀವನದಲ್ಲಿ ಬಂಗಾರದ ಮಳೆ ಸುರಿಯುತ್ತಿದೆ.
0: ಬಹುತ್ ಅಚ್ಚಾ ಹಮ್ ಅಪನಿ ಕವಿತಾ ಕೋ ದೇಖನೆ ಸೆ ಪಹಲೆ ಏಕ್ ದೋ ವ್ಯಾಕರಣ ಕಿ ಬಾತೋ ಕೋ ಭಿ ದೇಖೆಂಗೆ. ಮೈ ಕುಚ್ ಶಬ್ದ ದೇತಾ ಹೂನ್, ಉನ್ ಶಬ್ದೋ ಕೆ ಲಿಯೆ ತುಮ್ ಲೋಗ್ ಲಿಂಗ ಬದಲ್ ಕರ್ ಬತಾ ದೇನಾ. ಏಕ್ ಬಾತ್ ಯಾದ್ ರಖಿಯೇಗಾ, ಹಿಂದಿ ಮೇ ಮಾತ್ರ ದೋ ಲಿಂಗ ಹೈ, ಸ್ತ್ರೀಲಿಂಗ ಔರ್ ಪುಲ್ಲಿಂಗ. ಕನ್ನಡದಲ್ಲಿ ಮೂರು ಲಿಂಗಗಳಿವೆ, ಸ್ತ್ರೀಲಿಂಗ, ಪುಲ್ಲಿಂಗ ಮತ್ತು ನಪುಂಸಕ ಲಿಂಗ ಅಂತ. ನಿರ್ಜೀವ ವಸ್ತುಗಳನ್ನು ಕನ್ನಡದಲ್ಲಿ ನಪುಂಸಕ ಲಿಂಗದ ಶ್ರೇಣಿಗೆ ಸೇರಿಸಲಾಗುತ್ತೆ. ಉದಾಹರಣೆಗೆ ಮನೆ, ಹೊಲ, ಗಿಡ, ಮರ, ಕಲ್ಲು, ಮಣ್ಣು, ಹಣ್ಣು, ಕಾಯಿಗಳನ್ನು ನಾವು ನಪುಂಸಕ ಲಿಂಗದಲ್ಲಿ ತೆಗೆದುಕೊಳ್ಳುತ್ತೇವೆ. ಉದಾಹರಣೆಗೆ ಮನೆ ಚೆನ್ನಾಗಿದೆ ಅಂತ ಹೇಳ್ತೀವಿ, ಮನೆ ಚೆನ್ನಾಗಿದ್ದಾನೆ ಅಥವಾ ಮನೆ ಚೆನ್ನಾಗಿದ್ದಾಳೆ ಅಂತ ಹೇಳೋಕ್ಕಾಗಲ್ಲ ನೋಡಿ. ಅದೇ ಹಿಂದಿಯಲ್ಲಿ ಹಾಗಲ್ಲ, ಕೇವಲ ಎರಡೇ ಲಿಂಗಗಳಿರೋದ್ರಿಂದ ಮನೆ ಅಂದರೆ ಘರ್ ಶಬ್ದ ಪುಲ್ಲಿಂಗ ಆಗಿರೋದ್ರಿಂದ ತುಮಾರ ಘರ್ ಅಚ್ಚಾ ಹೇ ಅಂತ ಹೇಳ್ತೀವಿ. ಘರ್ ಅಚ್ಚಿ ಹೇ ಅಂತ ಹೇಳೋದಿಲ್ಲ, ಯಾಕೆಂದರೆ ಇಲ್ಲಿ ಕೇವಲ ಎರಡೇ ಎರಡು ಲಿಂಗ ಆಗೋದ್ರಿಂದ ಘರ್ ಅಚ್ಚಾ ಹೇ ಅಂತ ಹೇಳ್ತೀವಿ. ಅರ್ಥವಾಯ್ತಾ ಕಾವ್ಯ ನಿನಗೆ?
2: ಅರ್ಥವಾಯ್ತು ಗುರುಜಿ.
0: ತಬ್ ಚಲೋ ಮೈ ತುಮೆ ಕುಚ್ ಶಬ್ದ ದೇತಾ ಹೂ, ಉನ್ ಶಬ್ದೋ ಕೋ ಲಿಂಗ ಬದಲ್ ಕರ್ ಬತಾ ದೇನಾ. ಉದಾಹರಣೆ ಚಾಚಾ ಕಾ ಹೋತಾ ಹೈ ಚಾಚಿ, ತುಮಾರ ಲಿಯೆ ಪಹಲಾ ಶಬ್ದ ಹೈ ಭಾಯಿ,
2: ಬಹನ್,
0: ಮಾತಾ
2: ಪಿತಾ,
0: ಬಾಲಕ
2: ಬಾಲಿಕಾ,
0: ಕವಿ
2: ಕವಿಯತ್ರಿ,
0: ಗಾಯಕ
2: ಗಾಯಿಕಾ,
0: ಸೇವಕ
2: ಸೇವಿಕಾ,
0: ಆದಮಿ
2: ಔರತ್,
0: ನರ್
2: ನಾರಿ,
0: ಲೇಖಕ
2: ಲೇಖಿಕಾ,
0: ಬಕರ
2: ಬಕ್ರಿ,
0: ಮಾಮ
2: ಮಾಮಿ,
0: ಲಡಕ
2: ಲಡ್ಕಿ,
0: ಕಾಮವಾಲ
2: ಕಾಮವಾಲಿ,
0: ಶಿಕ್ಷಕ
2: ಶಿಕ್ಷಿಕಾ.
0: ಚಲೋ ಅಬ್ ಹಮ್ ಕವಿತಾ ಕಿ ಅಗ್ಲಿ ಪಂಕ್ತಿಯೋ ಕೋ ದೇಖೆಂಗೆ. ಮೈ ಅಬ ತಕ್ ಜಾನ್ ನ ಪಾಯಿ ಕೈಸಿ ಹೋತಿ ಹೈ ಪೀಡಾ, ಮೈ ಅಬ ತಕ್ ಜಾನ್ ನ ಪಾಯಿ ಕೈಸಿ ಹೋತಿ ಹೈ ಪೀಡಾ, ಹಸ ಹಸ ಜೀವನ್ ಮೇ ಕೈಸಿ ಕರ್ತಿ ಚಿಂತಾ ಕ್ರೀಡಾ, ಹಸ ಹಸ ಜೀವನ್ ಮೇ ಕೈಸಿ ಕರ್ತಿ ಹೈ ಚಿಂತಾ ಕ್ರೀಡಾ. ಚಲೋ ಅಬ್ ಹಮ್ ಲೋ ಕಠಿನ್ ಶಬ್ದೋ ಕೋ ದೇಖೆಂಗೆ. ಪೀಡಾ ಅಂದ್ರೆ ವೇದನೆ ಅಥವಾ ನೋವು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಕ್ರೀಡಾ ಅಂದ್ರೆ ಕ್ರೀಡೆ ಅಥವಾ ಆಟ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅಬ್ ತುಮ್ ಭಾವಾರ್ಥ ಬತಾವೋ ಪ್ರತಿಮಾ, ಇನ್ ಪಂಕ್ತಿಯೋ ಕಾ ದೇಖೆಂಗೆ.
1: ಠೀಕ್ ಹೈ ಗುರುಜಿ, ಬತಾತಿ ಹೂ. ಕವಯಿತ್ರಿ ಆಗೇ ಚಲ್ಕರ್ ಕಹತಿ ಹೈ ಕಿ ಮೈ ಅಭಿ ತಕ್ ನಹೀ ಜಾನ್ತಿ ಕಿ ಪೀಡಾ ಕ್ಯಾ ಹೈ, ದರ್ದ ಔರ್ ದುಃಖ ಕ್ಯಾ ಹೈ, ಚಿಂತಾ ಕೆ ಸಾಥ್ ಮೈ ಹಸ್ ಹಸ್ ಕರ್ ಖೇಲ್ತಿ ಹೂ.
0: ಪ್ರತಿಮಾ ಹೇಳಿದ ಮಾತುಗಳನ್ನ ಕನ್ನಡದಲ್ಲಿ ಹೇಳಮ್ಮ ಕಾವ್ಯ.
2: ಸರಿ ಗುರುಜಿ, ಹೇಳ್ತೀನಿ. ಪದ್ಯದ ಈ ಭಾಗದಲ್ಲಿ ಕವಿಯತ್ರಿ ಹೇಳ್ತಾರೆ, ನನಗೆ ನೋವು ಸಂಕಟ ಹಾಗೂ ವೇದನೆ ಅಂದ್ರೆ ಏನಂತನೂ ಗೊತ್ತಿಲ್ಲ, ಚಿಂತೆಗಳೊಂದಿಗೆ ನಾನು ಆಟವಾಡುತ್ತೇನೆ.
0: ಚಲೋ ಪ್ರತಿಮಾ, ಮೈ ತುಮೆ ಕುಚ್ ಶಬ್ದ ದೇತಾ.

0: उन शब्दों को लेकर तुम हिंदी में वाक्य बनाओ। तुम्हारे लिए पहला शब्द है खेल।
1: क्रिकेट का खेल मुझे पसंद है।
0: ಕಾವ್ಯ, ಈ ವಾಕ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಮ್ಮ.
2: ಕ್ರಿಕೆಟ್ ಆಟವೆಂದರೆ ನನಗೆ ತುಂಬಾ ಇಷ್ಟ.
0: ದೂಸರಾ ಶಬ್ದ ಹೇ ತುಮಾರಲಿಯೆ ಸಚ್ಚಾಯಿ.
1: ಹಮೇ ಸಚ್ಚಾಯಿ ಕಿ ರಾಹ್ ಪರ್ ಚಲನಾ ಚಾಹಿಯೆ.
0: ಈ ವಾಕ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಮ್ಮ ಕಾವ್ಯ.
2: ನಾವು ಸತ್ಯ ಮಾರ್ಗದಲ್ಲಿ ನಡೆಯಬೇಕು.
0: ಚಲೋ, ಅಬ್ ಹಮ್ ಕವಿತಾ ಕಿ ಅಗಲಿ ಪಂಕ್ತಿಯೋ ಕೋ ದೇಖೆಂಗೆ. ಅಗಲಿ ಪಂಕ್ತಿಯೋ ಕೋ ಪಡ್ಕರ್ ಸುನಾವ ಪ್ರತಿಮಾ.
1: ಠೀಕ್ ಹೈ ಗುರುಜಿ, ಸುನಾತಿ ಹೂಂ. ಜಗ್ ಹೈ ಅಸಾರ ಸುನತಿ ಹೂಂ. ಜಗ್ ಹೈ ಅಸಾರ ಸುನತಿ ಹೂಂ. ಮುಜ್ಕೋ ಸುಖ ಸಾರ ದಿಖಾತಾ. ಜಗ್ ಹೈ ಅಸಾರ ಸುನತಿ ಹೂಂ. ಮುಜ್ಕೋ ಸುಖ ಸಾರ ದಿಖಾತಾ. ಮೇರೆ ಆಂಖೋ ಕೇ ಆಗೆ ಸುಖ ಕಾ ಸಾಗರ ಲಹರಾತಾ. ಮೇರೆ ಆಂಖೋ ಕೇ ಆಗೆ ಸುಖ ಕಾ ಸಾಗರ ಲಹರಾತಾ.
0: ಬಹುತ್ ಅಚ್ಚಿ ಕವಿತಾ ಹೈ ಯೇ ಔರ್ ಮೈ ಭಿ ಏಕ್ ಬಾರ್ ಪಡ್ಕರ್ ಸುನಾತಾ ಹೂಂ. ಸುನೋ. ಜಗ್ ಹೈ ಅಸಾರ ಸುನಾತಿ ಹೂಂ. ಜಗ್ ಹೈ ಅಸಾರ ಸುನತಿ ಹೂಂ. ಮುಜ್ಕೋ ಸುಖ ಸಾರ ದಿಖತಾ ಹೈ. ಮುಜ್ಕೋ ಸುಖ ಸಾರ ದಿಖತಾ. ಮೇರೆ ಆಂಖೋ ಕೇ ಆಗೆ ಸುಖ ಕಾ ಸಾಗರ ಲಹರಾತಾ ಹೈ. ಮೇರೆ ಆಂಖೋ ಕೇ ಆಗೆ ಸುಖ ಕಾ ಸಾಗರ ಲಹರಾತಾ. ಇನ್ ಸುಂದರ ಪಂಕ್ತಿಯೋ ಮೇ ಆನೆ ವಾಲೆ ಕಠಿಣ ಶಬ್ದೋ ಕೋ ಥೋಡಾ ದೇಖ ಲೋ. ಜಗ್ ಅಂದ್ರೆ ಜಗತ್ತು ಅಥವಾ ಪ್ರಪಂಚ ಅಂತಾನು ಹೇಳ್ತೀವಿ ಕನ್ನಡದಲ್ಲಿ. ಅಸಾರ ಅಂದ್ರೆ ಸಾರಹೀನ ಅಥವಾ ನಿಸ್ಸಾರವಾದ್ದು, ಅದರಲ್ಲಿ ಏನೂ ಇಲ್ಲ ಅಂತ ಹೇಳ್ತೀವಲ್ಲ ಆ ಸಂದರ್ಭದಲ್ಲಿ. ಒಂದೊಂದು ಸಾರಿ ಕೆಲಸಕ್ಕೆ ಬಾರದ ವಸ್ತು ಅಂತ ಹೇಳ್ತೀವಲ್ಲ ಆ ಅರ್ಥದಲ್ಲಿ. ಸಾಗರ ಅಂದ್ರೆ ಸಮುದ್ರ ಅಥವಾ ಕಡಲು ಅಂತಾನು ಹೇಳ್ತೀವಿ ಕನ್ನಡದಲ್ಲಿ. ಈಗ ಈ ಸಾಲುಗಳ ಭಾವಾರ್ಥವನ್ನ ಕನ್ನಡದಲ್ಲಿ ಹೇಳಮ್ಮ ಕಾವ್ಯ ನೋಡೋಣ.
2: ಸರಿ ಗುರುಜಿ, ಹೇಳ್ತೀನಿ. ಕವಿಯತ್ರಿ ಇಲ್ಲಿ ಹೇಳ್ತಾರೆ, ಸಾಮಾನ್ಯವಾಗಿ ಜನ ಜಗತ್ತು ನಶ್ವರ ನಿಸ್ಸಾರ ಎಂದೆಲ್ಲ ಹೇಳ್ತಾರೆ. ಆದರೆ ನನ್ನ ದೃಷ್ಟಿಯಲ್ಲಿ ಈ ಪ್ರಪಂಚ ಸುಖದ ಸಾಗರ ಎಂದು ಹೇಳಬಹುದು.
0: ಈಗ ಮುಂದಿನ ಸಾಲುಗಳನ್ನ ಹೇಳ್ತೀನಿ ಕೇಳಿ. ಕಹತೆ ಹೇ ಹೋತಿ ಜಾತಿ, ಕಹತೆ ಹೇ ಹೋತಿ ಜಾತಿ ಖಾಲಿ ಜೀವನ್ ಕಿ ಪ್ಯಾಲಿ. ಕಹತೆ ಹೇ ಹೋತಿ ಜಾತಿ ಖಾಲಿ ಜೀವನ್ ಕಿ ಪ್ಯಾಲಿ. ಪರಮೈ ಉಸ್ಮೆ ಪಾತಿ ಹೂ. ಪರಮೈ ಉಸ್ಮೆ ಪಾತಿ ಹೂ. ಪ್ರತಿಪಲ್ ಮದಿರ ಮತವಾಲಿ. ಪ್ರತಿಪಲ್ ಮದಿರ ಮತವಾಲಿ. ವೈಸೆ ಇನ್ ಪಂಕ್ತಿಯೋ ಮೇ ಖಾಸ್ ಕೋಯಿ ಕಠಿಣ ಶಬ್ದ ನಹಿ ಹೈ. ಫಿರ್ ಭಿ ಪ್ಯಾಲಿ ಅಂದರೆ ಬಟ್ಟಲು, ಮದಿರ ಅಂದರೆ ಶರಾಬು ಅಂತ. ಅಬ್ ಸಾರಾಂಶ ಬತಾವು.
1: ಕವಿತ್ರಿ ಯಹಾಂ ಪರ್ ಕಹತಿ ಹೈ ಕಿ ಜ್ಯೋ ಜ್ಯೋ ಜೀವನ್ ಆಗೇ ಬಡ್ತಾ ಜಾತಾ ಹೈ, ತ್ಯೋ ತ್ಯೋ ಜೀವನ್ ಕಿ ಪ್ಯಾಲಿ ಖಾಲಿ ಹೋತಿ ರಹತಿ ಹೈ. ಆನಂದ ಕಮ್ ಹೋತಾ ಜಾತಾ ಹೈ, ಪರ್ ಮೇರೇ ಲಿಯೇ ಐಸಾ ನಹಿ ಹೈ. ಮೈ ತೋ ಸದಾ ಹೀ ಮದಿನಾ ರೂಪಿ ಆನಂದ ಮೇ ಡೂಬಿ ರಹತಿ ಹೂಂ.
0: ಇನ್ ಪಂಕ್ತಿಯೋ ಕಾ ಸಾರಾಂಶ ತುಮ್ ಕನ್ನಡ ಮೇ ಬತಾವು ಕಾವ್ಯ, ಹಮೇ ದೇಖೆಂಗೆ.
2: ಸರಿ ಗುರುಜಿ, ಹೇಳ್ತೀನಿ. ಜನ ಹೇಳ್ತಾರೆ, ಜೀವನದಲ್ಲಿ ಸಮಯ ಕಳೆದಂತೆ ಆನಂದ ಕಡಿಮೆಯಾಗುತ್ತೆ, ದುಃಖ ನಮ್ಮನ್ನು ಆವರಿಸುತ್ತದೆ. ಆದರೆ ಕವಿಯತ್ರಿ ಹೇಳ್ತಾರೆ, ಸದಾ ಆನಂದವೆಂಬ ನಶೆಯಲ್ಲಿ ತೇಲುತ್ತಾ ಇರುತ್ತೇವೆ ಎಂದು.
0: ಅಗಲಿ ಪಂಕ್ತಿಯೋ ದೇಖೋ ಮೈ ಪಡ್ಕರ್ ಸುನಾತಾ ಹೂಂ. ಉತ್ಸಾಹ ಉಮಂಗ ನಿರಂತರ, ಉತ್ಸಾಹ ಉಮಂಗ ನಿರಂತರ ರಹತೆ ಮೇರೆ ಜೀವನ್ ಮೇ. ಉತ್ಸಾಹ ಉಮಂಗ ನಿರಂತರ ರಹತೆ ಮೇರೆ ಜೀವನ್ ಮೇ. ಉಲ್ಲಾಸ ವಿಜಯ ಕಾಹಸ್ತಾ, ಉಲ್ಲಾಸ ವಿಜಯ ಕಾಹಸ್ತಾ ಮೇರೆ ಮತವಾಲೆ ಮನ್ ಮೇ. ಮೇರೆ ಮತವಾಲೆ ಮನ್ ಮೇ. ಶಬ್ದೋ ಕೋ ದೇಖೋ. ಉಮಂಗ್ ಅಂದ್ರೆ ಉಲ್ಲಾಸ ಉತ್ಸಾಹ ಅಂತ ಹೇಳ್ತೀವಿ ಕನ್ನಡದಲ್ಲಿ. ನಿರಂತರ ಅಂದ್ರೆ ಯಾವಾಗಲೂ ಅಂತ, ನಿರಂತರ ಅಂತ ಕನ್ನಡದಲ್ಲಿನೂ ಹೇಳ್ತೀವಿ. ಹಾಗೆ ನೋಡಿದ್ರೆ ಇನ್ ಪಂಕ್ತಿಯೋ ತುಂಬಿ ಏಕ್ ಬಾರ್ ಪಡ್ಕರ್ ಸುನಾವು ಪ್ರತಿಮಾ ದೇಖೆಂಗೆ.
1: ಠೀಕ್ ಹೈ ಗುರುಜಿ. ಉತ್ಸಾಹ ಉಮಂಗ ನಿರಂತರ, ಉತ್ಸಾಹ ಉಮಂಗ ನಿರಂತರ ರಹತೆ ಮೇರೆ ಜೀವನ್ ಮೇ, ರಹತೆ ಮೇರೆ ಜೀವನ್ ಮೇ. ಉಲ್ಲಾಸ ವಿಜಯ ಕಾ ಹಸ್ತಾ, ಉಲ್ಲಾಸ ವಿಜಯ ಕಾ ಹಸ್ತಾ ಮೇರೆ ಮತವಾಲೆ ಮನ್ ಮೇ, ಮೇರೆ ಮತವಾಲೆ ಮನ್ ಮೇ.
0: ಬಹುತ್ ಸುಂದರ ಪಂಕ್ತಿಯ ಹೈನ, ಏಕ್ ಬಾರ್ ಮೈ ಭಿ ಪಡ್ಕರ್ ಸುನಾತಾ ಹೂಂ. ಸುನೋ. ಉತ್ಸಾಹ ಉಮಂಗ ನಿರಂತರ, ಉತ್ಸಾಹ ಉಮಂಗ ನಿರಂತರ ರಹತೆ ಮೇರೆ ಜೀವನ ಮೇ. ಉಲ್ಲಾಸ ವಿಜಯ ಕಾ ಹಸ್ತಾ ಮೇರೆ ಮತವಾಲೆ ಮನ್ ಮೇ. ಉಲ್ಲಾಸ ವಿಜಯ ಕಾ ಹಸ್ತಾ ಮೇರೆ ಮತವಾಲೆ ಮನ್ ಮೇ. ಇನ್ ಪಂಕ್ತಿಯೋ ಕೋ ಕವಿತ್ರಿ ಸುಭದ್ರಾ ಚೌಹಾನ್ ಕಹತಿ ಹೈ ಕಿ ಮೇರೆ ಜೀವನ್ ಮೇ ಸದೈವ ಉತ್ಸಾಹ ಕಿ ಲಹರ್ ಉಮಡತಿ ರಹತಿ ಹೈ. ಮೇರೆ ಜೀವನ್ ಮೇ ಸದೈವ ಉತ್ಸಾಹ ಕಿ ಲಹರ್ ಉಮಡತಿ ರಹತಿ ಹೈ. ಜೀವನ್ ಉಲ್ಲಾಸ ಔರ್ ವಿಜಯ ಕೆ ಆನಂದ ಸೆ ಪ್ರಫುಲ್ಲಿತ ರಹತಾ ಹೈ.
2: ನನಗೆ ಕನ್ನಡದಲ್ಲಿ ಹೇಳಿ ಗುರುಜಿ.
0: ಸರಿ ಮಾ ಹೇಳ್ತೀನಿ ಕೇಳು. ಇಲ್ಲಿ ಕವಿಯತ್ರಿ ಹೇಳ್ತಾರೆ, ನನ್ನ ಜೀವನದಲ್ಲಿ ಯಾವಾಗಲೂ ಉತ್ಸಾಹ ತುಂಬಿ ತುಳುಕುತ್ತದೆ, ಆನಂದ ಹಾಗೂ ಉಲ್ಲಾಸದಿಂದ ನಾನು ನಗುನಗುತ್ತಾ ಇರ್ತೇನೆ ಅಂತ. ಬಚ್ಚೋ ಅಬ್ ತುಮ್ ಲೋಗೋ ಕೋ ಕುಚ್ ಏಕ್ ಸವಾಲ್ ಪೂಛತಾ ಹೂಂ, ತುಮ್ ಲೋಗ್ ಉನ್ ಸವಾಲೋ ಕೆ ಲಿಯೆ ಜವಾಬ್ ದೇನಾ. ಸವಾಲ್ ಪ್ರತಿಮಾ ತುಮ್ಸೆ ಹೈ, ಮುಜೆ ಯಹ ಬತಾವೋ ಕಿ ಕವಿಯತ್ರಿ ನೇ ಕ್ಯಾ ಸೀಖಾ ಹೈ.
1: ಕವಯಿತ್ರಿ ನೇ ಹಸನಾ ಸೀಖಾ ಹೈ.
0: ಜೀವನ್ ಕೆ ಸಾಥಿ ಕೌನ್ ಕೌನ್ ಹೈ.
1: ವಿಶ್ವಾಸ್ ಪ್ರೇಮ ಸಾಹಸ್ ಜೀವನ್ ಕೆ ಸಾಥಿ ಹೈ.
0: ಇಸ್ ಕವಿತಾ ಕಿ ಕವಿಯತ್ರಿ ಕೌನ್ ಹೈ.
1: ಇಸ್ ಕವಿತಾ ಕಿ ಕವಯಿತ್ರಿ ಸುಭದ್ರಾ ಕುಮಾರಿ ಚೌಹಾನ್ ಹೈ.
0: ಇಸ್ ವಾಕ್ಯ ಕೋ ಕನ್ನಡ ಮೇ ಅನುವಾದ ಕರೋ ಕಾವ್ಯ ದೇಖೆಂಗೆ.
2: ಈ ಕವಿತೆಯ ಕವಿಯತ್ರಿ ಸುಭದ್ರಾ ಕುಮಾರಿ ಚೌಹಾನ್.
0: ಬಹುತ್ ಅಚ್ಚಾ, ಇಸಿ ಕೆ ಸಾಥ್ ಹಮ್ ಆಜ್ ಕಾ ಪಾಠ ಯಹೀಂ ಪರ್ ಸಮಾಪ್ತ ಕರೆಂಗೆ.
1: ನಮಸ್ತೆ ಗುರುಜಿ.
0: ನಮಸ್ತೆ ಬಚ್ಚೋ, ನಮಸ್ತೆ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಎಚ್ ಎನ್ ಯಾದವಾಡ್, ಇವರೊಂದಿಗೆ ಭಾಗವಹಿಸಿದವರು ಪ್ರತಿಮಾ ಹಾಗೂ ಎಸ್ ಎಂ ಕಾವ್ಯ.

0: ಇದುವರೆಗೆ ಹಿಂದಿ ಪಾಠ ಕೇಳಿದಿರಿ.
1: ಕಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
2: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಬೆಂಗಳೂರು. ಈಗ ನಿಲಯದಿಂದ ಈ ಸಂಜೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಆರು 15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ವಿಕೆ ಸುಮತಿ. ಆರು 30 ಅವಲೋಕನ. ಆರು 11 ಕೃಷಿರಂಗ. ಚಿಗುರು ಸಸ್ಯ ಉತ್ಪಾದನೆ, ಮೈಕ್ರೋ ಗ್ರೀನ್ಸ್ ಇಂಪಾರ್ಟೆನ್ಸ್, ಈ ಕುರಿತು ಡಾಕ್ಟರ್ ಸೌಮ್ಯ ಕೆಜೆ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಗಡಿನಿಂದ ಜನಪದ ಹಾಡುಗಳನ್ನು ಕೇಳಬಹುದು. ಏಳು 45 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ವೃಂದಗಾನದಲ್ಲಿ ಭಾವಗೀತೆಗಳು ಪ್ರಸಾರವಾಗಲಿದೆ.

ಈ ರಾತ್ರಿ 9:30 ಮನಿ ಟಾಕ್, ನಂತರ ಮಂಥನ್ ದೆಹಲಿ ಕೇಂದ್ರದಿಂದ. ಇಂದು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಜಿ ರಾಜನಾರಾಯಣ್ ಅವರಿಂದ ಕೊಳಲು ವಾದನ, ವಯಲಿನ್ ಸಹಕಾರ ಎಸ್ ಶೇಷಗಿರಿರಾವ್, ಮೃದಂಗ ವಿ ಕೃಷ್ಣ. 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ. ಇಂದಿನ ವಿಷಯ ಆತಂಕವಾದ. ಇದುವರೆಗೂ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ಬೆಂಗಳೂರು ನಿಲಯದ ಮಧ್ಯಾಹ್ನದ ಪ್ರಸಾರ ಇಲ್ಲಿಗೆ ಮುಗಿಯಿತು. ಈಗ ವೇಳೆ 3:05:10. 490.1 meter ಅಂದರೆ 612 kHz ತರಂಗಾಂತರಗಳಲ್ಲಿ ನಿಲಯದ ಸಂಜೆಯ ಪ್ರಸಾರ 5:30 ಪ್ರಾರಂಭವಾಗುವುದು. ನಮ್ಮೆಲ್ಲ ಶ್ರೋತೃಗಳಿಗೂ ಶುಭ ದಿನ. ನಮಸ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 3:29:52. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಈಗ ಕೇಳೋಣ ಕಾರ್ಯಕ್ರಮ ನ್ಯಾಯವಾಣಿ.
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
3: ಇವತ್ತಿನ ನ್ಯಾಯವಾಣಿ ಕಾರ್ಯಕ್ರಮಕ್ಕೆ ಮಾಹಿತಿ ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ಪ್ರತಿಮಾ ಜೋಶಿ, ವಕೀಲರು ಮತ್ತು ನ್ಯಾಯ ಸಂವಿಧಾನ ಫೆಲೋ. ಮೇಡಮ್ ನಮಸ್ಕಾರ.
4: ನಮಸ್ಕಾರ ಸರ್.
3: ಈ ಮಕ್ಕಳ ಶಿಕ್ಷಣ ಮತ್ತು ಪೌಷ್ಟಿಕತೆಯನ್ನ ನಾವು ಹೆಚ್ಚು ಮಾಡಬೇಕು ಅಂತಂದ್ರೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳಿವೆ. ಶಾಲೆಯಲ್ಲಿ ಮಧ್ಯಾಹ್ನದ ಊಟ ಕೂಡ ನೀಡಲಾಗ್ತಾ ಇದೆ. ಆ ಪೌಷ್ಟಿಕತೆ ಕಡಿಮೆ ಮಾಡಬೇಕಂದ್ರೆ ಕೆಲವು ಯೋಜನೆಗಳು ಬೇಕಾಗ್ತದೆ. ಅಕಸ್ಮಾತ್ ಈ ಊಟದ ಸೇವನೆಯಿಂದ ಮಧ್ಯಾಹ್ನದ ಬಿಸಿ ಊಟ ಸೇವಿಸಿ ಮಕ್ಕಳು ಅನಾರೋಗ್ಯಕ್ಕೊಳಗಾದ್ರು ಅಂತ ಹೇಳಿ ಹೇಳ್ತಾ ಇದೀವಿ.
4: ಮಗುವಿಗೆ ಸಂರಕ್ಷಿತ ಆಹಾರ ನೀಡುವುದು ಶಾಲೆಯ ಜವಾಬ್ದಾರಿ. ಕಲುಷಿತ ಆಹಾರ ನೀಡಿದ್ರೆ ಶಾಲೆ ಮತ್ತು ಸರ್ಕಾರದ ನಿರ್ಲಕ್ಷ್ಯತೆ ಅಂತ ನಾವು ಭಾವಿಸ್ತೀವಿ. ಏನ್ ಮಾಡಬಹುದು ನಾವು ಅಂತಂದ್ರೆ, ಮಕ್ಕಳು ಕಲುಷಿತ ಆಹಾರ ತಿಂದು ತೊಂದರೆಗೊಳಗಾಗಿರ್ತಾರೆ, ತಕ್ಷಣ ಅವ್ರನ್ನ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಅವರಿಗೆ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಬೇಕು. ಆವಾಗ ಅಲ್ಲಿ ಒಂದು ಕಂಪ್ಲೇಂಟ್ ಅಂತ ಫೈಲ್ ಆಗಲ್ತೆ, MLC ಅಂತ ದಾಖಲ್ಪಡಿಸಬಹುದು. ಮತ್ತೆ ಇನ್ನಿತರ ಮಕ್ಕಳಿಗಳಿಗೆ ಅದೇ ರೀತಿ ಅನಾರೋಗ್ಯ ಆಗಿದ್ರೆ ಅವರ ಪೋಷಕರನ್ನ ನಾವು ಸಂಪರ್ಕಿಸಬೇಕು. ಎಲ್ಲರೂ ಒಟ್ಟಿಗೆ ಆಗಿ ನಾವು ದೂರವನ್ನ ನೀಡಿದ್ರೆ ಅದು ಪರಿಣಾಮಕಾರಿಯಾಗಿ ಕಂಡುಬರುತ್ತದೆ. ಸಾಧ್ಯವಾದ್ರೆ ಅದ್ರ ಊಟದ ಮಾದರಿ ಅಂದ್ರೆ ಫುಡ್ ಸ್ಯಾಂಪಲ್ ಅಂತ ನಾವು ಹೇಳ್ತೀವಿ, ಅದನ್ನ ಮಾಡಿ ಅದನ್ನ ಜೋಪಾನವಾಗಿಟ್ಟು ಅದನ್ನ ನಾವು ಪರೀಕ್ಷೆಗೆ ಒಳಗಡಿಸಿದ್ರೆ ಅದು ಮುಖ್ಯವಾದ ಸಾಕ್ಷಿಯಾಗಿ ಹೊರಬರುತ್ತದೆ.
3: ದೂರು ನೀಡಬೇಕಂದ್ರೆ ಏನ್ ಮಾಡಬೇಕು, ಎಲ್ಲಿ ನೀಡಬೇಕು?
4: ದೂರನ್ನ ಶಾಲೆಯ ಮುಖ್ಯೋಪಾಧ್ಯಾಯ ಯಾರಿರ್ತಾರೆ, ಪ್ರಿನ್ಸಿಪಲ್ ಅಂತ ಹೇಳ್ತೀವಿ, ಅವರು ದೂರನ್ನ ನೀಡಬೇಕು. ಆದ್ರೆ ಅವರಿಗೆ ನಾವು ದೂರನ್ನ ನೀಡ್ರಿ ಅಂತ ಬರವಣಿಗೆಯಲ್ಲಿ ನಾವು ಮುನ್ನಿಂತು ಮಾಡಬೇಕು. BEO ಅಂತ ಹೇಳ್ತೀವಿ ನಾವು, ಬ್ಲಾಕ್ ಎಜುಕೇಶನ್ ಆಫೀಸರ್ ಅಂತ ಹೇಳ್ತೀವಿ, ಅವರಿಗೆ ನಾವು ದೂರನ್ನ ನೀಡಬೇಕು. ಇನ್ನ ಅವರು ನಮ್ಮ ದೂರಿಗೆ ಸ್ಪಂದನೆ ನೀಡದೆ ಇದ್ದಾಗ, ಸಮಸ್ಯೆ ಗಂಭೀರವಾದಾಗ, ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ DDPI ಅಂತ ಕರಿತೀವಿ ನಾವು, ಅವರಿಗೆ ಕೂಡ ನಾವು ದೂರನ್ನ ನೀಡಬಹುದು ಸರ್. ಆಮೇಲೆ ಇಲ್ಲಿ ಕಲುಷಿತ ಆಹಾರ ಇರೋದ್ರಿಂದ ಫುಡ್ ಸೇಫ್ಟಿ ಆಫೀಸರ್ ಅಂತ ಕರಿತೀವಿ ನಾವು, ಫುಡ್ ಸೇಫ್ಟಿ ಇಲಾಖೆ ಅಂತ ಇದೆ, ಅಲ್ಲಿ ನೀಡಬಹುದು. ಪೊಲೀಸರಿಗೂ ಕೂಡ ನಾವು ದೂರವನ್ನ ನೀಡಬಹುದು, ಅದು FIR ದಾಖಲ ಮಾಡಬಹುದು. ಇನ್ನು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ಆ ಖರ್ಚ ವೆಚ್ಚಗಳನ್ನ ನಾವು ಪರಿಹಾರದ ರೀತಿಯಲ್ಲಿ ಅದನ್ನ ನಾವು ಕಮಿಷನ್ಗೆ ಕೇಳಬಹುದು.
3: ಅಂದ್ರೆ ಈಗ ಪೊಲೀಸರಿಗೆ ದೂರು ನೀಡ್ತೀವಿ, ಅದು ಒಂಥರ ಗಂಭೀರ ಒಂದು ಪ್ರಕರಣ ಆ ರೀತಿ ಆಗ್ಬಿಡುತ್ತಾ, ಅದು ಹೇಗೆ?
4: ಹಾ, ಅದು ಬಹಳಷ್ಟು ಜನ ಮಕ್ಕಳು ಕಲುಷಿತ ಆಹಾರ ತಗೊಂಡು ತೊಂದರೆಗೊಳಗಾದ್ರೆ ಅದು ಗಂಭೀರ ಪ್ರಕರಣ ಆಗತ್ತೆ, ಅಲ್ಲಿ FIR ದಾಖಲಿಸಬಹುದು. ಆ ಅಡಿಗೆ ಮಾಡಿದ ಸ್ಥಳವನ್ನ ಮುಚ್ಚಿಸ್ತಾರೆ, ಪರೀಕ್ಷೆ ಆ ಫುಡ್ ಸ್ಯಾಂಪಲ್ ಅನ್ನ ಪರೀಕ್ಷೆ ಒಳಗ ಮಾಡ್ತಾರೆ. ಆಮೇಲೆ ಶಿಕ್ಷಣ ಅಧಿಕಾರಿ ಅವರು ಕ್ರಮ ಕೈಗೊಳ್ತಾರೆ. DC ಕೂಡ ಸುಮಾರು ಮಕ್ಕಳು ತೊಂದರೆಗೊಳಗಾದಾಗ DC ಕೂಡ ಕ್ರಮವನ್ನ ತನಿಖೆ ಮಾಡುವ ಆದೇಶವನ್ನು ಸಹ ನೀಡ್ತಾರೆ. ಇನ್ನು ಮಾನವ ಹಕ್ಕುಗಳ ಆಯೋಗಕ್ಕೆ ಕೂಡ ನಾವು ಉಲ್ಲಂಘನೆ ಆಗಿದೆ, ಇಲ್ಲಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಅಲ್ಲೂ ನಾವು ಸರ್ಕಾರಕ್ಕೆ ನಾವು ಕಂಪ್ಲೇಂಟ್

0: ಮಾಡಿದ್ರೆ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತದೆ.
1: ಒಟ್ಟಾರೆ ಮಕ್ಕಳ ಆರೋಗ್ಯ, ಮಕ್ಕಳ ಶಿಕ್ಷಣ ಎಲ್ಲದಕ್ಕೂ ಕೂಡ ಎಲ್ಲರೂ ಕೂಡ ಬಾಧ್ಯಸ್ಥರಾಗಿರ್ತಾರೆ. ಅವರ ರಕ್ಷಣೆ, ಅವರ ಶಿಕ್ಷಣ, ಅವರ ಆರೋಗ್ಯ, ಎಲ್ಲರ ರಕ್ಷಣೆಯನ್ನು ನಾವು ಎಲ್ಲರೂ ಕೂಡ ಮಾಡಬೇಕಾಗುತ್ತೆ ಸೇರಿ. ಅವ್ರು ಡಿ ಸಿ ಆಗಿರ್ಬೋದು, ಹ್ಯೂಮನ್ ರೈಟ್ಸ್ ಕಮಿಷನ್ನ ಆಯೋಗದವರಾಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ನಿಲ್ಲಬೇಕಾಗತ್ತೆ. ಪೊಲೀಸ್ ವ್ಯವಸ್ಥೆ ಅಂತೂ ಜೊತೆಗಿದ್ದೇ ಇರುತ್ತೆ. ಶಿಕ್ಷಣ ಇಲಾಖೆಯಲ್ಲಿ ಇದ್ದಂಥ ಅಧಿಕಾರಿಗಳು ಕೂಡ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿ ಆ ಸಮಸ್ಯೆಯನ್ನು ನಾವು ಇನ್ನೊಂದು ಕಡೆ ಆಗಬಾರ್ದು ಆ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಪ್ರತಿಮಾ ಜೋಶಿಯವರೇ. ನಮ್ಮ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

101.3 ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್. ಸಮಯ ಆಗಿದೆ 3:37. ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಈ ಸಮಯದಲ್ಲಿ ನಿಮ್ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ. ನಾವು ಕೇಳುವ ಸುಲಭವಾದ ಸರಳವಾದ ಪ್ರಶ್ನೆಗಳಿಗೆ ನೀವು ಸಂದೇಶದ ಮೂಲಕ ಉತ್ತರ ಕಳಿಸಬೇಕು ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಮ್ಮ ವಾಟ್ಸಪ್ ನಂಬರ್ ಹೀಗಿದೆ: 9480901013 9480901013. ತಡ ಮಾಡದೆ ನಮ್ಮ ಮೊದಲ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಅನುಭವಸಾರ, ಕೈವಲ್ಯ ಪದ್ಧತಿ, ಪರಮಾರ್ಥ ಗೀತೆ ಮತ್ತು ಪರಮಾರ್ಥ ಪ್ರಕಾಶಿಕೆ ಯಾರು ಬರೆದ ಗ್ರಂಥಗಳಾಗಿವೆ? ಅನುಭವಸಾರ, ಕೈವಲ್ಯ ಪದ್ಧತಿ, ಪರಮಾರ್ಥ ಗೀತೆ ಮತ್ತು ಪರಮಾರ್ಥ ಪ್ರಕಾಶಿಕೆ ಯಾರು ಬರೆದ ಗ್ರಂಥಗಳಾಗಿವೆ ಅಂತ ನೀವು ಉತ್ತರ ಕಳಿಸ್ಬೇಕು. ಆದಷ್ಟು ಬೇಗ ನಿಮ್ಮ ಉತ್ತರಗಳೊಂದಿಗೆ ನಿಮ್ಮ ಹೆಸರು ಹಾಗೂ ನಿಮ್ಮ ಊರಿನ ಹೆಸರನ್ನು ಕೂಡ ಟೈಪ್ ಮಾಡಿ ಕಳಿಸೋದನ್ನು ಮರಿಬೇಡಿ. ಮೊದಲು ಸರಿ ಉತ್ತರ ಕಳಿಸಿದ 10 ಜನರ ಹೆಸರನ್ನು ನಾನಿನ್ನೇ ಹೇಳ್ತೀನಿ. ನಿಮಗಿರುವ ಸಮಯಾವಕಾಶ ಈ ಒಂದು ಗೀತೆಯ ಸಮಯ ಮಾತ್ರ. ಶ್ರುತಿ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಮಂಜುಳಾ ಗುರುರಾಜ್ ಹಾಗೂ ಕೆ ಜೆ ಜೆ ಸುದಾಸ್ ಅವರ ಗಾಯನದಲ್ಲಿ, ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್.

ಹೊಂಬಿಸಿಲಿನಲ್ಲಿ ಸಾಕ್ತಾ ಇದ್ವಿ, ಪ್ರಶ್ನೆಯನ್ನ ಕೇಳಿದ್ವಿ. ಅನುಭವ ಸಾರ, ಕೈವಲ್ಯ ಪದ್ಧತಿ, ಪರಮಾರ್ಥ ಗೀತೆ ಮತ್ತು ಪರಮಾರ್ಥ ಪ್ರಕಾಶಿಕೆ ಯಾರು ಬರೆದ ಗ್ರಂಥಗಳಾಗಿವೆ ಅಂತ ಸರಿಯಾದ ಉತ್ತರವನ್ನು ಬಹಳಷ್ಟು ಜನ ಕೊಟ್ಟಿದ್ದಾರೆ. ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಬಿಂದು ಪ್ರಕಾಶ್ ಹಾಗೆ ಹೊನ್ನೂರಲ್ಲಿ ಹನುಮಂತಪುರದಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಸುಧಾಮೂರ್ತಿ ಕೆ ಹಳ್ಳಿಯಿಂದ, ಹಾಗೆ ಅನಿಲ್ ಬಿಷ್ಟಣ್ಣನವರ್ ಶಮನ್ಯವಾಡಿಯಿಂದ, ತಿರುಕನಬಳಗ ಮಲ್ಲಾಡಿಹಳ್ಳಿ, ಹರೀಶ್ ಮಲ್ಲೇಶ್ವರಂಯಿಂದ, ಹಾಗೆ ನೇತ್ರ ಕೆಂಗೇರಿಯಿಂದ, ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಸಂಶೋಭ ಹಾಸನದಿಂದ, ಹಾಗೆ ವೇದಾ ಶೆಟ್ಟಿ ಕಾಳವರದಿಂದ, ಮಂಡಿಕಲ್ ಕೃಪಾ ಹಾಗೆ ಅಂಬಿಕಾ ಹರಿಹರಪುರ ಕೊಪ್ಪ ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ನಿಜಗುಣ ಶಿವಯೋಗಿಗಳು. ಇವು ಕನ್ನಡ ಸಾಹಿತ್ಯದ ಅಂದರೆ ಅನುಭವ ಸಾರ, ಕೈವಲ್ಯ ಪದ್ಧತಿ, ಪರಮಾರ್ಥ ಗೀತೆ

0: ಮತ್ತು ಪರಮಾರ್ಥ ಪ್ರಕಾಶಿಕೆ ಈ ಕೃತಿಗಳು ಕನ್ನಡ ಸಾಹಿತ್ಯ ಮತ್ತು ಆಧ್ಯಾತ್ಮ ಲೋಕದ ಅತ್ಯಂತ ಶ್ರೇಷ್ಠ ಗ್ರಂಥಗಳಾಗಿದ್ದು ಇವುಗಳ ಕರ್ತೃ ಮಹಾನ್ ಸಂತ ದಾರ್ಶನಿಕರಾದಂಥ ಶ್ರೀ ನಿಜಗುಣ ಶಿವಯೋಗಿಗಳು. ನಿಜಗುಣ ಶಿವಯೋಗಿಗಳು ಕೊಳ್ಳೆಗಾಲದ ಬಳಿಯ ಚಿಲಕವಾಡಿ ಪ್ರಾಂತದ ಅರಸರಾಗಿದ್ದರು ಅಂತ ಹೇಳಲಾಗುತ್ತೆ. ನಂತರ ವೈರಾಗ್ಯ ತಳೆದು ಅರಮನೆಯನ್ನು ತೊರೆದು ಶ್ರೇಷ್ಠ ಶಿವಯೋಗಿಗಳಾದರು. ಇವರು ಸಂಸ್ಕೃತದಲ್ಲಿದ್ದ ಕಠಿಣವಾದ ಉಪನಿಷತ್ ಹಾಗೂ ಅದ್ವೈತ ವೇದಾಂತದ ಸಾರವನ್ನು ಜನಸಾಮಾನ್ಯರಿಗೂ ಅರ್ಥ ಆಗೋ ಹಾಗೆ ಅತ್ಯಂತ ಸರಳ ಕನ್ನಡದಲ್ಲಿ ತತ್ವಪದಗಳು ಮತ್ತು ಗ್ರಂಥಗಳ ರೂಪದಲ್ಲಿ ನೀಡಿದ್ದಾರೆ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ, ಕನ್ನಡದ ಮೊಟ್ಟ ಮೊದಲ ಸಾಂಗತ್ಯ ಕವಿ ಎಂದು ಪ್ರಸಿದ್ಧರಾದ ದೇಪರಾಜ ಯಾವ ವಂಶಕ್ಕೆ ಸೇರಿದವರಾಗಿದ್ದಾರೆ? ಕನ್ನಡದ ಮೊಟ್ಟ ಮೊದಲ ಸಾಂಗತ್ಯ ಕವಿ ಎಂದು ಪ್ರಸಿದ್ಧರಾಗಿರುವ ದೇಪರಾಜ ಯಾವ ವಂಶಕ್ಕೆ ಸೇರಿದವರಾಗಿದ್ದಾರೆ ಅಂತ ಉತ್ತರ ಕಳಿಸ್ಬೇಕು. ನೀವು ನಿಮ್ಮ ಹೆಸರು ಹಾಗೂ ನಿಮ್ಮ ಊರಿನ ಹೆಸರಿನ ಜೊತೆಗೆ 9408090103948090101013 ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸ್ಬೇಕಾಗುತ್ತೆ. ಆದಷ್ಟು ಬೇಗ ಬೇಗ ಉತ್ತರಗಳು ಬಂದು ನಮ್ಮ ವಾಟ್ಸಪ್ಪನ್ನು ತಲುಪಲಿ ಅಂತ ಹೇಳ್ತಾ ಈಗ ಜಾಹೀರಾತು, ನಂತರ ನಿಮ್ಮ ಸಮಯಾವಕಾಶ ಶುರುವಾಗುತ್ತೆ.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜ್ಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ, ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
4: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
4: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
5: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
6: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
8: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
9: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
8: ಒಳ್ಳೆ ಟೀಚರ್ಸ್ ಇರಬೇಕು,
9: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
8: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
10: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSS ATEB.ac.in ಅಥವಾ ಕಾಲ್ 9916253458.

ಸಮಯ ಆಗಿದೆ 3:52 FM ರೇನ್ಬೋನ ಟ್ಯೂನ್ ಮಾಡಿ ನಾವು ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ರಸಪ್ರಶ್ನೆಗಳ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಹಾಗೆ ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ, ಹಾಗೆ ಉತ್ತರಗಳನ್ನು ಕೂಡ ಚೆನ್ನಾಗಿ ಕಳಿಸ್ತಾ ಇದ್ದೀರಿ ಕೂಡ. ಪ್ರಶ್ನೆಯನ್ನು ಕೇಳಿದ್ವಿ, ಕನ್ನಡದ ಮೊಟ್ಟ ಮೊದಲ ಸಾಂಗತ್ಯ ಕವಿ ಎಂದು ಪ್ರಸಿದ್ಧರಾಗಿರುವ ದೇವರಾಜ ಯಾವ ವಂಶಕ್ಕೆ ಸೇರಿದವರಾಗಿದ್ದರು ಅಂತ. ಬಹಳಷ್ಟು ವೆರೈಟಿ ಉತ್ತರಗಳು ಬಂದಿದೆ. ಚಾಲುಕ್ಯ, ರಾಷ್ಟ್ರಕೂಟ, ಕದಂಬ, ಹೊಯ್ಸಳ, ಇನ್ನೂ ತುಂಬ ಹೊಸ ಹೊಸ ರಾಜವಂಶಗಳ ಉದಯ ಆಗಿದೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಅಂತಲೇ ಹೇಳ್ಬೋದು. ಈಗ ಸರಿಯಾದ ಉತ್ತರ, ಕೆಲವೊಬ್ಬರು ವಿಜಯನಗರ ಸಾಮ್ರಾಜ್ಯ ಅಂತ ಕೊಟ್ಟಿದ್ದೀರಾ, ಅದು ಸಾಮ್ರಾಜ್ಯ ಆಯಿತು, ಅದರ ಪರ್ಟಿಕ್ಯುಲರ್ ಒಂದು ಹೆಸರಿದೆ ಯಾವ ವಂಶ ಅಂತ. ವಂಶದ ಹೆಸರನ್ನು ಪರ್ಟಿಕ್ಯುಲರ್ ಆಗಿ ಬರೆದು ಕಳಿಸಿದ ಅಥವಾ ಟೈಪ್ ಮಾಡಿ ಕಳಿಸಿದವರ ಹೆಸರನ್ನು ಹೇಳ್ತಾ ಇದ್ದೀನಿ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಗಜಾನನ್ ಭಟ್ ಬೋಳನ್ಮಕ್ಕಿಯಿಂದ, ಹಾಗೆ ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ, ವಾಸಿಮಲಿ, ಹಾಗೆ ಶ್ವೇತಾ ಎಸ್ ರಾವ್, ಹಾಗೆ ಬಿ ವಿ ಕೃತಿಕಾ, ಗಣೇಶ್, ಚಂದ್ರಶೇಖರ್, ಗಂಗಾವತಿಯಿಂದ, ಇಷ್ಟು ಜನ ಯಾವ ವಂಶ ಅಂತ ಕಳಿಸಿದ್ದೀರಾ. ಸರಿಯಾದ ಉತ್ತರ ವಿಜಯನಗರ ಸಾಮ್ರಾಜ್ಯ ಕರೆಕ್ಟು, ಆದರೆ ಸಂಗಮ ವಂಶ. ಸಂಗಮ ವಂಶ ಅನ್ನೋದು ನಮಗೆ ಇಲ್ಲಿ ಬೇಕಾದ ಉತ್ತರ ಆಗಿತ್ತು. ಕನ್ನಡದ ಮೊಟ್ಟ ಮೊದಲ ಸಾಂಗತ್ಯ ಕವಿ ಎಂದು ಪ್ರಸಿದ್ಧರಾಗಿರುವ ದೇವರಾಜ ಅವರು ಸಂಗಮ ವಂಶಕ್ಕೆ ಸೇರಿದವರಾಗಿದ್ದಾರೆ. ಇವರ ಸಾಂಗತ್ಯ ಕೃತಿ ಅಂದರೆ ಛಂದಸ್ಸು.

ಅಂದರೆ ಕನ್ನಡದ ಅತ್ಯಂತ ಜನಪ್ರಿಯ ದೇಶಿ ಕಾವ್ಯಗಳ ಪ್ರಕಾರಗಳಲ್ಲಿ ಒಂದು. ಇದು ಹಾಡಲು ಅತ್ಯಂತ ಸುಲಭವಾದ ಮತ್ತು ಮಧುರವಾದ ನಾಲ್ಕು ಸಾಲುಗಳ ಅಂದರೆ ಚೌಪದಿ ಪದ್ಯ ಪ್ರಕಾರವಾಗಿದೆ. ಮುಂದೆ ರತ್ನಾಕರ ವರ್ಣೀಯ ಭರತೇಶ ವೈಭವ ಮತ್ತು ಸಂಚಿ ಹೊನ್ನಮ್ಮನ ಹಡಪದ ಧರ್ಮರಾಜ ಕೃತಿಗಳು ಇದೇ ಸಾಂಗತ್ಯದಲ್ಲಿ ರಚನೆಯಾಗಿ ಪ್ರಸಿದ್ಧವಾಗಿ ಪಡೆದವು ಅಂತಲೇ ಹೇಳ್ಬೋದು. ಇವರ ಒಂದು ಮೊಟ್ಟ ಮೊದಲ ಸಾಂಗತ್ಯ ಕೃತಿ ಅಂದರೆ ದೇಪರಾಜ ಅವರು ಬರೆದಿರುವ, ಸಂಗಮ ವಂಶಕ್ಕೆ ಸೇರಿದ ದೇಪರಾಜ ಅವರು ಬರೆದಿರುವ ಮೊಟ್ಟ ಮೊದಲ ಸಾಂಗತ್ಯ ಕೃತಿ ಸೊಬಗಿನ ಸೋನೆ. ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವಾ, ಸೊಬಗಿನ ಸೋನೆ ಅನ್ನೋದು. ಸಮಯ ಆಗಿದೆ 3:54. ಹೊಂಬಿಸಿಲಿನ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಉತ್ತರ ಕಳುಹಿಸಿದ ನಮ್ಮೆಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಹೊಂಬಿಸಿಲನ್ನು ಇಲ್ಲಿಗೆ ಮುಗಿಸುವಂತಹ ಹೊತ್ತಾಗಿದೆ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು RJ ವಿನುತಾ ಶಶಿಧರ್. ಮತ್ತೆ 4 ಬೆಂಗಳೂರು ಬಿಸ್ನೆಸ್ ಬಸ್ಸಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಯಾವ ಒಂದು ವಿಷಯದೊಂದಿಗೆ ನಿಮ್ಮ ಜೊತೆಯಾಗ್ತೀನಿ ಅಂತ ಕಾಯ್ತಾ ಇರಿ, ಕೇಳ್ತಾ ಇರಿ. ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ನಿಮ್ಮ ಜೊತೆಯಾಗ್ತಿದೆ. ಅಲ್ಲಿವರೆಗೂ ಲಯನ್ ಜಗಪತಿ ರಾವ್ ಅನ್ನೋ ಚಿತ್ರದ ಒಂದು ಗೀತೆ, SP ಬಾಲಸುಬ್ರಹ್ಮಣ್ಯಂ ಹಾಗೂ S. ಜಾನಕಿ ಅವರ ಗಾಯನದಲ್ಲಿ, RN ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಸಮಯ ಆಗಿದೆ 4:24 104.3 MHz ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ ಮ್ಯೂಸಿಕಲಿ ಯೋರ್ಸ್. ಇದು ಕನ್ನಡ ಕಾಮನವಿಲ್ಲು. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೆಲವು ವರ್ಷಗಳ ಹಿಂದೆ ಈ ಬಿಸ್ನೆಸ್ ಅನ್ನೋದು ಬರೀ ಪುರುಷರಿಗಷ್ಟೇ ಸೀಮಿತ ಆಗಿದೆ ಅನ್ನೋ ಮಾತಿತ್ತು. ಆದರೆ ಈಚಿನ ದಿನಗಳಲ್ಲಿ ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ಬಿಸ್ನೆಸ್ ಅನ್ನೋದು ಯಾರು ಬೇಕಾದರೂ ಮಾಡಬಹುದು ಅನ್ನೋ ಅಷ್ಟು ಎಲ್ಲ ಕಡೆ ಹರಡ್ಕೊಂಡು ಬಿಟ್ಟಿದೆ. ಈ ರಂಗದಲ್ಲಿ ಅಂದರೆ ಈ ಬಿಸ್ನೆಸ್ ವಲಯದಲ್ಲಿ ಮಹಿಳೆಯರು ಕೂಡ ನಾವು ಕೂಡ ಯಾರಿಗೇನು ಕಡಿಮೆ ಇಲ್ಲ ಅನ್ನೋ ಹಾಗೆ ಎಲ್ಲ ಕಡೆ ಮಿಂಚ್ತಾ ಇದ್ದಾರೆ. ಆದರೆ ಕೆಲವೊಂದು ಚಿಕ್ಕ ಪುಟ್ಟ ಒಂದು ಪ್ರಾಬ್ಲಮ್ಸ್ ಇರುತ್ತೆ, ತೊಂದರೆಗಳು ಬರುತ್ತೆ. ಈಗ ಉದಾಹರಣೆಗೆ ಈಗ ಬೆಂಗಳೂರಲ್ಲಿ ಅಥವಾ ಎಲ್ಲ ಬೇರೆ ಪ್ರದೇಶಗಳಲ್ಲೂ ಮಹಿಳೆಯರಿಗೆ ಎದುರಾಗುವ ದೊಡ್ಡ ಸಮಸ್ಯೆ ಅಂದರೆ ಮಕ್ಕಳನ್ನು ನೋಡ್ಕೊಳ್ಳೋದು. ಮನೇಲಿ ಪುಟ್ಟ ಪುಟಾಣಿ ಮಕ್ಕಳಿರುತ್ತೆ, ಅವ್ರಿಗೆ ಸ್ಕೂಲಿಗೆ ಕಳಿಸೋದು, ಡ್ರಾಪು ಪಿಕಪ್ ಇರುತ್ತೆ, ಆಮೇಲೆ ಮನೇಲಿ ಅಡುಗೆ ಮಾಡಿಕೊಂಡು ಅವ್ರನ್ನೆಲ್ಲ ಮನೇಲಿ ಏನಾದರೂ ಗಂಡ ಆಫೀಸ್ಗೆ ಹೋಗೋದಿದ್ರೆ ಅವ್ರಿಗೂ ಅವ್ರನ್ನೂ ನೋಡಿಕೊಂಡು ಎಲ್ಲ ಮಾಡಿಕೊಂಡು ಅರ್ಧ ದಿನ ಅಲ್ಲೇ ಕಳೆದು ಬಿಡ್ತಾರೆ ಅವರು. ಆಮೇಲೆ ಮನೆಯಲ್ಲಿ ಹಿರಿಯರು ಕೂಡ ಇರ್ತಾರೆ,

ಅವ್ರನ್ನ ಬಿಟ್ಟು ಎಲ್ಲೂ ಹೋಗೋಕ್ಕೂ ಆಗೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅವ್ರು ಏನು ಮಾಡಬೇಕಾಗುತ್ತೆ ಅಂದರೆ, ಇಷ್ಟೆಲ್ಲ ಮಾಡಿ ಮನೆಯಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ ಹಿರಿಯರು ನೋಡ್ಕೊಳ್ಳೋಕ್ಕೆ ಒಬ್ಬರು ಬೇಕೇ ಬೇಕು, ಅವ್ರನ್ನ ಬಿಟ್ಟು ಇವ್ರಿಗೆ ಆಚೆ ಕಡೆನೂ ಹೋಗೋಕ್ಕಾಗೋದಿಲ್ಲ. ಹಾಗಂತ ಮನೆಯಲ್ಲಿ ಉಳಿದ ಟೈಮ್ನಲ್ಲಿ ಸಮಯದಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗದೆ ಏನು ಮಾಡೋದು ಅಂತ ಆ ಯೋಚನೆಯಲ್ಲೇ ಅರ್ಧ ಒಂದು ಆಯಸ್ಸನ್ನು ಕಳೆದು ಬಿಡ್ತಾರೆ ಅಂತ ಹೇಳ್ಬೋದು. ಆದರೆ ಇವತ್ತಿನ ಒಂದು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಮಹಿಳೆಯರಿಗೆ ಮನೆಯಲ್ಲೇ ಕೂತು ಅಂದರೆ ಮನೆಯ ಎಲ್ಲ ಕೆಲಸಗಳನ್ನು ಮುಗಿದ ಮೇಲೆ ಅಥವಾ ವಾರದಲ್ಲಿ ತಿಂಗಳಲ್ಲಿ ಕೆಲವೊಂದಿಷ್ಟು ದಿನ ಅಥವಾ ಕೆಲವೊಂದಿಷ್ಟು ಸಮಯ ಮಾತ್ರ ಆ ಕೆಲಸಗಳಿಗೆ ಮೀಸಲಿಡೋದು ಅಥವಾ ಏನಾದರೂ ಆರ್ಡರ್ಸು ಅವಕಾಶಗಳು ಬಂದರೆ ಮಾತ್ರ ಆ ಕೆಲಸನ ಮಾಡೋದು, ಬಾಕಿ ಟೈಮಲ್ಲಿ ಆರಾಮಾಗಿ ಗೃಹಿಣಿಯಾಗಿ ಮನೆಯ ಮಹಾರಾಣಿಯಾಗಿ ಮನೆಯನ್ನು ನಡೆಸೋದು ಅಂತ ಕೆಲವೊಂದು ಬಿಸ್ನೆಸ್ ಐಡಿಯಾಗಳನ್ನು ಇಂದಿನ ಬಿಸ್ನೆಸ್ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಣ. ಜೊತೆಯಾಗಿರಿ, ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮೂಡಿ ಬರ್ತಾ ಇದೆ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ.

ಬೆಂಗಳೂರು ಬಿಸ್ನೆಸ್ ಬಸ್ನಲ್ಲಿ ಸಾಕ್ತಾ ಇದ್ವಿ ನಾವು, ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಮೊದಲೇ ಹೇಳಿದ ಹಾಗೆ ಮಹಿಳೆಯರು ಎಲ್ಲ ರಂಗದಲ್ಲೂ ಮುಂದಿದ್ದಾರೆ, ಎಲ್ಲ ಬಿಸ್ನೆಸ್ನಲ್ಲೂ ಕೂಡ ಅವರು ಪುರುಷರಷ್ಟೇ ಸಮಾನವಾಗಿ ಭಾಗವಹಿಸ್ತಾರೆ, ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇದ್ದಾರೆ. ಅಂದರೂ ಕೂಡ ಅವ್ರಿಗೆ ಆದ ಕೆಲವೊಂದು ಮನೆಯಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಕಟ್ಟುಪಾಡುಗಳಿರುತ್ತೆ, ಕೆಲವೊಂದು ತೊಂದರೆ ತಾಪತ್ರಯದಿಂದ ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ತೊಡಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಅಂಥವರು ಚಿಕ್ಕ ಪುಟ್ಟದಾಗಿ ಈ ಕಡೆ ಮನಸ್ಸಿನ ಆಸೆನೂ ಈಡೇರಿಸ್ಕೋಬೇಕು, ಎರಡೂ ಆಗಬೇಕು, ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಹೇಳ್ತಾರಲ್ವಾ, ಅಂಥವರಿಗೆ ಒಂದು ಪುಟ್ಟಪುಟಾಣಿ ಬಿಸ್ನೆಸ್ ಐಡಿಯಾಗಳನ್ನು ಇವತ್ತು ಬೆಂಗಳೂರು ಬಿಸ್ನೆಸ್ ಬಸ್ಸಲ್ಲಿ ನಾವು ಮಾತಾಡ್ತಾ ಸಾಗೋಣ. ಹಾಗೆಯೇ ನಿಮಗೂ ಯಾವುದಾದ್ರೂ ಒಂದು ಐಡಿಯಾ ಇದ್ದರೆ, ಇಲ್ಲ ಇಷ್ಟು ಇದು ಮಾಡಿದರೆ ಚೆನ್ನಾಗಿರ್ತಿತ್ತು, ಇದು ಬೇರೆಯವ್ರ ಜೊತೆ ಹಂಚಿಕೊಂಡ್ರೆ ಯಾರಿಗಾದರೂ ಒಬ್ಬರಿಗೆ ಅದರಿಂದ ಸಹಾಯ ಆಗುತ್ತೆ, ಉಪಯೋಗ ಆಗುತ್ತೆ ಅನ್ನೋ ಹಾಗಿದ್ರೆ ನೀವು ಕೂಡ ನಿಮಗೆ ಬಂದಿರೋ ಐಡಿಯಾಸನ್ನು ಕೂಡ ನಮ್ಮ ಕೇಳುಗರ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆಗೆ 9480909013 9480101013 ಇದು ನಮ್ಮ ವಾಟ್ಸಪ್ ನಂಬರ್. ನಿಮ್ಮಲ್ಲಿರುವ ಒಂದು ಅದ್ಭುತವಾದ ಐಡಿಯಾವನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಳಿ, ಅದನ್ನು ನಾನು ಕೂಡ ಇಲ್ಲಿ ಹೇಳ್ತೀನಿ. ನಿಮ್ಮ ಒಂದು ಐಡಿಯಾಗಳ ಮೂಲಕ ನಮ್ಮ ಕೇಳುಗರಿಗೆ ತಲುಪುವಂತಾಗಲಿ ಅಂತ ಹೇಳ್ತಾ, ಬೆಂಗಳೂರಿನಂತಹ ವೇಗವಾಗಿ ಬೆಳೀತಾ ಇರೋ ನಗರದಲ್ಲಿ ಮಹಿಳೆಯರು ಸ್ವಂತ ಉದ್ಯೋಗ ಮಾಡಬೇಕು ಅನ್ನೋದಕ್ಕೆ ಅವಕಾಶಗಳು ತುಂಬಾ ಇದೆ. ಕಡಿಮೆ ಹೂಡಿಕೆಯಿಂದನೇ ಅಥವಾ ಸಣ್ಣ ಪ್ರಮಾಣದಲ್ಲಿ ಆರಂಭಿಸಬಹುದಾದ ಕೆಲವು ಅತ್ಯುತ್ತಮ ಬಿಸ್ನೆಸ್ ಐಡಿಯಾಗಳು ಅಂದರೆ, ಈಗ ಮನೆ ಅಡುಗೆ ಮತ್ತು ಟಿಫನ್ ಸರ್ವಿಸು, ಹೋಮ್ ಕೇಟ್ರಿಂಗ್ ಮತ್ತು ಟಿಫನ್ ಸರ್ವಿಸ್ ಅಂತ ಹೇಳ್ಬೋದು. ಈ ಬೆಂಗಳೂರಿನಲ್ಲಿ ಏನಾಗುತ್ತೆ ಅಂದರೆ, ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಐಟಿ ಉದ್ಯೋಗಿಗಳು ಮತ್ತು ಬ್ಯಾಚುಲರ್ಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಮನೆ ಅಡುಗೆಗೆ ಭಾರಿ ಬೇಡಿಕೆ ಇದೆ. ಹೇಗೆ ಆರಂಭ ಮಾಡಬಹುದು ಅಂತ ಹೇಳೋದಾದರೆ, ನಮ್ಮ ಮನೆ ಅಡುಗೆ ಮನೆಯಿಂದಾನೇ ಆರಂಭ ಮಾಡ್ಬೋದು. ಶುದ್ಧ ಹಾಗೂ ಆರೋಗ್ಯಕರ ಊಟ ತಿಂಡಿ ನೀಡೋದು, ಟೈಮ್ ಸೆನ್ಸ್ ಕರೆಕ್ಟ್ ಇರಬೇಕು. 9 ಗಂಟೆ ಅಂತ ಹೇಳಿದ್ರೆ 12 ಗಂಟೆಗೆ ಕೊಡೋದಲ್ಲ, ಕರೆಕ್ಟಾಗಿ ಅವ್ರು ಯಾವ ಟೈಮಿಗೆ ಆರ್ಡರ್ ಮಾಡಿರ್ತಾರೆ ಆ ಟೈಮಿಗೆ ನಾವು ಫುಡ್ ಡೆಲಿವರಿ ಮಾಡಿದ್ರೆ. ಜೊತೆಗೆ ನಾವೇನು ಮಾಡ್ಬೋದು ಅಂದರೆ, ಈಗ ಎಷ್ಟೊಂದು ಫುಡ್ ಡೆಲಿವರಿ ಆ್ಯಪ್ಗಳು ಇರುತ್ತೆ, ಆ ಆ್ಯಪ್ಗಳ ಜೊತೆಗೆ ನಾವು ಕೈ ಜೋಡಿಸ್ಕೊಂಡು ಅಥವಾ ಸ್ಥಳೀಯ PG ಮತ್ತು ಆಫೀಸ್ಗಳಿಗೆ ತಿಂಗಳ ಆಧಾರದ ಮೇಲೆ ಕೂಡ ನಾವು ಟಿಫಿನ್ ಸರ್ವಿಸ್ ಸಪ್ಲೈ ಮಾಡೋದು ಆಗಲಿ ಅಥವಾ ಊಟ ಸಪ್ಲೈ ಮಾಡೋದಾಗಲಿ ಕಾಂಟ್ರಾಕ್ಟ್ ತೊಗೊಂಡಾಗ, ಅಂದರೆ ಒಂದು ನಿರ್ದಿಷ್ಟ ಸಮಯಕ್ಕಷ್ಟೇ, ಫುಲ್ ಡೇ ಅಲ್ಲ, ಒಂದು ನಿರ್ದಿಷ್ಟ ಸಮಯ ಅಥವಾ ನಿರ್ದಿಷ್ಟ ದಿನಗಳಲ್ಲಿ ಅಂತ ನೀವು ಮಾಡಿಕೊಂಡ್ರೆ ಅದು ನಿಮಗೆ ಸ್ವಲ್ಪ ಸಹಾಯ ಆಗಬಹುದು ಈ ಒಂದು ಬಿಸ್ನೆಸ್ ಐಡಿಯಾ ಅಂತ ನಾನು ಅನ್ಕೊಂತೀನಿ. ಮತ್ತಷ್ಟು ಬಿಸ್ನೆಸ್ ಐಡಿಯಾಗಳೊಂದಿಗೆ ನಿಮ್ಮ ಜೊತೆ ಆಗ್ತೀನಿ ಇದೆರಡು ಗೀತೆಗಳ ನಂತರ.

ಆಕಾಶವಾಣಿ ಎಫ್ ಎಂ ರೇನ್ಬೋ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ. 101.3 ಮೆಗಾಹರ್ಟ್ಸ್ಗಳಲ್ಲಿ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ ಮಹಿಳೆಯರಿಗಾಗಿ, ವಿಶೇಷವಾಗಿ ಮನೆಯಲ್ಲೇ ಕುಳಿತು ಮಾಡಬಹುದಾದಂತಹ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಮುಂದಿನ ಒಂದು ಐಡಿಯಾ ಬಗ್ಗೆ ಹೇಳೋದಾದರೆ, ಹೋಮ್ ಬೇಸ್ಡ್ ಡೇ ಕೇರ್ ಸೆಂಟರ್ ಅಂತ ಹೇಳ್ಬೋದು. ಈ ಬೆಂಗಳೂರಿನಲ್ಲಿ ಪತಿ ಪತ್ನಿ ಇಬ್ಬರು ಕೆಲಸಕ್ಕೆ ಹೋಗೋ ಕುಟುಂಬಗಳು ಹೆಚ್ಚಾಗ್ತಾ ಇವೆ. ಆದ್ದರಿಂದ ಈ ಸಣ್ಣ ಮಕ್ಕಳನ್ನು ನೋಡಿಕೊಳ್ಳುವಂತಹ ನಂಬಿಕಸ್ಥ ಡೇ ಕೇರ್ ಕೇಂದ್ರಗಳಿಗೆ ತುಂಬ ಬೇಡಿಕೆ ಇದೆ. ಏನು ಅಗತ್ಯತೆ ಇದೆ ಅಂದರೆ ಹೇಗೆ ಮಾಡಬಹುದು ಅನ್ನೋದಾದರೆ, ಮನೆಯಲ್ಲಿ ಸ್ವಲ್ಪ ಅಂದರೆ ನಮ್ಮ ಮನೆ ಸ್ವಲ್ಪ ವಿಶಾಲವಾಗಿರಬೇಕು, ಅಥವಾ ಮನೆ ಮುಂದೆ ಸ್ವಲ್ಪ ಜಗಲಿತರ ಜಾಗ ಇದ್ದರೂ ಓಕೆ. ಇಲ್ಲಿ ಮಕ್ಕಳ ಆಟದ ಸಾಮಗ್ರಿಗಳು ಮತ್ತು ಸುರಕ್ಷಿತ ವಾತಾವರಣ ಮುಖ್ಯವಾಗಿ ಮಕ್ಕಳನ್ನು ಈ ಡೇ ಕೇರ್ ಸೆಂಟರ್ ಮುಂತಾದ ಒಂದು ಮಕ್ಕಳನ್ನು ನೋಡ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ಕೊಳ್ಬೇಕಾದ್ರೆ ಫಸ್ಟು ಅಲ್ಲಿ ಎಷ್ಟು ಸುರಕ್ಷಿತ, ಎಲ್ಲ ರೀತಿಯಿಂದನೂ ಎಷ್ಟು ಸುರಕ್ಷಿತ ಅನ್ನೋದನ್ನು ನಾವು ಮೊದಲು ಕನ್ಫರ್ಮ್ ಮಾಡ್ಕೋಬೇಕು. ನಂತರ ನಮಗೆ ಮಕ್ಕಳನ್ನು ನಿಭಾಯಿಸುವ ಆಸಕ್ತಿ ಇದ್ದರೆ ಮೊದಲಿನ ಪಾಯಿಂಟ್ ಪ್ಲಸ್ ಪಾಯಿಂಟ್ ಮೊದಲಿನ ಪಾಯಿಂಟ್ ಅಂದರೆ ಮಕ್ಕಳಲ್ಲಿ ನಮಗೆ ತುಂಬ ಪ್ರೀತಿ ಇರಬೇಕು, ಆಸಕ್ತಿ ಇರಬೇಕು. ನಿಮಗೆ ಗೊತ್ತು, ಚಿಕ್ಕ ಸಣ್ಣ ಸಣ್ಣ ಮಕ್ಕಳು ಎಷ್ಟು ಹಠ ಮಾಡ್ತವೆ, ಎಷ್ಟು ರಚ್ಚೆ ಹಿಡಿತವೆ, ಒಂದೊಂದು ನಿಮಿಷಕ್ಕೊಂದೊಂದು ಥರ ಮೂಡಿರುತ್ತೆ ಅವ್ರದ್ದು. ಆ ಮೂಡ್ಗಳಿಗೆ ನಾವು ಅವ್ರ ಜೊತೆ ಮಕ್ಕಳಾಗಿ ಬೆರೆಯುವಂಥವ್ರು ಆಗಿರಬೇಕು. ಅದು ಅಂತಹ ಒಂದು ಮಕ್ಕಳನ್ನು ನಿಭಾಯಿಸುವ ಆಸಕ್ತಿ ನಮ್ಮಲ್ಲಿದ್ದರೆ ಇದು ಒಂದು ಅತ್ಯಂತ ಹೆಚ್ಚು ಆದಾಯ ತರುವ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನೊಂದು ಬಿಸ್ನೆಸ್ ಐಡಿಯಾ ಬಗ್ಗೆ ಹೇಳೋದಾದರೆ, ಕಸ್ಟಮೈಸ್ಡ್ ಬೊಟಿಕ್ ಮತ್ತು ಟೇಲರಿಂಗ್. ಈಗ ಫ್ಯಾಷನ್ ಮತ್ತು ಟ್ರೆಂಡಿ ಉಡುಪುಗಳಿಗೆ ಬೆಂಗಳೂರಿನಲ್ಲಿ ಸದಾ ಮಾರುಕಟ್ಟೆ ಇದ್ದೇ ಇದೆ. ನಮಗೆ ಡಿಸೈನಿಂಗು ಗೊತ್ತಿದ್ದರೆ ಸ್ವತಃ ಮಾಡ್ಬೋದು, ಇಲ್ಲದಿದ್ದರೆ ಒಬ್ಬರು ಅಥವಾ ಇಬ್ಬರು ಟೇಲರ್ಗಳನ್ನು ಕೆಲಸಕ್ಕಿಟ್ಕೊಂಡು ಕಸ್ಟಮ್ ಸ್ಟಿಚಿಂಗು, ಬ್ಲೌಸು, ಕುರ್ತಿ ಇತ್ಯಾದಿನ ಮಾಡ್ಬೋದು. ಈಗಂತೂ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ಮೂಲಕ, ವಾಟ್ಸಪ್ ಗ್ರೂಪ್ಗಳ ಮೂಲಕ ನಮ್ಮ ಡಿಸೈನ್ಗಳನ್ನು ಪ್ರಮೋಟ್ ಮಾಡ್ಬೋದು ನಾವು. ಹಾಗೆ ಹೇಗೆಲ್ಲ ನಾವು ಆಫರ್ ಕೊಟ್ಟು ಜನರನ್ನ ಸೆಳಿಬೋದು ಈ ವಾಟ್ಸಪ್ಗಳ ಮೂಲಕನೇ ಅಂತ ನಿಮಗೆ ಎಲ್ಲ ಗೊತ್ತಿದ್ದೇ ಇದೆ. ಯಾಕಂದರೆ ಎಲ್ಲರೂ ಸಾಮಾಜಿಕ ಜಾಲತಾಣಗಳನ್ನು ಬಿಟ್ಟು ಏನು ಯಾರೇನು ಇಲ್ಲ, ಎಲ್ಲರೂ ಒಂದಲ್ಲ ಒಂದು ರೀತಿಯಿಂದ ಅದಕ್ಕೆ ಅಂಟ್ಕೊಂಡೇ ಇರ್ತೀವಿ. ಸೊ ಈ ಒಂದು ರೀತಿಯಿಂದನೂ ಕೂಡ ನಮ್ಮ ಬಿಸ್ನೆಸ್ಗಳನ್ನು ನಾವು ಪ್ರಮೋಟ್ ಮಾಡ್ಬೋದು ಅಂತ ಹೇಳ್ತಾ ಒಂದು ಗೀತೆಯ ನಂತರ ಮತ್ತಷ್ಟು ಮಾತುಕತೆ ಮಾಹಿತಿಯನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾ ಬಣ್ಣದ ಗೆಜ್ಜೆ

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ

0: ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಸಮಯ ಆಗಿದೆ 4:40:36. ಬೆಂಗಳೂರು ಬಿಸ್ನೆಸ್ ಬಸ್ನಲ್ಲಿ ಸಾಗ್ತಾ ಇದ್ವಿ. ಮಹಿಳೆಯರಿಗಾಗಿ ಕೆಲವೊಂದು ಬಿಸ್ನೆಸ್ ಐಡಿಯಾಗಳನ್ನು ಶೇರ್ ಮಾಡ್ಕೋತಾ ಇದ್ವಿ ನಾವು. ಹಾಗೆಯೇ ಇನ್ನೊಂದು ಒಂದು ಐಡಿಯಾ ಹೇಳೋದಾದರೆ ಕ್ಲೌಡ್ ಕಿಚನ್ ಅಥವಾ ಹೋಮ್ ಬೇಕರಿ, ಕೇಕ್ ಪೇಸ್ಟ್ರಿ ಕುಕ್ಕೀಸ್ ತಯಾರಿಸೋದು. ನಿಮ್ಗೆ ಇಷ್ಟ ಆದರೆ ಇದೊಂದು ಸೂಪರ್ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಇದರ ವಿಶೇಷತೆ ಏನಂದರೆ ಇದಕ್ಕೆ ದೊಡ್ಡ ಅಂಗಡಿಯ ಅಗತ್ಯವೇನೂ ಇರೋದಿಲ್ಲ. ಆರ್ಡ್ರ್ ಬಂದಾಗ ಮಾತ್ರ ಕೇಕ್ ಸಿದ್ಧಪಡಿಸಿ ಕೊಡ್ಬೋದು. ಹುಟ್ಟುಹಬ್ಬ ಮತ್ತು ಪಾರ್ಟಿಗಳಿಗೆ ಕೂಡ ಕಸ್ಟಮೈಸ್ಡ್ ಕೇಕ್ಗಳಿಗೆ ಒಳ್ಳೆಯ ಲಾಭ ಕೂಡ ಸಿಗುತ್ತೆ. ಹಾಗೆ ಇನ್ನೊಂದು ಬಿಸ್ನೆಸ್ ಬಗ್ಗೆ ಹೇಳೋದಾದರೆ ಆನ್ಲೈನ್ ರೀಸೆಲ್ಲಿಂಗ್ ಮತ್ತು ಇ ಕಾಮರ್ಸ್, ಸೀರೆಗಳು, ಜುವೆಲ್ಲರಿ, ಕುರ್ತಿಗಳು ಅಥವಾ ಮನೆ ಅಲಂಕಾರಿಕ ವಸ್ತುಗಳನ್ನು ಕೂಡ ಹೋಲ್ಸೇಲ್ ದರದಲ್ಲಿ ಖರೀದಿಸಿ ಆನ್ಲೈನ್ನಲ್ಲಿ ಮಾರಾಟ ಮಾಡ್ಬೋದು. ಇದಕ್ಕೆ ಕೂಡ ಹಲವಾರು ಪ್ಲಾಟ್ಫಾರ್ಮ್ಗಳು ನಿಮಗೆ ಆನ್ಲೈನ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ಬೋದು. ಮತ್ತಷ್ಟು ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಸಾಗೋಣ. ಈ ಒಂದು ಗೀತೆಯ ನಂತರ ಮಿಡಿದ ಶ್ರುತಿ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಗಾಯನದಲ್ಲಿ, ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಸಮಯ ಆಗಿದೆ 4:51:05. ಬೆಂಗಳೂರು ಬಿಸ್ನೆಸ್ ಬಸ್ನಲ್ಲಿ ನಾವು ಮಹಿಳೆಯರಿಗಾಗಿಯೇ ವಿಶೇಷವಾದ ಒಂದು ಚಿಕ್ಕ ಪುಟ್ಟ ಐಡಿಯಾಗಳನ್ನ ಇಟ್ಟುಕೊಂಡು ಹೆಂಗೆಲ್ಲ ಬಿಸ್ನೆಸ್ ಮಾಡ್ಬೋದು ಅಂತ ಇಷ್ಟೊತ್ತು ಹೇಳ್ತಾ ಇದ್ವಿ. ಇದಕ್ಕೋಸ್ಕರ ಸರ್ಕಾರದಿಂದ ನಿಮಗೆ ಸಾಲದ ನೆರವು ಕೂಡ ಸಿಗುತ್ತೆ. ಸ್ವಲ್ಪ ಎಲ್ಲ ಕಡೆ ವಿಚಾರಿಸ್ಬೇಕು, ಅದಕ್ಕೆ ಸಂಬಂಧಪಟ್ಟ ಮೂಲಗಳನ್ನು ಹುಡುಕಾಡಿದಾಗ ನಿಜವಾಗ್ಲೂ ಇದ್ರ ಬಗ್ಗೆ ನಿಮಗೆ ಇನ್ನಷ್ಟು ಮತ್ತಷ್ಟು ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಇಂದಿನ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದಿದೆ. ಇದರ ಜೊತೆಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯ ಕೂಡ ಮುಗಿಸುವಂತಹ ಸಮಯ ಆಗಿದೆ. ಇಂದು ಪ್ರಸಾರವಾದ ಮಧ್ಯಾಹ್ನದ ಪ್ರಸಾರದಲ್ಲಿ ಪ್ರಸಾರವಾದ ಕಾರ್ಯಕ್ರಮ ಹಾಗೂ ಹಾಡುಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮುಂದೆ ಸ್ಟುಡಿಯೋಗೆ ಬಂದಾಗ ನಿಮ್ಮನ್ನು ಭೇಟಿಯಾಗ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ, ಹರಟೆ ಹೊಡೆಯೋಣ ಅಂತ ಹೇಳ್ತಾ ಇಲ್ಲಿಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯವನ್ನು ಮುಗಿಸುವಂಥ ಸಮಯ ಬಂದಿದೆ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮ ಮ್ಯೂಸಿಕಲಿ ಯಾರ್ಸ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಇದೇ ತರ ಸದ್ದು ಸ್ಟುಡಿಯೋ ಸುತ್ತಮುತ್ತ ಇದೆ. ಕನ್ನಡ ಕಾಮನವಿಲ್ ಎಫ್ ಎಂ ರೈಟ್ 101.3 ಮೆಗಹೆರ್ಟ್ಸ್ಗಳನ್ನು ಕೇಳ್ತಾ ಇದ್ದೀರಾ. ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಮಂಗಳವಾರದ ಈ ಒಂದು ಮಳೆಯ ಸಂಜೆಯಲ್ಲಿ ನಾನು ಸ್ಟುಡಿಯೋದಲ್ಲಿ ಹಾಜರಾಗಿದ್ದೀನಿ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಿರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ್. 5 ಗಂಟೆಯಿಂದ 11 ಗಂಟೆವರೆಗೂ ಜೊತೆಯಲ್ಲಿ, ನಿಮ್ಮ ಜೊತೆಯಲ್ಲಿ, ಜೊತೆಯಲ್ಲಿ ಕೇಳ್ತಾ ಇರಿ ಕನ್ನಡ ಕಾಮನವಿಲ್ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಈ ಗೀತೆ ನಿಮ್ಮೆಲ್ಲರಿಗಾಗಿ ಎಂಜಾಯ್ ಮಾಡಿ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ ಡಿಆರ್ಎಂ ತರಂಗಾಂತರ, 603 ಕಿಲೋಹರ್ಟ್ಸ್ ತರಂಗಾಂತರದಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:20. ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಗೀತಾ ನಂದೀಶ್ ಮಾಡುವ ನಮಸ್ಕಾರಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸ್ನೇಹಿತ ಚಿತ್ರದ ಗೀತೆ. ಹಾಡಿದ್ದಾರೆ ಈಶ್ವರ್ ಪ್ರಕಾಶ್ ಹಾಗೂ ಅನುಪಮಾ. ಸಂಗೀತ್ ಸಾಗರ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಗಿರ್ಮಿಟ್ ಕಾರ್ಯಕ್ರಮದ ಮುಂದಿನ ಗೀತೆ ಯುವ ಚಿತ್ರದ್ದು. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಸಂಜಿತ್ ಹೆಗಡೆ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಈ ಗೀತೆಗಿದೆ.

0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಗಿರ್ಮಿಟ್ ಕಾರ್ಯಕ್ರಮದ ಮುಂದಿನ ಗೀತೆ ಟಗರು ಪಲ್ಯ ಚಿತ್ರದಿಂದ ಮೂಡಿಬರಲಿದೆ. ಜೋಗಿ, ಪ್ರೇಮ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಧನಂಜಯ್ ಅವರ ಸಾಹಿತ್ಯ, ವಾಸುಕಿ ವೈಭವ್ ಅವರ ಸಂಗೀತ ಈ ಗೀತೆಗಿದೆ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರ ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಗಿರ್ಮಿಟ್ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ. ಮುಂದಿನ ಗೀತೆ ವಸಂತ ಕಾಲದ ಹೂವುಗಳು ಚಿತ್ರದಿಂದ ಮೂಡಿಬರಲಿದೆ. ಪ್ರಥಮ್ ಭಟ್ ಅವರ ಧ್ವನಿಯಲ್ಲಿ ಸಚಿನ್ ಶೆಟ್ಟಿಯವರ ಸಾಹಿತ್ಯ, ಭರತ್ ಜನಾರ್ದನ್ ಅವರ ಸಂಗೀತ.

0: ವಂದೇ ಮಾತರಂ. 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
2: ವೃಷಭ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ವಿಜಯ ಪ್ರಕಾಶ್. ಸಾಹಿತ್ಯ ನಾಗಾರ್ಜುನ್ ಶರ್ಮಾ, ಸಂಗೀತ ಸಿಎಸ್ ಸ್ಯಾಮ್.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಂತ ಆಕಾಶವಾಣಿಗೆ 90

ಮುಂದಿನ ಗೀತೆ ನಾನು ಮತ್ತು ಗುಂಡಾ ಚಿತ್ರದ್ದು. ಹಾಡಿದ್ದಾರೆ ವಾರಿಜಾಶ್ರೀ, ರೋಹಿತ್ ರಾಮನ್ ಅವರ ಸಾಹಿತ್ಯ, ಕಾರ್ತಿಕ್ ಶರ್ಮಾ ಅವರ ಸಂಗೀತ ನಿರ್ದೇಶನ.

0: ಆಕಾಶವಾಣಿ ಬೆಂಗಳೂರು.
1: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು? ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಅಮ್ಮ ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು ನನಗೂ ಬಂದಿದೆ ಕಣೆ.
0: ಏ ಅಮ್ಮ ಇರು ಇರು ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ ನಿಂಗೂ ಬಂತ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
3: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
4: ಬೆಟ್ಟ ಗುಡ್ಡ
5: ಕೆರೆ ಕುಂಟೆ
4: ಗಿಡ ಮರಗಳಿಲ್ಲದ ಊರು
5: ಮರುಭೂಮಿ ಇದ್ದಂತೆ.
4: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
5: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
4: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
5: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
4: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
5: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.
6: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
7: ಏನಮ್ಮ ಆ ಅಳ್ತಾ ಇರೋ ಮಗುನ ತಾಯಿನ ಒಳಗಡೆ ಕಳಿಸಿ.
8: ಡಾಕ್ಟರ್ ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುನ.
7: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
5: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.
9: ಮಕ್ಕಳಿಗೂ ದೇವರಿಗೂ
10: ಆಕಾಶವಾಣಿ ಬೆಂಗಳೂರು. ಸರಿಯಾಗಿ 6:05 ಕ್ಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: Just news bulletin.
1: ಆಕಾಶವಾಣಿ ಬೆಂಗಳೂರು. ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ.
2: ಕನ್ನಡ ರತ್ನ
1: ಕೃಷಿರಂಗ, ಚಿಗುರು ಸಸ್ಯ ಉತ್ಪಾದನೆ ಕುರಿತು ಡಾ ಸೌಮ್ಯ ಕೆಜೆ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು. 7:45 ಸಿರಿಗಂಧ. 9:15 ವೃಂದಗಾನದಲ್ಲಿ ಭಾವಗೀತೆಗಳನ್ನು ಕೇಳುವಿರಿ. 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಕೊಡುಗೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಜಿರಾಜ್ ನಾರಾಯಣ್ ಕೊಳಲು ವಾದನ, ವೈಲಿನ್ ಎಸ್ ಶೇಷಗಿರಿರಾವ್ ಮೃದಂಗ, ವಿ ಕೃಷ್ಣ. 10:30 ಎನ್ಡಿಎ ಸರ್ಕಾರ 12 ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ. ವಿಷಯ ಆತಂಕವಾದ. ಇನ್ನು ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳು. 6:30 ಚಿಂತನ, ಚಂದ್ರಕಲಾ ನಂದಾವರ ಅವರಿಂದ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ವಿಷಯ ಉದ್ಯೋಗಾವಕಾಶಗಳು. ಭಾಗವಹಿಸುತ್ತಾರೆ ಇಂದ್ರಾಣಿ ಹಂದೆ, ಪಿಎಸ್ ಪ್ಲೇಸ್ಮೆಂಟ್ ಆಫೀಸರ್ ಸಿಡ್ಯಾಕ್ ಬೆಂಗಳೂರು. ಪ್ರಾಯೋಜಕರು ಸುಧಾರಿತ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ. 7:45 ಚಿತ್ರಗೀತೆಗಳು. ಎಂಟು ಗಂಟೆ 30 ನಿಮಿಷಕ್ಕೆ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತಪಲ್ಲವ. 9:30 ಗಾನಗಂಗೆ. 10:30 ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ ಡಾಕ್ಟರ್ ದುರ್ಗಾ ರತ್ತಾಸಿ ಅವರಿಂದ ಭಾಷಣ. ವಿಷಯ ಮಾನವ ಕಳ್ಳ ಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಪಿಸಿಒಡಿ, ಪಿಸಿಒಎಸ್ ಮತ್ತು ಪಿಎಂಒಎಸ್ ನಡುವಿನ ವ್ಯತ್ಯಾಸ ಕುರಿತು ಡಾಕ್ಟರ್ ಹರಿಚರಣ್ ಟಿಕೆ ಅವರೊಂದಿಗೆ ಮಾಹಿತಿ. ನಂತರ ಬೊಜ್ಜು ಮತ್ತು ಡಯಾಬಿಟಿಸ್ ನಡುವಣ ಸಂಬಂಧ ಕುರಿತು ಡಾಕ್ಟರ್ ಗಾನವಿ ಅವರೊಂದಿಗೆ ಮಾತುಕತೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕಾಮಾಕ್ಷಿ ಸುರೇಶ್. 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ರಸವಾರ್ತೆ. 6:51 ಭಾರತ ಮತ್ತು ನೆದರ್ಲ್ಯಾಂಡ್ಸ್ ತಂಡಗಳ ನಡುವೆ ಹೆಡಿಂಗ್ಲೆ ಲೀಡ್ಸ್ನಲ್ಲಿ ನಡೆಯಲಿರುವ ಐಸಿಸಿ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ಕೇಳುವಿರಿ. 7:45 8:45 9:15 ಆಟದ ಮುಕ್ತಾಯದವರೆಗೆ. ಇನ್ನುಳಿದಂತೆ ಇತರೆ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಪ್ರಸಾರವಾಗಲಿವೆ. 6:51 ಕೃಷಿರಂಗ, ಮೇವಿನ ಬೆಳೆಗಳ ಬೇಸಾಯದ ಕ್ರಮಗಳು ಕುರಿತು ಡಾಕ್ಟರ್ ಲತಾ ಹೆಚ್ಎಸ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಜನಪದ ಸಂಗೀತದಲ್ಲಿ ಕನಕಪುರ ತಾಲೂಕು ದೊಡ್ಡ ಕಬ್ಬಳ್ಳಿಯ ಗುರುಮಾದಪ್ಪ ಮತ್ತು ಸಂಗಡಿಗರಿಂದ ಕಂಸಾಳೆ ಪದ. 7:45 ಸಿರಿಗಂಧ. 9:15 ಪ್ರಚಲಿತ ವಿದ್ಯಮಾನ ಆಕಾಶವಾಣಿ ಸುದ್ದಿ ವಿಭಾಗದ ಕೊಡುಗೆ. 9:30 ಕ್ರೀಡಾಲೋಕ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. 10:30 ಎನ್ಡಿಎ ಸರ್ಕಾರ 12 ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ. ಕಾರ್ಯಕ್ರಮ ವಿವರಣೆ ಕೇಳಿದಿರಿ.

0: ಆಕಾಶವಾಣಿ ಬೆಂಗಳೂರು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೇ ನಮಸ್ಕಾರ. ಹಿರಿಯ ಪ್ರಸಾರಕರು, ಬರಹಗಾರರು ಎಸ್ಎನ್ ಶಿವಸ್ವಾಮಿ, ಹಾಸ್ಯ ಬರಹಗಳಿಗೆ ನಾಟಕಗಳಿಗೆ ಹೆಸರಾದವರು. ಬೆಂಗಳೂರು ಧಾರವಾಡ ಆಕಾಶವಾಣಿ ಕೇಂದ್ರಗಳು ಆರಂಭ ಆಗುವ ಮುನ್ನವೇ ಮದ್ರಾಸ್ ಆಕಾಶವಾಣಿಯಲ್ಲಿ ತಮ್ಮ ವೃತ್ತಿ ಆರಂಭ ಮಾಡಿದರು. ಕೊರವಂಜಿ ಪತ್ರಿಕೆಯಲ್ಲಿ ಕೆಲಸ ಮಾಡಿದರು. ಬಿಜಿ ತಾರಾಸು, ಅನಕೃ, ನಿರಂಜನ ಮುಂತಾದವರ ಸಾಂಗತ್ಯ ಇವರಿಗಿತ್ತು. ಸದಾ ಹೊಸತನ್ನು ಅನ್ವೇಷಿಸಿದರು ಎಸ್ಎನ್ ಶಿವಸ್ವಾಮಿ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಎಸ್ಎನ್ ಶಿವಸ್ವಾಮಿ ಅವರ ಅನುಭವಗಳನ್ನು ಕೇಳೋಣ.
2: ಆಟಪಾಠಗಳು ಮಾತ್ರ ಅಲ್ಲ, ನೀತಿ ನಿಯಮಗಳು ಎಲ್ಲ ಮನೆಯಲ್ಲಿ ಕಲ್ತದ್ದು ನಾವು. ಇದೆಲ್ಲ ನೆನೆಸ್ಕೊಳ್ಳೋಕೆ ನನಗೆ ಬಹಳ ಗರ್ವ ಆಗುತ್ತೆ. ಮನೆಯಲ್ಲಿ ಕಲ್ತಲ್ಲ, ಇಂಥ ತಂದೆ ತಾಯಿ ಇದ್ದಿಲ್ಲ ನಮಗೆ, ಎಷ್ಟು ಜನಕ್ಕೆ ಸಿಗುತ್ತೆ ಈ ಭಾಗ್ಯ ನಾ ಅಂದ್ಕೊಳ್ತೀನಿ. ಪಾಠ ಕಲಿಸಿದ ಕೆಲವು ಗುರುಗಳು ಮಿತ್ರರಾಗಿದ್ದರು. ನಾನು ಓದಿದ್ದು ಝುವಾಲಜಿ, ಕಾಲಿಟ್ಟಿದ್ದು ರೇಡಿಯೋ ಸ್ಟೇಷನ್ನಲ್ಲಿ, ರೇಡಿಯೋ ಸ್ಟೇಷನ್ ಕಾಲಿಟ್ಟ ಮೇಲೆ ರೇಡಿಯೋ ನಾಟಕ ಬರೆಯೋಕ್ಕೆ ಶುರು ಮಾಡಿದ್ದು. ಈ ಝುವಾಲಜಿ ಅನಸ್ಸು ಕೋರ್ಸಿಗೆ ಮುಂಚೆನೆ ಇಂಟರ್ಮೀಡಿಯೇಟ್ ಕಾಲೇಜಲ್ಲೇ ನಾನು ಹಾಸ್ಯ ಬರೆಯ ಬರೀತಾ ಇದ್ದೆ. ಸುಮಾರಾಗಿ ಹೆಸರುವಾಸಿ ಆಗಿದ್ದಾಗ ಕೊರವಂಜಿ ಅಂತ ಒಂದು ಹಾಸ್ಯ, ಅದಕ್ಕೂ ಮುಂಚೆ ಕತೆಗಾರ ಅಂತ ಒಂದಿತ್ತು. ಆವಾಗಿನ ತುಂತುರುಗಳು ಅಂತ ಬೆಳೀತಾ ಇದ್ದ ಕಾಲಂ ಕೊರವಂಜಿಲೂ ಬರದೆ ಆವಾಗಿಂದ ಬೆಳೀತಾ ಇದ್ದೀನಿ.
3: ನನ್ನ ಮೊದಲು ನಾನು ರೇಡಿಯೋದಲ್ಲಿ ಕಾಲಿಟ್ಟಾಗ ಅಲ್ಲಿದ್ದವರೆಲ್ಲ ನಾನು ಡೈರೆಕ್ಟರ್ ಅಂತಾರೆ, ಆವಾಗ ಡೈರೆಕ್ಟರ್ ಅಂದರೆ ಆವಾಗೆಲ್ಲ ಬಹಳ ಪರಿಣಿತರೇ ಇರಬೇಕಾಗಿತ್ತು. ಅವರು ನಂಬರ್ ಒನ್ ಆಗಿರಬೇಕು.
2: ಆಕಾಶವಾಣಿ ನಾಟಕಗಳು, ನಾಟಕಗಳಿಗೆ ಮುದ್ರಣಕಾರರು ಎಲ್ಲ ಬಂದು ಪ್ರಕಾಶಕರು ಪುಸ್ತಕ ಮಾಡ್ತೀವಿ ಅಂತ ಹೇಳಿ ಮೂರ್ನಾಲ್ಕು ಪುಸ್ತಕ ಆಗಿದೆ, ಜನ ಮತ್ತೆ ಮತ್ತೆ ಕೇಳಿದ್ರು. ಇದೆಲ್ಲ ನನಗೆ ಬಹಳ ಅತ್ಯಾನಂದ ಕೊಟ್ಟಿದೆ ಹೊರತು ಕಾಲ ನನಗೆ ಇನ್ನೂ ಹೆಚ್ಚಾಗಿ ಬರೆಯೋಕ್ಕಾಗಲಿಲ್ಲವಲ್ಲ. ಆಕಾಶವಾಣಿಗೆ ಸಾಧಾರಣವಾಗಿ ಮದ್ರಾಸ್ ಸ್ಟೇಷನಿಂದ ಹಿಡಿದು ಮೈಸೂರು ಬೆಂಗಳೂರುವರೆಗೂ ನಾ ಇದ್ದ ಆ ಎರಡು ದಶಕಗಳಲ್ಲಿ ಎಲ್ಲ ಪ್ರಮುಖ ಬರಹಗಾರನನ್ನು ನಾನು ಕರ್ಕೊಂಬಂದು ರೇಡಿಯೋ ಮುಂದೆ ಕೂರಿಸಿ ಭಾಷಣ ಮಾಡಿಸಿ ಅಂತ ಅವರಿಂದ ಕೃತಿ ಬರೆಸಿ ನನಗೆ ಅಭ್ಯಾಸವಿದೆ. ಪೂತಿನ ಸಮಾಚಾರ ಗೀತ ನಾಟಕಗಳನ್ನು ನಾನೊಬ್ಬ ಪ್ರೇರಣೆ ಬರೆಯೋದಕ್ಕೆ ಅಂತ ಅವರೇ ಬರ್ಕೊಂಡಿದ್ದಾರೆ ಒಂದು ಕಡೆ. ಅದನ್ನು ಯಾರನ್ನು ಬಿಟ್ಟಿಲ್ಲ, ಪುಟ್ಟದವ್ರನ್ನ ಬಿಟ್ಟಿಲ್ಲ, ಮಾಸ್ತಿನ ಬಿಟ್ಟಿಲ್ಲ, ದೇವಿಜಿನ ಬಿಟ್ಟಿಲ್ಲ, ಗೋವಿಂದ ಪ್ರೇರಣೆ ಬಿಟ್ಟಿಲ್ಲ. ಅವರೆಲ್ಲ ಪತ್ರಗಳು ನಂತರ ಬರಿತಾ ಇದ್ರು, ಪರ್ಸ್ನಲಾಗಿ ಬರಿತಾ ಇದ್ರು. ಕೈಯಾರ ಕಿಂಜಣರೈ, ಶಿವರಾಮ್ ಕಾರಂತರು ನಾನು ಕರೆದೇ ಬರ್ತಾ ಇದ್ರು. ಈ ಪಂಡರಿಬಾಯಿ ಅಂತ ಒಬ್ಬ ದೊಡ್ಡ ಫಿಲ್ಮ್ ಸ್ಟಾರ್ ಮದ್ರಾಸ್ನ ಇದ್ದಾಗ ಅವ್ರನ್ನ 15 ರೂಪಾಯಿ ಕೊಟ್ಟು ಪಾಪ ನಾಟಕ ಕಲಿಸ್ತಾ ಇದ್ದೆ. ಅವಾಗ ಸಿನಿಮಾ ಸೇರಿಲ್ಲ ಅವ್ರು, ನನಗೆ ಸಿನಿಮಾ ಸೇರಿಸಿದ್ದೆ ನಾನು ಅವ್ರನ್ನ. ಇಲ್ಲಿ ಬಂದು ಫಸ್ಟ್ ನ್ಯಾಷನಲ್ ಪ್ರೋಗ್ರಾಮ್ ಮಾಡಿದಾಗ ದೊಡ್ಡ ಆರ್ಟಿಸ್ಟ್ ಒಬ್ಬರು ಬೇಕಾಗಿತ್ತು, 100 ರೂಪಾಯಿ ಕೊಡ್ತಾ ಇದ್ದಿದ್ದು ಅಷ್ಟೇ ಸಂಭಾವನೆ ಅಷ್ಟೇ. ನ್ಯಾಷನಲ್ ಪ್ರೋಗ್ರಾಮ್ಗೆ ಈ ಪಂಡರಿಬಾಯಿ ನಾನೇ ಒಂದು ಪತ್ರ ಬರೆದು ನೀವು ಬರಬೇಕು, ನೀವು ಇದನ್ನು ನೀವೇ ಮುಖ್ಯ ಪಾತ್ರ ವಹಿಸಬೇಕು ಅಂತ ಬರದೇ ಒಂದು ನನಗೊಂದು ಪತ್ರ ಬರೆದರು. ಶಿವಸ್ವಾಮಿಯವರು ತಾವಾಗೇ ನೀವು ಬರೆದಿದ್ದೀರಿ ಲೆಟರು, ಆದ್ದರಿಂದ ಬರ್ತಾ ಇದ್ದೀನಿ. ರಾತ್ರಿವರೆಗೂ ನಾನು ರಿಹರ್ಸಲ್ ಇದೆ, ಸಿನಿಮಾ ರಿಹರ್ಸಲ್ ಮುಗಿಸ್ಕೊಂಡು ಕಾರ್ನಲ್ಲಿ ಬಂದು ಪಾತ್ರ ವಹಿಸ್ತೀನಿ ಅಂತ ಬರೆದು ಲೆಟ್ರು ಬರೆದರು. ಬಂದು ಮಾಡಿಬಿಟ್ಟು ಅವರು 100 ರೂಪಾಯಿ ಸಂಭಾವನೆ ತೊಗೊಂಡು ಹೋದರು ಪಂಡರಿಬಾಯಿ. ಹಾಗೆಲ್ಲ ಬರ್ತಾಯಿದ್ರು ಪಂತಲು, ಬಿ ಆರ್ ಪಂತಲು ಕರೆದಾಗೆಲ್ಲ ಬರ್ತಾಯಿದ್ರು. ಕಾಳಿಂಗರಾವ್, ಕಾಳಿಂಗರಾವ್ ಇಲ್ಲಿವರೆಗೆ ನಾನು ಕರೆದಾಗ ಬರದೇ ಇದ್ದದ್ದೇ ಇಲ್ಲ. ಎಲ್ಲರೂ ಪರಿಚಯ ಉಂಟು. ಆನ ಕೃಷ್ಣ ಬರೆಸ್ತಾ ಇದ್ದೆ ನಾನು, ತಾರಾಸುಬ್ರಹ್ಮಣ್ಯನ ಎರಡು ಇಂಟ್ರೊಡ್ಯೂಸ್ ಮಾಡಿದಾನೆ ನಾನು, ಚದುರಂಗ ತಾರಾಸುಬ್ರಹ್ಮಣ್ಯ ಎಲ್ಲರನ್ನೂ ಬರೆಸ್ತಾ ಇದ್ರು.
3: ನನ್ನ ಅನುಭವಗಳನ್ನು, ನನಗನ್ಸಿದ್ದನ್ನು, ನಾನು ನಕ್ಕು ನಲ್ದಿದ್ದನ್ನು 4 ಜನ ಜೊತೆಗೆ ಹಂಚಿಕೊಳ್ಳೋ ಅವಕಾಶ ಬಂದದ್ದು ನನಗೆ ದೊಡ್ಡ ಸಾರ್ಥಕ ಅಂತ ನನಗನ್ಸಿದೆ. ಈ ಬರಹದಲ್ಲಿ ನನಗೆ ದೊಡ್ಡ ಸಾರ್ಥಕ ಬಂದ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಲೇಖಕ, ಹಿರಿಯ ಪ್ರಸಾರಕ ಎಸ್ಎನ್ ಶಿವಸ್ವಾಮಿ ಅವರ ಧ್ವನಿ ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
4: ಸರ್ವೋದಯವಾಗಲಿ ಸರ್ವರಲಿ.
0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು ಸರಿಯಾಗಿ 6:20 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: सः प्रदत्तः एनटीए इत्यस्य मतानुसारं प्रश्नपत्र भेद प्रसारं मिथ्या अपवादानां तथा संगठित प्राकृतिक चौर चक्राणां दुष्प्रवृत्तिः अवरोद्धुम् एषः निर्णयः गृहीतः छात्राणां हितरक्षणाय तथा परीक्षायाः निष्पक्षतायै एते उपायाः क्रियन्ते प्रियाः श्रोतारः संस्कृतवार्तायाः संस्करणमिदं इदानीम् आकाशवाणीतः प्रसायते सममेव अयं कार्यक्रमः आकाशवाण्याः अन्तर्जालपटले www.newsonair.gov.in इत्यत्र अथ न्यूज ऑन एआईआर चल दूरभाषीय तन्त्रांशे अपि उपलब्धो भविष्यति भारतेन संचेतना प्रदत्ता यत् संयुक्त राष्ट्र सुरक्षा परिषदः परिष्कार सम्बद्धाः प्रयासाः निष्फलाः भवेयुः यदि तस्य विस्तारः केवलम् अस्थायी सदस्य वर्ग पर्यन्तमेव परिसीमितो भवति संयुक्त राष्ट्र संघे भारतस्य स्थायी प्रतिनिधिः राजदूतः हरीश पर्वथनेनी महोदयः सुरक्षा परिषदः परिष्कार विषये प्रचलितानाम् अन्तर सर्वकारीय वार्तालापां सभायाम् एतद् अभ्यधात् श्री पर्वथनेनी अवदत् यत् परिषदः विस्तारः केवलम् अस्थायी सदस्यवर्गे एव विधीयते तर्हि सः परिष्कार प्रयासः न केवलम् अपर्याप्तः अपितु वस्तुतः विफलतामेव गमिष्यति यतः तेन सुरक्षा परिषदः पञ्चस्थायी सदस्यानां विद्यमानायाः निर्णय प्रक्रियायाः अधिकार संरचनायाश्च किमपि मौलिकं परिवर्तनं न परिलक्ष्यते नवदेहल्यां षड्विंशत्युत्तर द्विसहस्रतमवर्षस्य विकसित भारत युवा संसद कार्यक्रमस्य प्रतिभागी सह संवादं कुर्वन् लोकसभाध्यक्षः ओम बिरला लोकतन्त्रे जनसहभागितायाः महत्वस्योपरि बलं प्रदत्तवान् अध्यक्षमहोदयेन प्रतिपादितं यत् भारतस्य लोकतन्त्रं केवलं शासनप्रणाली एव नास्ति अपितु एषा संवाद सहमति सहभागितानां काचित् जीवित परम्परा अस्ति महिला हॉकी क्रीडायां न्यूजीलैंड देशस्य ऑकलैंड नगरे प्रचल्यमानायाः एफआईएच हॉकी नेशंस कप स्पर्धा मालिकायाः उपांत्य चक्रे भारतेन प्रवेशो प्राप्तः पूल ए इत्यस्य द्वितीये द्वंद्वे भारतीय महिला दलेन जापान दलं द्वे एकम इति अंकांतरालेन पराजितम् अस्याः प्रतियोगितायाः पूल ए इत्यस्य अंतिमे चक्रे गुरुवासरे भारतस्य सम्मुखं उरुग्वे दलं भविष्यति भारतीय ऋतुविज्ञान विभागेन सूचितं यत् अरुणाचल प्रदेशे असमे मेघालये हिमालय पाद प्रदेशे पश्चिम बंगाले सिक्किम राज्ये च एतेषु राज्येषु आगामि रविवासर पर्यन्त केषुचित् स्थानेषु तीव्रा अतितीव्रा च वर्षा संभाव्यते तथा च तमिलनाडु राज्ये पुद्दुचेरी कराईकल इत्यत्र च आगामि शुक्रवासर पर्यन्त अतिवर्षायाः संभावना वर्तते ऋतु विभागस्य अनुसारेण अद्य दिल्ली चंडीगढ़ हरियाणा पंजाब हिमाचल प्रदेश आंतरिक कर्नाटक जम्मू कश्मीर लद्दाख झारखंड मध्य प्रदेश महाराष्ट्र स्थलेषु मेघगर्जनेन सह वृष्टिः विद्युत च संभाव्यते अनेन सह प्रतिहोरा 50 किलोमीटर परिमित वेगेन प्रबल वायुश च संभाव्यते जनाः आवश्यक जनसंचेतनाः पालयन्तु ऋतुः विभागस्य निर्देशान् च अनुसरन्तु इति वार्ताः
1: ನಮ್ಮ ಮುಂದಿನ ಕಾರ್ಯಕ್ರಮ ಅವಲೋಕನ
2: ಆಕಾಶವಾಣಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಕುರಿತಾದ ಅವಲೋಕನ ಬರೆದವರು ಸಂತೋಷ್ ಓದುತ್ತಿರುವವರು ಅಕ್ಷಯ್ ಎಚ್ಎಂ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 2017 ಆರಂಭಿಸಲಾದ ಮಹತ್ವಾಕಾಂಕ್ಷೆಯ ಮಾತೃತ್ವ ಯೋಗಕ್ಷೇಮ ಯೋಜನೆಯಾದ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಮೂಲಕ ತಾಯಿಯ ಆರೋಗ್ಯ ಮತ್ತು ಮಗುವಿನ ಆರೈಕೆಗೆ ತನ್ನ ಬದ್ಧತೆಯನ್ನು ಮುಂದುವರಿಸುತ್ತಿದೆ ಈ ಯೋಜನೆಯು ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದರಿಗೆ ಆರ್ಥಿಕ ನೆರವು ನೀಡುವ ಗುರಿ ಹೊಂದಿದೆ. ಇದು ಸಕಾರಾತ್ಮಕ ಆರೋಗ್ಯ ಮತ್ತು ಸುಧಾರಿತ ಪೋಷಣೆಯನ್ನು ಉತ್ತೇಜಿಸುತ್ತದೆ. 2022 ಏಪ್ರಿಲ್ 1 ಮಿಷನ್ ಶಕ್ತಿ ಅಡಿಯಲ್ಲಿ ಇದರ ಸಂಯೋಜನೆಯು ನಂತರ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯನ್ನು 3 2 ಸುವ್ಯವಸ್ಥಿತಗೊಳಿಸಲಾಗಿದೆ. ಮೊದಲ ಮಗುವಿಗೆ 2 ₹5,000 ಮತ್ತು ಎರಡನೇ ಮಗು ಹೆಣ್ಣಾಗಿದ್ದರೆ ₹6,000 ಪ್ರಯೋಜನ ಪಡೆಯುತ್ತಾರೆ. ಈ ಪ್ರಯೋಜನಗಳು ಆರಂಭಿಕ ಗರ್ಭಧಾರಣೆಯ ನೋಂದಣಿ, ಪ್ರಸವ ಪೂರ್ವ ಆರೈಕೆ ಮತ್ತು ರೋಗ ನಿರೋಧಕತೆಯಂತಹ ನಿರ್ಣಾಯಕ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಸಂಬಂಧಿಸಿವೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯು ನೇರ ಲಾಭ ವರ್ಗಾವಣೆ ಡಿಬಿಟಿ ಮೂಲಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣಕಾಸಿನ ನೆರವು ಸಕಾಲಿಕ ಮತ್ತು ಪಾರದರ್ಶಕವಾಗಿ ತಲುಪುವುದನ್ನು ಖಚಿತಪಡಿಸುತ್ತದೆ. ಗರ್ಭಪಾತ ಅಥವಾ ಜನನಕ್ಕೆ ಮುನ್ನ ಮಗು ಮೃತಪಟ್ಟ ಸಂದರ್ಭಗಳಲ್ಲಿ ಹೊಸ ಅರ್ಹತೆ ಸಹ ಇದು ಒಳಗೊಂಡಿದೆ. ಇದು ಅದರ ಒಳಗೊಳ್ಳುವಿಕೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಹಣಕಾಸಿನ ಬೆಂಬಲವು ಭಾಗಶಃ ವೇತನ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಹೆರಿಗೆಯ ಮೊದಲು ಮತ್ತು ನಂತರ ಮಹಿಳೆಯರು ಸಾಕಷ್ಟು ವಿಶ್ರಾಂತಿ ಪಡೆಯಲು ಅನುವು ಮಾಡಿಕೊಡುತ್ತದೆ. ಫಲಾನುಭವಿಗಳ ಕಥೆಯು ನೈಜ ಪ್ರಪಂಚದ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ. ಯೋಜನೆಯ ಪರಿವರ್ತನಾತ್ಮಕ ಪರಿಣಾಮವನ್ನು ತಳಮಟ್ಟದಲ್ಲಿ ಕಾಣಬಹುದು. ಗರ್ಭಾವಸ್ಥೆಯಲ್ಲಿ ಆರ್ಥಿಕ ಸಂಕಷ್ಟ ಮತ್ತು ಆರೋಗ್ಯ ಸೇವಾ ಸೌಲಭ್ಯ ಕೊರತೆ ಎದುರಿಸುವ ಮಹಿಳೆಯರು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಡಿಯಲ್ಲಿ ನೆರವು ಪಡೆದಿದ್ದಾರೆ ಮತ್ತು ಅವರಿಗೆ ಸಕಾಲಿಕ ಹಣಕಾಸಿನ ನೆರವು ನೀಡಲಾಗಿದೆ. ಹೆಚ್ಚುವರಿ ಆರ್ಥಿಕ ಹೊರೆಯಿಲ್ಲದ ಪೌಷ್ಟಿಕ ಆಹಾರ, ನಿಯಮಿತ ಪ್ರಸವಪೂರ್ವ ತಪಾಸಣೆ ಮತ್ತು ಅಗತ್ಯ ವೈದ್ಯಕೀಯ ಆರೈಕೆಯನ್ನು ಪಡೆಯಲು ಅವರಿಗೆ ಅನುವು ಮಾಡಿಕೊಡುತ್ತದೆ. ಸರಿಯಾದ ಆರೈಕೆ ಮತ್ತು ನಿರಂತರ ಮೇಲ್ವಿಚಾರಣೆಯೊಂದಿಗೆ ಅವರು ಆರೋಗ್ಯ ಸಂಸ್ಥೆಗಳಲ್ಲಿ ಸುರಕ್ಷಿತವಾಗಿ ಆರೋಗ್ಯ ಹೊಂದಿದ ಶಿಶುಗಳನ್ನು ಹೆರಿಗೆ ಮಾಡಿದ್ದಾರೆ. ಸುರಕ್ಷಿತ ತಾಯ್ತನ ಮತ್ತು ಸುಧಾರಿತ ಸ್ವಾಸ್ಥ್ಯ ಹೊಂದುವ ತಾಯಿಯ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳುವುದು ಯೋಜನೆಯ ಉದ್ದೇಶವಾಗಿದೆ. ಈ ಯೋಜನೆಯು ತಾಯಿಯ ಯೋಗಕ್ಷೇಮವನ್ನು ಸುಧಾರಿಸಲು, ಸಾಂಸ್ಥಿಕ ಹೆರಿಗೆಗಳನ್ನು ಪ್ರೋತ್ಸಾಹಿಸಲು ಮತ್ತು ಲಿಂಗ ಸಮಾನತೆಯನ್ನು ಬಲಪಡಿಸಲು, ವಿಶೇಷವಾಗಿ ಹೆಣ್ಣು ಮಗುವಿಗೆ ಹೆಚ್ಚುವರಿ ಪ್ರೋತ್ಸಾಹದ ಮೂಲಕ ಕೊಡುಗೆ ನೀಡಿದೆ. ಆರೋಗ್ಯಕರ ಮತ್ತು ಹೆಚ್ಚು ಸಬಲೀಕೃತ ಭಾರತದ ದೂರದೃಷ್ಟಿಗೆ ಅನುಗುಣವಾಗಿ ಪ್ರತಿಯೊಬ್ಬ ಅರ್ಹ ಮಹಿಳೆಯು ಯೋಜನೆಯಿಂದ ಪ್ರಯೋಜನ ಪಡೆಯುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಲು, ಅನುಷ್ಠಾನ ಕಾರ್ಯವಿಧಾನಗಳನ್ನು ಮತ್ತಷ್ಟು ಬಲಪಡಿಸಲು ಮತ್ತು ಸಂಪರ್ಕವನ್ನು ವಿಸ್ತರಿಸಲು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಬದ್ಧವಾಗಿದೆ. ಪ್ರತಿ ಹೊಸ ಜೀವನವು ತಾಯಿಯ ಗರ್ಭದಲ್ಲಿ ಆರಂಭವಾಗುತ್ತದೆ ಮತ್ತು ಗರ್ಭಧಾರಣೆಯ ಪ್ರತಿಯೊಂದು ಹಂತವು ಸುರಕ್ಷಿತ, ಆರೋಗ್ಯಕರ ಮತ್ತು ಗೌರವಯುತ ಆರೈಕೆಯನ್ನು ಹಕ್ಕನ್ನು ಹೊಂದಿದೆ. ಕಳೆದ 1 ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಲಕ್ಷಾಂತರ ಗರ್ಭಿಣಿ ಮಹಿಳೆಯರಿಗೆ ಸಕಾಲಿಕ ಆರೋಗ್ಯ ತಪಾಸಣೆ, ತಜ್ಞರ ಸಮಾಲೋಚನೆ ಮತ್ತು ಸುಧಾರಿತ ತಾಯಿಯ ಆರೋಗ್ಯ ಸೇವೆಗಳನ್ನು ಒದಗಿಸುವ ಮೂಲಕ ಸುರಕ್ಷಿತ ತಾಯ್ತನವನ್ನು ಒಂದು ಸಾಮೂಹಿಕ ಚಳುವಳಿಯನ್ನಾಗಿ ಮಾಡಿದೆ. ಇದು ಕೇವಲ ಒಂದು ಯೋಜನೆಯಲ್ಲ, ಆದರೆ ಪ್ರತಿಯೊಬ್ಬ ತಾಯಿ ಮತ್ತು ಆಕೆಯಲ್ಲಿ ಹುಟ್ಟಲಿರುವ ಮಗುವಿಗೆ ಆರೋಗ್ಯಕರ ಭವಿಷ್ಯ ಒದಗಿಸುವುದು ಕೇಂದ್ರ ಸರ್ಕಾರದ ಬದ್ಧತೆಯಾಗಿದೆ. ಈ ದೂರದೃಷ್ಟಿಯ ಉಪಕ್ರಮವು ಕಳೆದ 10 ಭಾರತದ ತಾಯ್ತನದ ಆರೋಗ್ಯ ಪಯಣವನ್ನು ರೂಪಿಸಿದೆ ಮತ್ತು ಲಕ್ಷಾಂತರ ತಾಯಂದಿರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯ ಮಾಧ್ಯಮವಾಗಿದೆ. ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರ ಆರೋಗ್ಯ ಮತ್ತು ಪೌಷ್ಟಿಕಾಂಶವನ್ನು ಸುಧಾರಿಸುವುದು ಹಾಗೂ ಹೆರಿಗೆಯ ಸಮಯದಲ್ಲಿ ಉಂಟಾಗುವ ವೇತನ ನಷ್ಟಕ್ಕೆ ಆರ್ಥಿಕ ಪರಿಹಾರ ನೀಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಗರ್ಭಿಣಿಯರು ಹೆರಿಗೆಯ ಮುನ್ನ ಮತ್ತು ನಂತರ ವೈದ್ಯ ಸಮಾಲೋಚನೆ ಪಡೆಯಲು ಅನುಕೂಲವಾಗುವಂತೆ ಆರ್ಥಿಕ ಸಹಾಯ ಮಾಡುವುದು, ತಾಯಿ ಮತ್ತು ಮಗುವಿನ ಅಪೌಷ್ಟಿಕತೆಯನ್ನು ತಡೆಯುವುದು, ನಿಯಮಿತ ವೈದ್ಯಕೀಯ ತಪಾಸಣೆ ಮತ್ತು ಮಗುವಿಗೆ ಸಕಾಲದಲ್ಲಿ ಚಿಕಿತ್ಸೆ ಹಾಕುವುದನ್ನು ಉತ್ತೇಜಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ಉದ್ಯೋಗದಲ್ಲಿ ಇರುವವರು, ಸಾರ್ವಜನಿಕ ವಲಯದ ಸಂಸ್ಥೆಗಳ ನೌಕರರು ಅಥವಾ ಈಗಾಗಲೇ ಇನ್ಯಾವುದೇ ಕಾನೂನಿನ ಅಡಿ ಹೆರಿಗೆ ಸೌಲಭ್ಯ ಪಡೆಯುತ್ತಿರುವ ಮಹಿಳೆಯರಿಗೆ ಈ ಯೋಜನೆ ಅನ್ವಯಿಸುವುದಿಲ್ಲ. ಅರ್ಹ ಮಹಿಳೆಯರು ತಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರ ಅಥವಾ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ಉಚಿತವಾಗಿ ಅರ್ಜಿ ಸಲ್ಲಿಸಬಹುದು ಅಥವಾ ಸರ್ಕಾರದ ಅಧಿಕೃತ ವೆಬ್ಸೈಟ್ pmmvy.wcd.gov.in ಮೂಲಕ ಆನ್ಲೈನ್ನಲ್ಲಿ ತಾವೇ ನೇರವಾಗಿ ನೋಂದಣಿ ಮಾಡಿಕೊಳ್ಳಬಹುದು. ದೇಶದ ಅರ್ಹ ಮಹಿಳೆಯರು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಸದುಪಯೋಗ ಪಡೆದು ತಾಯಿ ಮಗುವಿನ ಆರೋಗ್ಯ ಕಾಪಾಡಿಕೊಳ್ಳುವ ಮೂಲಕ ಮುಂದಿನ ಪೀಳಿಗೆಗೆ ಆರೋಗ್ಯಕರ ಬುನಾದಿ ಹಾಕಬೇಕಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಪ್ರಧಾನ ಸಂಪಾದಕರು, ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು. ಕಾಣೆಯಾದವರ ಬಗ್ಗೆ ಪ್ರಕಟಣೆ. ನಜೀಂ ಬಿಬಿ ಎಂಬ 28 ವರ್ಷದ ಮಹಿಳೆ ದಿನಾಂಕ

10/1/2026 ಬೆಳಗ್ಗೆ 11 ಗಂಟೆಯಿಂದ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಈಕೆ ಸುಮಾರು 5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಬಿಳಿ ಮೈಬಣ್ಣ, ದುಂಡುಮುಖ, ಕಪ್ಪು ತಲೆಗೂದಲು ಹೊಂದಿದ್ದು ಹಿಂದಿ ಹಾಗೂ ಬೆಂಗಾಲಿ ಭಾಷೆಗಳನ್ನು ಮಾತನಾಡುತ್ತಾರೆ. ಕಾಣೆಯಾದ ಸಮಯದಲ್ಲಿ ಹಳದಿ ಬಣ್ಣದ ಚೂಡಿದಾರ್ ಧರಿಸಿರುತ್ತಾರೆ. ಮೇಲ್ಕಂಡ ಚಹರೆಯುಳ್ಳ ಮಹಿಳೆ ಪತ್ತೆಯಾದಲ್ಲಿ ಅಥವಾ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆ ತಿಳಿಸಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ್ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
6: ಜಲ ಜಲ ಜಲಧಾರೆಯಾಗಿ ಸುರಿದ ಜೀವದ ಹೊಳೆ.
7: ಆಕಾಶವಾಣಿ. ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
8: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
9: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
8: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
10: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
11: ಯಾರ್ಕೋ ಐಸಿ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಬತಾವ್ ಜಿಸ್ಮೆ ಕಮ್ ಪ್ರೀಮಿಯಮ್ ಹೋ, ಬೋನಸ್ ಭಿ ಅಚ್ಛಾ ಮಿಲೇ ಔರ್ ಭರೋಸೆ ವಾಲಾ ಭಿ ಹೋ.
12: TLI ಹೈ ನಾ?
13: ಸರ್ಕಾರಿ ಕರ್ಮಚಾರಿ ಕೆ ಸಾಥ್ ಸಾಥ್ ಸಭಿ ಪ್ರೊಫೆಷನಲ್ ಗ್ರಾಜುಯೇಟ್ ಔರ್ ಡಿಪ್ಲೊಮಾ ಹೋಲ್ಡರ್ಸ್ ಲೆ ಸಕ್ತೆ ಹೈ PLI ಪಾಲಿಸಿ ಕಾ ಫಾಯ್ದಾ ಔರ್ ಸಾಥ್ ಮೇ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕಾ ಭರೋಸಾ ಭಿ. ಅಪ್ನೆ ನಜದೀಕಿ ಪೋಸ್ಟ್ ಆಫೀಸ್ ಸೆ ಆಜ್ ಹಿ ಸಂಪರ್ಕ್ ಕರೇ ಯಾ ಲಾಗಿನ್ ಕರೇ indiapost.gov.in ಪರ್.
14: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
15: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿ ಇದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ವಿಧಾನಪರಿಷತ್ ಚುನಾವಣೆ ಹಿನ್ನೆಲೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ. ಬೆಂಗಳೂರು ಜನರ ಜೀವನ ಗುಣಮಟ್ಟ ಸುಧಾರಣೆಗೆ ಮೊದಲ ಆದ್ಯತೆ, ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ. ಆಂತರಿಕ ಅಸ್ಥಿರತೆಯಿಂದ ಕಾಂಗ್ರೆಸ್ ಸರ್ಕಾರದ ರೆಸಾರ್ಟ್ ರಾಜಕೀಯ, ಸಾಮಾಜಿಕ ಮಾಧ್ಯಮದಲ್ಲಿ ಬಿಜೆಪಿ ವ್ಯಂಗ್ಯ. ರಾಜ್ಯದ ಒಂದೆರಡು ಸ್ಥಳಗಳಲ್ಲಿ ಮಾತ್ರ ಮಳೆ, ಹಲವೆಡೆ ಉಷ್ಣಾಂಶದಲ್ಲಿ ಏರಿಕೆ. ದೇಶದಾದ್ಯಂತ ಮುಂಗಾರು ಮಳೆಯ ಮೇಲೆ ಎಲ್ ನಿನೋ ಪರಿಣಾಮ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿಂದು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಹತ್ತಿ ಮತ್ತು ದ್ವಿದಳ ಧಾನ್ಯಗಳ ವಿಸ್ತೀರ್ಣ ಹೆಚ್ಚಿಸಲು ಸಲಹೆ ನೀಡಿದ್ದಾರೆ. ಮಳೆ ಕೊರತೆ ಇರುವ ಜಿಲ್ಲೆಗಳನ್ನು ಗುರುತಿಸಬೇಕು, ಬೆಳೆವಾರು ತುರ್ತು ಯೋಜನೆಗಳನ್ನು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಸಿದ್ದಪಡಿಸಬೇಕು ಎಂದು ಸೂಚಿಸಿದ್ದಾರೆ. ಸಭೆಯಲ್ಲಿ ದ್ವಿದಳ ಧಾನ್ಯಗಳ ಸ್ವಾವಲಂಬನೆ ಮಿಷನ್ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಿದ್ದಾರೆ. ವಿಧಾನಪರಿಷತ್ತಿನ ಏಳು ಸ್ಥಾನಗಳಿಗೆ ಇದೇ 18ರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತಿದ್ದು, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸರ್ಜೆವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಶಾಸಕರು ಹಾಗೂ ಪರಿಷತ್ ಸದಸ್ಯರು ಭಾಗವಹಿಸಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಇಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ಮೊದಲ ಸಭೆ ನಡೆಸಿದರು. ಸಭೆಯಲ್ಲಿ ಬೆಂಗಳೂರಿನ ರಸ್ತೆ ಕುರಿತಂತೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಸ್ತೆ ಬೀದಿದೀಪಗಳ ನಿರ್ವಹಣೆ, ಸಂಚಾರ ದಟ್ಟಣೆ, ಸ್ವಚ್ಛತೆ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರದಲ್ಲಿ ಮನೆ ಮನೆಯಿಂದ ಕಸ ಸಂಗ್ರಹಿಸುವ ಕಾರ್ಯವನ್ನು ಸಮರ್ಪಕವಾಗಿ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಳಿಕ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ಬೆಂಗಳೂರಿನಲ್ಲಿ ವಾಸಿಸುವ ಜನರ ಜೀವನ ಗುಣಮಟ್ಟ ಸುಧಾರಿಸುವುದೇ ಪ್ರಮುಖ ಗುರಿ ಎಂದು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ರಸ್ತೆಗಳ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಬೆಂಗಳೂರಿನ ಗೃಹ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ನಗರಪಾಲಿಕೆ, ನಗರಸಭೆ ಹಾಗೂ ಪುರಸಭೆಗಳ ಪೌರಕಾರ್ಮಿಕರ ಮಹಾಸಂಘದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಪೌರಕಾರ್ಮಿಕರು ಎದುರಿಸುತ್ತಿರುವ ವಿವಿಧ ಸವಾಲುಗಳು, ಸಮಸ್ಯೆಗಳು ಹಾಗೂ ಕುಂದುಕೊರತೆಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಪದಾಧಿಕಾರಿಗಳ ಮನವಿಗಳನ್ನು ಆಲಿಸಿದ ಸಚಿವರು, ಪೌರಕಾರ್ಮಿಕರ ಸಮಸ್ಯೆಗಳನ್ನು ಆದ್ಯತೆಯ ಮೇರೆಗೆ ಪರಿಗಣಿಸಿ ಅವುಗಳಿಗೆ ಸೂಕ್ತ ಪರಿಹಾರ ಕಲ್ಪಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ವಿಧಾನಸೌಧದಲ್ಲಿ ಜನಸೇವೆ ಮಾಡಬೇಕಾದ ಕಾಂಗ್ರೆಸ್ ಸರ್ಕಾರ ಸ್ವಪಕ್ಷದ ಶಾಸಕರನ್ನು ನಂಬಲಾಗದೆ ಆಂತರಿಕ ಅಸ್ಥಿರತೆಯಿಂದ ಬಿಡದಿ ರೆಸಾರ್ಟ್ನಲ್ಲಿ ಅಡಗಿ ಕುಳಿತಿದೆ ಎಂದು ಬಿಜೆಪಿ ಲೇವಡಿ ಮಾಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಬಿಜೆಪಿ, ಇದು ಸರ್ಕಾರದ ಆಡಳಿತ ಯಂತ್ರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ ಎಂದು ಆರೋಪಿಸಿದೆ. ರಾಜ್ಯದಲ್ಲಿ ಮೂಲಸೌಕರ್ಯವಿಲ್ಲ, ಯುವಜನತೆಗೆ ಉದ್ಯೋಗವೂ ಇಲ್ಲ ಹಾಗೂ ರೈತರ ಸಂಕಷ್ಟಕ್ಕೆ ಪರಿಹಾರವಿಲ್ಲದೆ ಅಭಿವೃದ್ಧಿ ಸಂಪೂರ್ಣ ಶೂನ್ಯವಾಗಿದೆ ಎಂದು ದೂರಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ಜನದಟ್ಟಣೆ ಹಾಗೂ ವಾಹನ ದಟ್ಟಣೆ ಹೆಚ್ಚಾಗುತ್ತಿದ್ದು, ಈ ಸಮಸ್ಯೆ ಬಗೆಹರಿಸುವ ಉದ್ದೇಶದಿಂದ ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದರ ಹಿಂದೆ ಯಾವುದೇ ರಿಯಲ್ ಎಸ್ಟೇಟ್ ಉದ್ದೇಶವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಯೋಜನೆಯಲ್ಲಿ ಬಿಎಂಆರ್ಡಿಎ ಮೂಲಕ ಅಧಿಕೃತ ಅಧಿಸೂಚನೆ ಹೊರಡಿಸಿ ಜಾಗ ಸ್ವಾಧೀನಪಡಿಸಿಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡಲಾಗುವುದು. ಉಳಿದ ಜಾಗವನ್ನು ಕಂಪನಿ ಸ್ಥಾಪಿಸಲು ಉದ್ಯಮಿಗಳಿಗೆ ನೀಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ.

0: ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ಅಭಿವೃದ್ಧಿಯ ಹಾದಿಯಲ್ಲಿ ಸಾಗುತ್ತಿದ್ದು, ಜನಕಲ್ಯಾಣ ಹಾಗೂ ರಾಷ್ಟ್ರದ ಪ್ರಗತಿಗೆ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದು ಸಂಸದ ಪಿಸಿ ಗದ್ದಿಗೌಡರ ತಿಳಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನರ ಕಲ್ಯಾಣಕ್ಕೂ ಸಮಾನ ಆದ್ಯತೆ ನೀಡಿರುವ ಮೋದಿ ಸರ್ಕಾರ ಆರೋಗ್ಯ, ಆರ್ಥಿಕ ಸಬಲೀಕರಣ ಮತ್ತು ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ಹೇಳಿದ್ದಾರೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಇದೇ 21ರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾಮೂಹಿಕ ಯೋಗ ಪ್ರದರ್ಶನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲು ಜಿಲ್ಲಾಡಳಿತ ನಿರ್ಧರಿಸಿದೆ. ಯೋಗಾಭ್ಯಾಸದಿಂದ ಆಗುವ ಪ್ರಯೋಜನಗಳ ಕುರಿತು ಅರಿವು ಮೂಡಿಸಲು ಅಗತ್ಯವಿರುವ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಗಳ ಸಹಯೋಗದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಇದೇ 21ರಂದು ಚಾಮರಾಜನಗರದಲ್ಲಿ ಹಮ್ಮಿಕೊಂಡಿದ್ದು, ಇದಕ್ಕಾಗಿ ಸಕಲ ಸಿದ್ಧತೆ ಕೈಗೊಳ್ಳುವಂತೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ ಜವರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಯೋಗ ದಿನಾಚರಣೆಯಲ್ಲಿ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಅಧಿಕಾರಿಗಳು, ಸಿಬ್ಬಂದಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಕೊಡಗು ಆಯುಷ್ ಇಲಾಖೆ ವತಿಯಿಂದ ಮಡಿಕೇರಿಯಲ್ಲಿ ಜಾಥಾ ಆಯೋಜಿಸಲಾಗಿತ್ತು. ಮಡಿಕೇರಿಯ ಗಾಂಧಿ ಮೈದಾನದಿಂದ ಹಳೆಯ ಖಾಸಗಿ ಬಸ್ ನಿಲ್ದಾಣದ ಮೂಲಕ ಗಾಂಧಿ ಮೈದಾನದವರೆಗೆ ಜಾಥಾ ನಡೆಯಿತು. ಕೊಡಗು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಜಿ ಶೈಲಜಾ ಮಾತನಾಡಿ, ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗ ಉಪಯುಕ್ತವಾಗಿದೆ ಎಂದು ತಿಳಿಸಿದ್ದಾರೆ. ಯೋಗವು ಕೇವಲ ವ್ಯಾಯಾಮವಲ್ಲ, ಬದಲಿಗೆ ಒತ್ತಡವನ್ನು ಕಡಿಮೆ ಮಾಡಿ ದೇಹ ಮತ್ತು ಮನಸ್ಸಿಗೆ ಸಮತೋಲನ ನೀಡುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಇಂದು ನೈಋತ್ಯ ಮುಂಗಾರು ದುರ್ಬಲವಾಗಿತ್ತು. ರಾಜ್ಯಾದ್ಯಂತ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದ್ದು, ಉಷ್ಣಾಂಶದಲ್ಲೂ ಏರಿಕೆಯಾಗಿದೆ. ಉತ್ತರ ಒಳನಾಡು ಹಾಗೂ ಕರಾವಳಿ ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ ಉಷ್ಣಾಂಶ ಸಾಮಾನ್ಯಕ್ಕಿಂತ ಗಮನಾರ್ಹವಾಗಿ ಹೆಚ್ಚಾಗಿತ್ತು. ಮಂಗಳೂರು ವಿಮಾನ ನಿಲ್ದಾಣ, ಬೆಂಗಳೂರು HAL ವಿಮಾನ ನಿಲ್ದಾಣ, ಮಂಡ್ಯ, ಶಿವಮೊಗ್ಗ ಮತ್ತು ರಾಯಚೂರಿನಲ್ಲಿ ಗರಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ ಹೆಚ್ಚಾಗಿತ್ತು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸುತ್ತಿಲ್ಲ. ಬದಲಾಗಿ ಸಂವಿಧಾನದತ್ತವಾಗಿ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗುಳಿಯಬಾರದು ಎನ್ನುವುದು ಕಾಂಗ್ರೆಸ್ ಪಕ್ಷದ ಕಾಳಜಿಯಾಗಿದೆ ಎಂದು ವಿಧಾನ ಪರಿಷತ್ ಮಾಜಿ ಸಭಾಪತಿ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡ ವಿಆರ್ ಸುದರ್ಶನ್ ದೊಡ್ಡಬಳ್ಳಾಪುರದಲ್ಲಿ ತಿಳಿಸಿದ್ದಾರೆ. ಭಾರತ ದೇಶದ ಸಂಸ್ಕೃತಿಯ ಅತಿಥಿ ದೇವೋ ಭವ ಎಂಬ ಪರಿಕಲ್ಪನೆಯಿಂದ ವಿದೇಶದಿಂದ ಬರುವ ಎಲ್ಲಾ ಪ್ರವಾಸಿಗರಿಗೆ ಉತ್ತಮವಾದ ಮಾರ್ಗದರ್ಶನ ನೀಡುವಂತೆ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ ಪ್ರವಾಸಿ ಮಾರ್ಗದರ್ಶಿಗಳಿಗೆ ಕರೆ ನೀಡಿದ್ದಾರೆ. ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳವನ್ನು ತಡೆಯಲು ಮತ್ತು ಸುರಕ್ಷಿತಾ ವಾತಾವರಣ ನಿರ್ಮಿಸಲು ಜಿಲ್ಲೆಯ ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳು ಕಡ್ಡಾಯವಾಗಿ ಆಂತರಿಕ ದೂರು ಸಮಿತಿ ರಚಿಸಬೇಕು ಎಂದು ಬಳ್ಳಾರಿ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಕೆ ತಿಳಿಸಿದ್ದಾರೆ. ದೇಶದಲ್ಲಿ ಹೊಸ ಉದ್ಯೋಗ ಸೃಷ್ಟಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿರುವ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜಗಾರ್ ಯೋಜನೆಯಡಿ ಉದ್ಯೋಗಿಗಳು ಹಾಗೂ ಉದ್ಯೋಗದಾತರಿಗೆ ಪ್ರೋತ್ಸಾಹಿಸುವ ಯೋಜನೆಯನ್ನು ಸದುಪಯೋಗಪಡಿಸಬೇಕು ಎಂದು ರಾಯಚೂರಿನಲ್ಲಿ ಇಪಿಎಫ್ಒ ಪ್ರಾದೇಶಿಕ ಆಯುಕ್ತ ನೀರಜ್ ಕುಮಾರ್ ಪ್ರಸಾದ್ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ. ಬೆಂಗಳೂರು ಜನರ ಜೀವನ ಗುಣಮಟ್ಟ ಸುಧಾರಣೆಗೆ ಮೊದಲ ಆದ್ಯತೆ, ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ. ಆಂತರಿಕ ಅಸ್ಥಿರತೆಯಿಂದ ಕಾಂಗ್ರೆಸ್ ಸರ್ಕಾರದ ರೆಸಾರ್ಟ್ ರಾಜಕೀಯ, ಸಾಮಾಜಿಕ ಮಾಧ್ಯಮದಲ್ಲಿ ಬಿಜೆಪಿ ವ್ಯಂಗ್ಯ. ರಾಜ್ಯದ ಒಂದೆರಡು ಸ್ಥಳಗಳಲ್ಲಿ ಮಾತ್ರ ಮಳೆ, ಹಲವೆಡೆ ಉಷ್ಣಾಂಶದಲ್ಲಿ ಏರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಬೆಂಗಳೂರು.

0: ಕೃಷಿ ರಂಗ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಸಮಸ್ತ ರೈತ ಬಾಂಧವರಿಗೆಲ್ಲ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕೃಷಿ ರಂಗದಲ್ಲಿ ಚಿಗುರು ಸಸ್ಯ ಉತ್ಪಾದನೆ ಕುರಿತು ಡಾಕ್ಟರ್ ಸೌಮ್ಯ ಕೆಜೆ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ.
1: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮೈಕ್ರೋ ಗ್ರೀನ್ಸ್ ಉತ್ಪಾದನೆ, ಮೈಕ್ರೋ ಗ್ರೀನ್ಸ್ ಮಹತ್ವ, ಮೈಕ್ರೋ ಗ್ರೀನ್ಸ್ಗಳ ಉಪಯೋಗ, ಹೀಗೆ ಒಂದೊಂದಾಗಿ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVK ಸಹಾಯಕ ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ಸೌಮ್ಯ ಕೆಜೆ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಬೀಜ ವಿಜ್ಞಾನ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಳೆದ 10 ವರ್ಷಗಳಿಂದ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟ್ರೇ, ತಮಗೆ ಎಲ್ಲ ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
2: ನಮಸ್ತೆ ಸರ್.
1: ಇವತ್ತು ಈ ಒಂದು ಮೈಕ್ರೋ ಗ್ರೀನ್ಸ್ ಉತ್ಪಾದನೆ ಬಗ್ಗೆ ನಮಗೆ ಮಾಹಿತಿ ಮಾಡಿಕೊಡಿ. ಅದಕ್ಕಿಂತ ಪೂರ್ವದಲ್ಲಿ ಮೈಕ್ರೋ ಗ್ರೀನ್ಸ್ ಅಂದ್ರೇನು, ಅದ್ರ ಬಗ್ಗೆ ಶುರು ಮಾಡಿ.
2: ಹೌದು ಸರ್. ಸರ್, ಈ ಮೈಕ್ರೋ ಗ್ರೀನ್ಸ್ ಬಗ್ಗೆ ಈಗ ಎಲ್ಲಾ ಜನರಿಗೂ ಇವಾಗ ಜಾಸ್ತಿ ಗೊತ್ತಿಲ್ಲ. ಈ ಮೈಕ್ರೋ ಗ್ರೀನ್ಸ್ಗಳು ಆರೋಗ್ಯಕರ ಆಹಾರ ಪದ್ಧತಿಗೆ ಮಾನವನ ಪೌಷ್ಟಿಕತೆ ಮತ್ತು ಆರೋಗ್ಯದ ಮೂಲಾಧಾರವಾಗಿದೆ ಅಂತ ಹೇಳ್ಬಹುದು. ಆರೋಗ್ಯವನ್ನ ಉತ್ತೇಜಿಸಿ ರೋಗಗಳನ್ನ ತಡೆಯುವ ಆಹಾರವನ್ನೇ ಆರೋಗ್ಯಕರ ಆಹಾರ ಅಂತ ಕರಿತೇವೆ. ಅಪೌಷ್ಟಿಕತೆಯಿಂದ ಬರುವಂತಹ ಮಧುಮೇಹ, ಹೃದಯ ರೋಗ, ರಕ್ತದೊತ್ತಡ, ಪಾರ್ಶ್ವವಾಯು, ಕ್ಯಾನ್ಸರ್ ಹಾಗೂ ಸ್ಥೂಲಕಾಯತೆ ಇತ್ತೀಚಿನ ದಿನಗಳಲ್ಲಿ ಜನಗಳನ್ನ ಹೆಚ್ಚಾಗಿ ಕಾಡಿಸ್ತಿರುವಂತಹ ಇವು ಸಾಂಕ್ರಾಮಿಕವಲ್ಲದ ರೋಗಗಳಿಗೆ ಪ್ರಮುಖ ಕಾರಣಗಳಾಗಿರ್ತವೆ. ಆದ ಕಾರಣ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯಕರ ಜೀವನ ಶೈಲಿಯತ್ತ ಜನರ ಆಸಕ್ತಿ ಜಾಸ್ತಿ ಹೆಚ್ಚುತ್ತಾ ಇರೋದ್ರಿಂದ ತಾಜಾ, ತಕ್ಷಣ, ಇಮಿಡಿಯೇಟ್ ಆಗಿ ಸೇವಿಸಬಹುದಾದಂತಹ ಪೌಷ್ಟಿಕ ಮೌಲ್ಯಯುತ ಆಹಾರಗಳ ಬೇಡಿಕೆ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಮೊಳಕೆ ಕಾಳುಗಳು ಮತ್ತೆ ಮೈಕ್ರೋಗ್ರೀನ್ಸ್ ಎಂಬ ಸೂಕ್ಷ್ಮ ತರಕಾರಿಗಳು ವಿಶ್ವದಾದ್ಯಂತ ಜನಪ್ರಿಯವಾಗಿವೆ. ಇವುಗಳಲ್ಲಿ ಅಧಿಕ ಪ್ರಮಾಣದ ಜೈವಿಕ ಸಕ್ರಿಯ ಸಂಯುಕ್ತಗಳು ಇರುವುದರಿಂದ ಮಾನವನ ಆಹಾರ ವೈವಿಧ್ಯತೆಯನ್ನು ಹೆಚ್ಚಿಸುವುದರ ಜೊತೆಗೆ ಪೌಷ್ಟಿಕಾಂಶಗಳ ಕೊರತೆಯನ್ನು ನೀಗಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿವೆ. ಸೊ ಹವಾಮಾನ ಬದಲಾವಣೆಯಿಂದ ಸಂಕಷ್ಟಕ್ಕೆ ಒಳಗಾಗಿರುವಂತಹ ಪ್ರದೇಶಗಳಲ್ಲೂ ಕೂಡ ನಾವು ಇದನ್ನ ಉತ್ಪಾದನೆ ಮಾಡಬಹುದು. ಸೊ ಈ ಮೈಕ್ರೋಗ್ರೀನ್ಸ್ಗಳು ಭವಿಷ್ಯದ ಪೌಷ್ಟಿಕ ಆಹಾರ ಮೂಲಗಳಾಗಿ ಪರಿಗಣಿಸಲ್ಪಡುತ್ತಿರೋದ್ರಿಂದ ಇವುಗಳ ಪೌಷ್ಟಿಕಾಂಶ ಸಮೃದ್ಧವಾಗಿದ್ದು ಅಲ್ಪ ಅವಧಿಯಲ್ಲೇ ಕಡಿಮೆ ವೆಚ್ಚದಲ್ಲಿ ಮತ್ತೆ ಯಾವುದೇ ರೀತಿಯಂತಹ ರಾಸಾಯನಿಕ ಕೀಟನಾಶಕಗಳನ್ನ ಬಳಕೆ ಇಲ್ಲದೆ ಉತ್ಪಾದನೆ ಮಾಡಬಹುದು. ಇವನ್ನ ನಾವು ಕಚ್ಚಾ ರೂಪದಲ್ಲೇ ಸೇವಿಸೋದ್ರಿಂದ ಉಷ್ಣತೆಯಿಂದ ನಾಶವಾಗುವಂತಹ ವಿಟಮಿನ್ಗಳು ಮತ್ತು ಸೂಕ್ಷ್ಮ ಪೌಷ್ಟಿಕಾಂಶಗಳನ್ನ ನಾವು ಸಮರ್ಪಕವಾಗಿ ದೇಹಕ್ಕೆ ಲಭ್ಯವಾಗುವಂತೆ ಮಾಡಬಹುದು ಇದರನ್ನ ಉಪಯೋಗ ಮಾಡೋದ್ರಿಂದ.
1: ಡಾಕ್ಟರ್ ಸೌಮ್ಯ ಅವರೇ, ನಾವು ಇದುವರೆಗೆ ಕೇಳಿದ್ವಿ ಮೊಳಕೆ ಕಾಳನ್ನ ನೀವು ತಿನ್ರಿ, ಜಾಸ್ತಿ ಮೊಳಕೆ ಕಾಳು ತಿಂದರೆ ನಿಮ್ಮ ಆರೋಗ್ಯ ಸುಧಾರಿಸ್ತದೆ ಅಂತ ನಮ್ಮ ಡಾಕ್ಟ್ರು, ನಮ್ಮ ಕುಟುಂಬದ ಡಾಕ್ಟ್ರು ಹೇಳೋದನ್ನು ಮತ್ತು ಅವ್ರು ಕೊಡೋ ಸಲಹೆಯನ್ನು ನಾವು ಕೇಳಿದ್ವಿ. ಆದರೆ ಇವತ್ತು ತಾವು ಈ ಮೊಳಕೆ ಕಾಳು ಇದ್ರ ಬದಲಿಗೆ ಮೈಕ್ರೋ ಗ್ರೀನ್ಸ್ ಈ ಸಸ್ಯನ ಉಪಯೋಗಿಸ್ಕೊಳ್ರಿ ಅಂತ ಹೇಳ್ತಾ ಇದ್ದೀರಿ. ಏನು ಮೊಳಕೆ ಕಾಳು ಅಂದ್ರೇನು, ಮೈಕ್ರೋ ಗ್ರೀನ್ಸ್ ಅಂದ್ರೇನು, ಇದು ನಮ್ಮ ಎಲ್ಲ ಜನಕ್ಕೂ ಗೊತ್ತಿಲ್ಲ. ಮೈಕ್ರೋ ಗ್ರೀನ್ಸ್ ಬೆಳೆ ಅದಕ್ಕಿಂತ ಉತ್ತಮ ಅಂತ ತಾವು ಹೇಳ್ತಾ ಇದ್ದೀರಿ, ಹೇಳಿ. ಇದ್ರ ವ್ಯತ್ಯಾಸ ಹೇಳಿಬಿಟ್ಟಿದ್ರೆ ಜನರಿಗೆ ಗೊತ್ತಾಗತ್ತೆ.
2: ಹೌದು ಸರ್. ಮೊಳಕೆಗಳು ಅಂತಂದ್ರೆ ಸಾಮಾನ್ಯವಾಗಿ ನಾವು ಸ್ಪ್ರೌಟ್ಸ್ ಅಂತೀವಿ ಅವನ್ನ. ಸಾಮಾನ್ಯವಾಗಿ ಮೊಳಕೆಗಳನ್ನ ನಾವು ಕತ್ತಲೆಯ ಪರಿಸರದಲ್ಲಿ ಹಾಗೂ ಹೆಚ್ಚಿನ ಸಾಪೇಕ್ಷ ಆದ್ಯತೆ ಅಡಿಯಲ್ಲೇ ನಾವು ಇವನ್ನ ಬೆಳಿತೀವಿ. ಬೀಜಗಳನ್ನ ನೀರಿನಲ್ಲಿ ನೆನೆಸಿದ ನಂತರ ಸಾಮಾನ್ಯವಾಗಿ 3-5 ದಿನಗಳಲ್ಲಿ ಆ ಕಾಟಿಲಿಡನ್ಗಳು ಇನ್ನೂ ಸಂಪೂರ್ಣವಾಗಿ ಅಭಿವೃದ್ಧಿ ಆಗದೆ ಹಾಗೂ ನಿಜವಾದ ಎಲೆಗಳು ಹೊರಹೊಮ್ಮಲು ಆರಂಭಿಸುವ ಹಂತದಲ್ಲೇ ಅವುಗಳನ್ನ ನಾವು ಕೊಯ್ಲು ಮಾಡ್ತೀವಿ. ಸಂಪೂರ್ಣ ಸಸಿಯನ್ನ ನಾವು ಇದನ್ನ ನಾವು ತಿಂತೇವೆ, ಬೀಜ, ಬೇರು ಮತ್ತೆ ಚಿಗುರು ಎಲ್ಲನೂ ಸೇರಿಸಿ. ಈ ಮೊಳಕೆ ಒಡೆಯುವ ಪ್ರಕ್ರಿಯೆ ವೇಳೆ ಬೀಜದಲ್ಲಿ ಮಹತ್ವವಾದಂತಹ ಜೈವಿಕ ರಾಸಾಯನಿಕ ಬದಲಾವಣೆಗಳು ಸಂಭವಿಸ್ತವೆ. ಇದರಿಂದ ಅವುಗಳ ಪೌಷ್ಟಿಕ ಗುಣಮಟ್ಟ ಮತ್ತು ಕಾರ್ಯಾತ್ಮಕ ಮೌಲ್ಯ ಕೂಡ ಹೆಚ್ಚುತ್ತೆ. ಮೊಳಕೆ ಒಡೆಯುವ ಪ್ರಕ್ರಿಯೆ ವೇಳೆ ಪ್ರತಿ ಪೌಷ್ಟಿಕ ಸಂಯುಕ್ತಗಳು ಅಂತ ಕರಿತೀವಿ, ಇವು ನಮ್ಮ ಹೆಲ್ತ್ಗೆ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಂತ ಅವು. ಅದರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಅಂತವೆಲ್ಲ ಕಡಿಮೆ ಆಗ್ತವೆ. ಉದಾಹರಣೆಗೆ

0: ಟ್ರಿಪ್ಸಿನ್ ನಿರೋಧಕಗಳು ಮತ್ತು ಫೈಟಿಕ್ ಆಮ್ಲ ಮತ್ತು ಫೆಂಟೊಸಾನ್ಗಳು ಟ್ಯಾನಿನ್ಗಳು ಮತ್ತು ಸಯನೈಡ್ಸ್ಗಳು ಇವೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ನಾವು ಬೀಜನ ನೆನೆಸಿ ಅದನ್ನು ಮೊಳಕೆ ಬರೆಸಿ ತಿನ್ನೋದ್ರಿಂದ ಇವೆಲ್ಲ ಕಡಿಮೆ ಆಗ್ತವೆ. ಸೊ ಅದೇ ಸಮಯದಲ್ಲಿ ಆಹಾರದಲ್ಲಿ ರುಚಿ ಗುಣ ಪೋಷಕಾಂಶಗಳ ವೈವಿಧ್ಯತೆ ಮತ್ತು ಆರೋಗ್ಯಕ್ಕೆ ಉಪಯೋಗವಾಗುವಂಥ ಗ್ಲುಕೋಸಿನೋಲೇಟ್ಗಳು ಮತ್ತು ನೈಸರ್ಗಿಕ ಆ್ಯಂಟಿ ಆಕ್ಸಿಡೆಂಟ್ಗಳು ಇಂಥ ಮುಂತಾದ ಸಸ್ಯ ರಾಸಾಯನಿಕಗಳ ಪ್ರಮಾಣ ಕೂಡ ಹೆಚ್ಚುತ್ತವೆ. ಬೀಜನ ನೆನೆಸಿ ಮೊಳಕೆ ಬರೆಸಿ ತಿನ್ನೋದ್ರಿಂದ ಇಷ್ಟೆಲ್ಲ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಲಭ್ಯವಾಗುತ್ತೆ. ಸಾಮಾನ್ಯವಾಗಿ ಸ್ಪ್ರೌಟ್ಸ್ಗಳನ್ನು ಒಂದು ವಾರಕ್ಕಿಂತ ಕಡಿಮೆ ಅವಧಿಯಲ್ಲಿ ಬೆಳೆಯುತ್ತವೆ, 5 ದಿನದ ಒಳಗಡೆನೆ. ಆದರೆ ಮೈಕ್ರೋಗ್ರೀನ್ಸ್ಗಳು ಮೊಳಕೆ ಹೊರಬಂದ ನಂತರ 7-20 ದಿನಗಳ ಒಳಗೆ ಆಹಾರ ಬಳಕೆಗೆ ನಾವು ಅದನ್ನ ಕೊಯ್ಲು ಮಾಡಲಾಗುತ್ತೆ.
1: ಅಂದ್ರೆ ಇಲ್ಲಿ ಮೈಕ್ರೋಗ್ರೀನ್ಸ್ ಅಂದ್ರೆ ಮೊಳಕೆ ಬರಿತ ಈ ಬೀಜದ ನಂತರ ಬರುವಂತ ಅವಧಿ, ಆ ಒಂದು ಮೈಕ್ರೋಗ್ರೀನ್ಸ್ ಅಂತ ನಾವು ಕರಿಬಹುದು.
0: ಹೌದು, ಮೊಳಕೆಗಳು 3-5 ದಿನ ಅದಾದ್ಮೇಲೆ ಇನ್ನು
1: ಬೆಳೀತದಲ್ಲ ಆ ಗಿಡ, ಅದೇ ಗಿಡ.
0: ಹೌದು,
1: ಆ ಇದು ಮೊಳಕೆ ಹೊಡೆದಂತ ಗಿಡ ಅದು ಒಂದು 5-20 ದಿನ ಆ ಮಧ್ಯದ ದಿನಗಳಿಗೆ ನೀವು ಮೈಕ್ರೋಗ್ರೀನ್ಸ್
0: ಮೊಳಕೆ ಹೊಡೆದ್ಮೇಲೆ ಅದನ್ನ ಇನ್ನೂ ಬೆಳೀಲಿಕ್ಕೆ ಬಿಟ್ಟು ಕೆಲವೊಂದು ಬೆಳೆಗಳಲ್ಲಿ 7-10 ದಿನದಲ್ಲೇ ಕೊಯ್ಲು ಮಾಡ್ತೀವಿ, ಕೆಲವೊಂದರಲ್ಲಿ 2ನೇ ವಾರ. ಈಗ ಸೂರ್ಯಕಾಂತಿನ ನಾವು 2 ವಾರವರೆಗೂ ಬೆಳೆಸಿ ಆಮೇಲೆ ಅದನ್ನ ಕೊಯ್ಲು ಮಾಡಿ ಅದನ್ನ ಉಪಯೋಗಿಸ್ಬೋದು. ಸೊ ಈ ಮೈಕ್ರೋಗ್ರೀನ್ಸ್ಗಳು ಅಂದ್ರೆ ತರಕಾರಿಗಳು ಮತ್ತು ಸಸ್ಯ ಔಷಧಿಗಳ ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿರುವಂತಹ ಚಿಗುರು ಹಂತದ ಸಸಿಗಳು ಅಂತ ಹೇಳ್ಬಹುದು. ಇವುಗಳನ್ನ ಕಾರ್ಯಾತ್ಮಕ ಆಹಾರಗಳು ಅಂದ್ರೆ ಫಂಕ್ಷನಲ್ ಫುಡ್ಸ್ ಅಂತೀವಿ ಅಂತ ಅವನ್ನ ಗುರುತಿಸಲಾಗಿದೆ. ವೈಟಮಿನ್ಗಳು, ಖನಿಜಾಂಶಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಜೈವಿಕ ಕ್ರಿಯಾಶೀಲ ಸಂಯುಕ್ತಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಮೈಕ್ರೋಗ್ರೀನ್ಸ್ಗಳು ಆರೋಗ್ಯಕ್ಕೆ ಬಹಳ ಉಪಯುಕ್ತವಾಗಿವೆ. ಸಾಮಾನ್ಯವಾಗಿ ಬೀಜ ಮೊಳಕೆಯಾದ 7-21 ದಿನಗಳ ಒಳಗೆ ನಾವು ಇವುಗಳನ್ನ ಕೊಯ್ಲು ಮಾಡೋದ್ರಿಂದ ಈ ಹಂತದಲ್ಲಿ ಅವುಗಳಲ್ಲಿ ತೀವ್ರವಾದ ರುಚಿ, ಆಕರ್ಷಕವಾದ ಬಣ್ಣ ಮತ್ತು ಆರೋಗ್ಯವರ್ಧಕ ಗುಣಗಳು ಹೆಚ್ಚಾಗಿರ್ತವೆ. ಸೊ ಇವುಗಳಲ್ಲಿ ಜಾಸ್ತಿ ಪ್ರಮಾಣದ ಪೋಷಕಾಂಶಗಳ ಲಭ್ಯತೆ ಇರೋದ್ರಿಂದ ಕೆಲವು ಅಧ್ಯಯನಗಳ ಪ್ರಕಾರ ಮೈಕ್ರೋಗ್ರೀನ್ಸ್ಗಳಲ್ಲಿ ಪ್ರೌಢ ಸಸ್ಯಗಳಿಗಿಂತ 40% ಹೆಚ್ಚಿನ ಪೋಷಕಾಂಶಗಳು, ಅತ್ಯಧಿಕ ಪೌಷ್ಟಿಕಾಂಶಗಳನ್ನ ಹೊಂದಿರೋದು ಕಂಡುಬಂದಿದೆ. ಈಗ ನಾವು ಸೊಪ್ಪು ತಿಂತೀವಲ್ಲ, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಅದನ್ನ ಸಾಮಾನ್ಯವಾಗಿ 1.5-2 ತಿಂಗಳು ವರೆಗೂ ಅದನ್ನ ಬೆಳೆಸಿರ್ತಾರೆ. ಅದನ್ನ ನಾವು ಮೆಚೂರ್ಡ್ ಗ್ರೀನ್ಸ್ ಅಂತೀವಿ. ಸೊ ಅದನ್ನ ತಿನ್ನೋದು ಅದಕ್ಕಿಂತ ಈ ನಾವು ಮೈಕ್ರೋಗ್ರೀನ್ಸ್ ತಿಂದ್ರೆ 40% ಹೆಚ್ಚು ಅಧಿಕ ಪೌಷ್ಟಿಕಾಂಶಗಳ ಲಭ್ಯತೆ ಇರುತ್ತೆ ಅಂತ.
1: ಅಂದ್ರೆ ಬೆಳೆದ ಈಗ ಮೆಂತ್ಯ ಸೊಪ್ಪು ಇರಬಹುದು, ಅದಕ್ಕಿಂತ ಬೆಳೆಯಕ್ಕಿಂತ ಪೂರ್ವ ಹಂತ
0: ಮಧ್ಯದಲ್ಲಿ
1: ತಾವು ಹೇಳ್ತಾ ಇರೋದು, ಅದಕ್ಕೆ ಮೈಕ್ರೋಗ್ರೀನ್ಸ್ ಅಂದ್ರೆ ಬೆಳೆಯುತ್ತಿರುವಂತ ಸಸ್ಯ,
0: ಚಿಗುರು
1: ಬೆಳೆಯುತ್ತಿರುವಂತ
0: ಚಿಗುರು.
1: ಈಗ ಡಾಕ್ಟರ್ ಸೌಮ್ಯ ಅವರೇ, ನಾವು ಈಗ ಮೈಕ್ರೋಗ್ರೀನ್ಸ್ ಉತ್ಪಾದನೆಗೆ ಮಹತ್ವ ಕೊಡಬೇಕಂದ್ರೆ ಈಗ ಸಾಮಾನ್ಯವಾಗಿ ಯಾವ್ಯಾವ ರೀತಿಯ ಬೀಜಗಳನ್ನ ಈ ಒಂದು ಮೈಕ್ರೋಗ್ರೀನ್ಸ್ ಚಿಗುರನ್ನಾಗಿ ಬೆಳೆಸ್ಕೊಂಡು ನಾವು ಬೆಳಿಬಹುದಾಗಿದೆ, ಯಾವ್ಯಾವ್ದು ಈಗ ಬೆಳೆಯಲಾಗ್ತಾ ಇದೆ ಹೇಳಿ ಅದ್ರ ಬಗ್ಗೆ.
0: ನಾವು ಮೈಕ್ರೋಗ್ರೀನ್ಸ್ ಉತ್ಪಾದನೆಗೆ ಕೆಲವೊಂದು ರೀತಿಯ ಧಾನ್ಯಗಳು ಮತ್ತು ಕಾಳು ಬೆಳೆಗಳನ್ನ ಮಾತ್ರ ಬೆಳೆಸ್ತೇವೆ. ಉದಾಹರಣೆಗೆ ಕಾಳು ಬೆಳೆಗಳು ತಗೊಂಡ್ರೆ ಬಟಾಣಿ, ಹೆಸರುಕಾಳು, ಸೋಯಾಬೀನು, ಮತ್ತು ತರಕಾರಿ ಬೆಳೆಗಳಲ್ಲಿ ಮೆಂತ್ಯ, ಬ್ರಕೋಲಿ, ಎಲೆಕೋಸು, ಹೂಕೋಸು, ಮತ್ತು ಮೂಲಂಗಿ, ಉರುಳಿ, ಮತ್ತು ಸಾಮಾನ್ಯವಾಗಿ ಈ ಆರೋಮ್ಯಾಟಿಕ್ ಪ್ಲಾಂಟ್ಸ್ ಅಂತೀವಲ್ಲ, ತುಳಸಿ, ಸೋಂಪು, ಮತ್ತು ಎಣ್ಣೆ ಬೀಜಗಳಾದಂತಹ ಸೂರ್ಯಕಾಂತಿ, ಎಳ್ಳು, ಮತ್ತು ಸಾಸಿವೆ, ಇವನ್ನು ಕೂಡ ನಾವು ಮೈಕ್ರೋಗ್ರೀನ್ಸ್ ಆಗಿ ಬೆಳೆಸ್ಬೋದು. ಇದರಲ್ಲದೆ ಈಗ ಇತ್ತೀಚಿನ ದಿನಗಳಲ್ಲಿ ಸೂಡೋ ಸೀರಿಯಲ್ ಅಂತ ಫೇಮಸ್, ಇವಾಗ ಹುಸಿ ಧಾನ್ಯಗಳಂತೀವಿ, ಅಮರಾಂಥಸ್, ಮತ್ತು ಕ್ವಿನೋವಾ, ಬಕ್ವೀಟ್, ಇವನ್ನು ಕೂಡ ನಾವು ಮೈಕ್ರೋಗ್ರೀನ್ಸ್ ಆಗಿ ಬೆಳೆದು ಅವನ್ನ ನಾವು ಉಪಯೋಗಿಸಬಹುದು.
1: ಈಗ ಮೈಕ್ರೋಗ್ರೀನ್ಸ್ ಅಂದ್ರೆ ಚಿಗುರುವ ಸಸ್ಯಗಳಿಂದ ನಾವು ಈ ಮೊಳಕೆ ಬರಿತ ಬೀಜಗಳಿಗಿಂತ ಯಾವ ರೀತಿಯ ಹೆಚ್ಚಿನ ಪೋಷಕಾಂಶಗಳನ್ನು ಈ ಮೈಕ್ರೋಗ್ರೀನ್ಸ್ ಸಸ್ಯಗಳಿಂದ ಪಡಿಬಹುದು?
0: ನಾವು ಇದರಲ್ಲಿ ಮೊದಲನೇದಾಗಿ ಇದು ಮೈಕ್ರೋಗ್ರೀನ್ಸ್ಗಳ ಮಹತ್ವನೇ ಅಂಥದ್ದು. ಇದರಲ್ಲಿ ಹೆಚ್ಚಿನ ಪೌಷ್ಟಿಕಾಂಶಗಳು ಸಿಗ್ತವೆ. ಯಾವ್ಯಾವು ಅಂತಂದರೆ ಕೆಲವು ಜೀವಸತ್ವಗಳು ಮತ್ತು ಖನಿಜಾಂಶಗಳು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿರ್ತವೆ. ಪ್ರಮುಖವಾಗಿ ವೈಟಮಿನ್ ಎ, ಸಿ, ಇ, ಕೆ, ಕಬ್ಬಿಣ ಮತ್ತು ಕ್ಯಾಲ್ಶಿಯಂ, ಪೊಟ್ಯಾಸಿಯಂ, ಜಿಂಕ್ ಅಥವಾ ಸತು, ಮೆಗ್ನೀಷಿಯಂ, ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ಪಾಲಿಫಿನಾಲ್ಗಳು ಇದರಲ್ಲಿ ಯಥೇಚ್ಛವಾಗಿರ್ತವೆ. ಇದಲ್ಲದೇ ಜೈವಿಕ ಕ್ರಿಯಾಶೀಲ ಸಂಯುಕ್ತಗಳಾದಂತಹ ಪಾಲಿಫಿನಾಲ್ಸ್, ಫ್ಲಾವನಾಯ್ಡ್ಸ್, ಕ್ಯಾರೋಟಿನಾಯ್ಡ್ಸು, ಗ್ಲುಕೋಸಿನೋಲೇಟ್ಸ್,

0: ಆಂಥೋಸಯನಿನ್, ಸಲ್ಫೋರಫೇನ್ಸ್ ಇಂತಹ ಜೈವಿಕ ಕ್ರಿಯಾಶೀಲ ಸಂಯುಕ್ತಗಳು ಯಥೇಚ್ಛವಾಗಿ ಪ್ರೌಢಾವಸ್ಥೆಯಲ್ಲಿರುವ ಸೊಪ್ಪಿಗಿಂತ ಈ ಮೈಕ್ರೋಗ್ರೀನ್ಸಲ್ಲಿ ಯಥೇಚ್ಛವಾಗಿ ಸಿಗ್ತವೆ. ಸೊ ಇವೆಲ್ಲನ್ನ ನಾವು ಉಪಯೋಗಿಸೋದ್ರಿಂದ ಆರೋಗ್ಯಕರ ಆಹಾರ ಪದ್ಧತಿಗೆ ಇವು ಪೂರಕವಾಗಿರ್ತವೆ. ಅದಲ್ಲದೆ ಮಾನವನ ಆರೋಗ್ಯ ಸುಧಾರಣೆಯಲ್ಲೂ ಕೂಡ ಮಹತ್ವದ ಪಾತ್ರ ವಹಿಸ್ತಿರೋದು ಕಂಡುಬಂದಿದೆ. ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸಲು ಸಹಾಯ ಮಾಡ್ತಿರುತ್ತೆ, ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಕೂಡ ಕಡಿಮೆ ಮಾಡಬಹುದು, ಮತ್ತು ಮಧುಮೇಹ, ಸ್ಥೂಲಕಾಯ ಹಾಗೂ ಇತರೆ ಜೀವನ ಶೈಲಿ ಸಂಬಂಧಿತ ರೋಗಗಳನ್ನ ನಾವು ನಿಯಂತ್ರಣ ಮಾಡಬಹುದು, ಮತ್ತು ದೇಹಕ್ಕೆ ಆಕ್ಸಿಡೇಟಿವ್ ಒತ್ತಡ ಜಾಸ್ತಿಯಾದಾಗ ಕೂಡ ಈ ಸೊಪ್ಪಿನ ಮೈಕ್ರೋಗ್ರೀನ್ಸ್ ಬಳಕೆಯಿಂದ ಅದನ್ನು ಕಡಿಮೆ ಮಾಡಬಹುದು. ಮತ್ತು ನಗರ ಪ್ರದೇಶಗಳಲ್ಲಿ ತಾಜಾ ಮತ್ತು ಪೌಷ್ಟಿಕ ಆಹಾರವನ್ನು ಒದಗಿಸೋದಕ್ಕೆ ಇದೊಂದು ಮೂಲವಾಗಿರುತ್ತೆ. ಮತ್ತು ಕಡಿಮೆ ಅವಧಿಯಲ್ಲಿ ಉತ್ಪಾದನೆಯಾಗೋದ್ರಿಂದ ನಿರಂತರ ಆಹಾರ ಪೂರೈಕೆಗೆ ಕೂಡ ನೆರವಾಗುತ್ತೆ, ಮತ್ತು ಪೌಷ್ಟಿಕಾಂಶದ ಕೊರತೆಯನ್ನು ಕೂಡ ನಾವು ನೀಗಿಸಲಿಕ್ಕೆ ಸಹಾಯಕಾರಿಯಾಗಿರುತ್ತೆ. ಮತ್ತು ಇದನ್ನು ನಾವು ಕಡಿಮೆ ಜಾಗದಲ್ಲಿ ಬೆಳೆಯಬಹುದು. ಕಡಿಮೆ ಜಾಗದಲ್ಲಿ ಅಂತಂದರೆ ಈಗ ನಗರದ ಪ್ರದೇಶದಲ್ಲಿ ಮನೆಯಲ್ಲೇ ಬಾಲ್ಕನಿ ಅಥವಾ ಟೆರೇಸ್ ಅಥವಾ ಒಳಾಂಗಣದಲ್ಲಿ ಕೂಡ ಸುಲಭವಾಗಿ ಇದನ್ನು ನಾವು ಬೆಳೆಸಬಹುದು. ಮತ್ತು ನಗರ ಕೃಷಿಗೆ ಇದು ಪೂರಕವಾಗಿರ್ತದೆ. ಮತ್ತು ಭೂಮಿ ಕೊರತೆ ಇರೋದ್ರಿಂದ ನಗರ ಪ್ರದೇಶ ಮತ್ತು ಹಳ್ಳಿಗಳಲ್ಲೂ ಕೂಡ ರೈತರು ಕೂಡ ತಮ್ಮ ಮನೆಗಳಲ್ಲಿ ಅಥವಾ ಜಮೀನಲ್ಲಿ ಸ್ವಲ್ಪ ಫಾರ್ಮ್ ಹೌಸ್ ಅಂತ ಎಲ್ಲ ಇರ್ತವೆ, ಅಂಥ ಕಡೆಯೂ ಕೂಡ ಬೆಳೆಸ್ಕೋಬಹುದು. ಮತ್ತು ಕಡಿಮೆ ನೀರು ಮತ್ತು ಕಡಿಮೆ ಸಂಪನ್ಮೂಲಗಳನ್ನ ಬಳಕೆ ಮಾಡಿ ನಾವು ಈ ಮೈಕ್ರೋಗ್ರೀನ್ಸ್ಗಳನ್ನ ಬೆಳೆಸಬಹುದು. ಸಾಂಪ್ರದಾಯಿಕ ಕೃಷಿಗೆ ಹೋಲಿಸಿದ್ರೆ ಕಡಿಮೆ ನೀರು ಇದಕ್ಕೆ ಅಗತ್ಯ ಇರುತ್ತೆ, ಏಕೆಂದರೆ ಸಾಂಪ್ರದಾಯಿಕ ಕೃಷಿಯಲ್ಲಿ ನಾವು ಹೆಚ್ಚು ನೀರನ್ನ ಉಪಯೋಗಿಸಿ ಬೆಳಿತೀವಿ, ಇಲ್ಲಿ ಕಡಿಮೆ ನೀರನ್ನ ಉಪಯೋಗಿಸಿ ಮನೆಯಲ್ಲೇ ಕೂಡ ಬೆಳಿಬಹುದು. ಮತ್ತು ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆನ ಇಲ್ಲಿ ಮಾಡೋದೇ ಇಲ್ಲ, ಆದ್ದರಿಂದ ಇದು ಪರಿಸರ ಸ್ನೇಹಿ ಕೃಷಿ ಪದ್ಧತಿಗೆ ಉತ್ತೇಜನ ನೀಡುತ್ತೆ ಅಂತ ಹೇಳಬಹುದು. ಸೊ ರೈತರಿಗೆ ಇದೊಂದು ಆದಾಯದ ಮೂಲವಾಗಬಹುದು ಅಂತ ಹೇಳ್ತೇನೆ.
1: ಅದು ಹೇಗೆ ರೈತರಿಗೆ ಆದಾಯ ಮೂಲ ಆಗಬಹುದು?
0: ಯಾಕೆ ಅಂತಂದ್ರೆ ಇದನ್ನ ನಾವು ಕಡಿಮೆ ಅವಧಿಯಲ್ಲಿ 7 ರಿಂದ 21 ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಬೆಳೆಗಳನ್ನು ನಾವು ಕೊಯ್ಲು ಮಾಡಿ ಉಪಯೋಗಿಸೋದ್ರಿಂದ ಅವನಿಗೆ ರೈತನಿಗೆ ನಿರಂತರವಾಗಿ ಇದರಿಂದ ಆದಾಯ ಸಿಗುತ್ತೆ.
1: ಪ್ರತಿ ತಿಂಗಳನ್ನು ಒಂದ್ 2 ಬೆಳೆ ತೆಗಿಬಹುದು.
0: ಹೌದು, ಒಂದೇ ಸರಿಗೆ ಹಲವಾರು ರೀತಿಯ ಮೈಕ್ರೋಗ್ರೀನ್ಸ್ ಗಳನ್ನ ಬೆಳೆಸಬಹುದು. ಸೊ ಅವನಿಗೆ ನಿರಂತರವಾಗಿ ಇದು ಆದಾಯ ಸಿಗುತ್ತೆ, ಮತ್ತೆ ಹೆಚ್ಚಿನ ಮಾರುಕಟ್ಟೆ ಮೌಲ್ಯ ಹೊಂದಿರೋದ್ರಿಂದ ಸಣ್ಣ ಮತ್ತು ಅಲ್ಪ ಭೂಧಾರಕ ರೈತರಿಗೂ ಕೂಡ ಇದು ಹೆಚ್ಚುವರಿ ಆದಾಯದ ಮೂಲವಾಗಿರುತ್ತೆ ಅಂತ ಹೇಳ್ತೇನೆ. ಮತ್ತೆ ನಗರ ಕೃಷಿ ಮತ್ತೆ ಸ್ವಾವಲಂಬನೆಗೂ ಕೂಡ ಇದು ಪೂರಕವಾಗಿರುತ್ತೆ. ಕುಟುಂಬಗಳು ಬೇಕಾದ್ರೆ ತಮ್ಮದೇ ಆಹಾರವನ್ನ ಉತ್ಪಾದಿಸ್ಕೋಬಹುದು. ಸ್ಥಳೀಯ ಆಹಾರ ಉತ್ಪಾದನೆಯನ್ನು ಇದು ಉತ್ತೇಜಿಸೋದ್ರಿಂದ ಆಹಾರ ಸಾಗಣೆ ಮತ್ತು ಸಂಗ್ರಹಣೆ ಅವಶ್ಯಕತೆ ಕಡಿಮೆ ಮಾಡಬಹುದು. ಮತ್ತೆ ಸುಸ್ಥಿರ ಕೃಷಿಗೆ ಇದು ಒಂದು ಕೊಡುಗೆ ಅಂತ ಕೂಡ ಹೇಳ್ಬೋದು. ಮೈಕ್ರೋಗ್ರೀನ್ಸ್ ಬಳಕೆ ಕಡಿಮೆ ಸಂಪನ್ಮೂಲಗಳಲ್ಲಿ ಹೆಚ್ಚಿನ ಉತ್ಪಾದನೆ ಮಾಡಬಹುದು, ಮತ್ತೆ ಇದರಿಂದ ತುಂಬಾ ಮುಖ್ಯವಾಗಿ ಕಾರ್ಬನ್ ಹೆಜ್ಜೆ ಗುರುತು ಅಂತೀವಿ, ಕಾರ್ಬನ್ ಫುಟ್ ಪ್ರಿಂಟ್ ಅಂತ, ಇದನ್ನು ನಾವು ಕಡಿಮೆ ಮಾಡಲಿಕ್ಕೆ ಇದು ಸಹಕಾರಿಯಾಗಿದೆ. ಮತ್ತೆ ಭವಿಷ್ಯದ ಆಹಾರ ವ್ಯವಸ್ಥೆಗಳನ್ನ ಕೂಡ ಹೆಚ್ಚು ಸುಸ್ಥಿರಗೊಳಿಸಲು ಇದು ನೆರವಾಗಲಿದೆ ಅಂತ ನನ್ನ ಅನಿಸಿಕೆ.
1: ಈಗ ಡಾಕ್ಟರ್ ಸೌಮ್ಯ ಅವರೇ, ನಮಗೆ ಈ ಮೈಕ್ರೋಗ್ರೀನ್ಸ್ ಏನು ಅಂತ ಎಲ್ಲ ಹೇಳಿದ್ರಿ, ಅದರ ಪೋಷಕಾಂಶಗಳ ಬಗ್ಗೆನೂ ಹೇಳಿದ್ರಿ. ಮೈಕ್ರೋಗ್ರೀನ್ಸ್ ಇದು ನಮ್ಮ ಆರೋಗ್ಯಕ್ಕೆ ಏನು ಪ್ರಯೋಜನ ಆಗಬಹುದು ಇದ್ರ ಬಗ್ಗೆ ಹೇಳಿ. ಹೆಲ್ತ್ ಬೆನಿಫಿಟ್ಸ್ ಅಂತಾರಲ್ಲ ಅದು.
0: ಹೌದು, ಸೊ ನಾನು ಆಗ್ಲೇ ಹೇಳ್ದೆ ಇದು ಪೋಷಕಾಂಶಗಳ ಆಗರ ಅಂತ. ನಾವು ಪ್ರೌಢಾವಸ್ಥೆ ಸೊಪ್ಪಿಗಿಂತ ಜಾಸ್ತಿ ಮಟ್ಟದ ಪೌಷ್ಟಿಕಾಂಶಗಳು ಇದರಲ್ಲಿ ಸಿಗ್ತಿರೋದ್ರಿಂದ ಇದರಲ್ಲಿ ನಮ್ಮ ಮಾನವನಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ ಸಹಕಾರಿಯಾಗಿದೆ. ಯಾಕೆಂತಂದ್ರೆ ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಇ ಮತ್ತು ವಿವಿಧ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿರೋದ್ರಿಂದ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಅದೇ ರೀತಿ ಪಾಲಿಫಿನಾಲ್ಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಮತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಇದೆಯಲ್ಲ, LDL ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಪ್ರಮಾಣ ಇವನ್ನ ಕಡಿಮೆ ಮಾಡಲು ಸಹಾಯ ಮಾಡೋದ್ರಿಂದ ಹೃದಯದ ಆರೋಗ್ಯವನ್ನ ಕಾಪಾಡಲಿಕ್ಕೂ ಸಹಕಾರಿಯಾಗಿದೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಕಾಡುವಂತಹ ಸಾಮಾನ್ಯವಾದ ರೋಗ ಮಧುಮೇಹ, ಇದರ ನಿಯಂತ್ರಣಕ್ಕೂ ಕೂಡ ಸಹಕಾರಿಯಾಗಿದೆ. ಯಾಕೆಂತಂದ್ರೆ ಮೆಂತ್ಯ ಮತ್ತೆ ಬ್ರಕೋಲಿ ಮೈಕ್ರೋಗ್ರೀನ್ಸ್ಗಳು ರಕ್ತದಲ್ಲಿರುವ ಸಕ್ಕರೆಯ ನಿಯಂತ್ರಣವನ್ನ ಸುಧಾರಿಸಲು ಮತ್ತು ಇನ್ಸುಲಿನ್ ಸಂವೇದನಾಶೀಲತೆಯನ್ನು ಹೆಚ್ಚಿಸಲು ಕೂಡ ಸಹಾಯ ಮಾಡುತ್ತೆ. ಮತ್ತೆ ಇದು ಕ್ಯಾನ್ಸರ್ ವಿರೋಧಿ ಗುಣಗಳು ಕೂಡ ಹೊಂದಿದೆ. ಈ ಬ್ರಾಸಿಕೇಸಿ ಕುಟುಂಬಕ್ಕೆ ಸೇರಿದಂತಹ ಮೈಕ್ರೋಗ್ರೀನ್ಸ್ಗಳಾದಂತಹ ಈ ಬ್ರಕೋಲಿ, ಕ್ಯಾಬೇಜ್, ಮೂಲಂಗಿ ಇವೆಲ್ಲವೂ ಸಲ್ಫೋರಫೇನ್ ಮತ್ತು ಗ್ಲುಕೋಸಿನೋಲೇಟ್ಗಳಂತಹ ಸಂಯುಕ್ತಗಳನ್ನ ಹೊಂದಿರೋದ್ರಿಂದ ಇವು ಕೆಲವು ವಿವಿಧ ರೀತಿಯ ಕ್ಯಾನ್ಸರ್ಗಳನ್ನ ಅಪಾಯವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿರುತ್ತೆ ಅಂತ ಹೇಳ್ತೇನೆ. ಮತ್ತೆ ಈ ಮೈಕ್ರೋಗ್ರೀನ್ಸ್ಗಳನ್ನ ನಾವು ಜಾಸ್ತಿ ಅತಿ ಹೆಚ್ಚು ಉಪಯೋಗಿಸೋದ್ರಿಂದ ಮೆದುಳಿನ

0: ಕಾರ್ಯಕ್ಷಮತೆಯನ್ನು ಕೂಡ ನಾವು ಸುಧಾರಿಸಬಹುದು. ಮತ್ತೆ ಕಣ್ಣಿನ ಆರೋಗ್ಯ ಕೂಡ ಉತ್ತಮವಾಗ್ಲಿಕ್ಕೂ ಸಹಕಾರಿಯಾಗಿದೆ. ಯಾಕೆಂತಂದ್ರೆ ಬ್ರೊಕೋಲಿ ಮತ್ತು ಕ್ರೆಸ್ ಅನ್ನೋ ಮೈಕ್ರೋಗ್ರೀನ್ಸ್ಗಳಲ್ಲಿರುವಂತಹ ಲ್ಯುಟಿನ್ ಎಂಬ ರಾಸಾಯನಿಕವು ಅಧಿಕವಾಗಿದ್ದು ಇದು ಕಣ್ಣಿನ ದೃಷ್ಟಿಯನ್ನು ಕಾಪಾಡಲಿಕ್ಕೆ ಮತ್ತು ವಯೋಸಹಜ ದೃಷ್ಟಿ ಸಮಸ್ಯೆಗಳನ್ನ ತಡೀಲಿಕ್ಕೂ ಕೂಡ ಸಹಕಾರಿಯಾಗಿದೆ ಅಂತ ಹೇಳ್ತೇನೆ. ಇದಲ್ಲದೆ ಈಗ ಎಲ್ಲರಿಗೂ ಜಾಸ್ತಿ ಈಗ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಡುವಂತದ್ದು ರಕ್ತಹೀನತೆ. ಸೊ ಈ ರಕ್ತಹೀನತೆಯನ್ನ ಅಂದ್ರೆ ಅನಿಮಿಯಾ ಇದನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ನಾವು ಹಿಂದೆ ಎಲ್ಲರೂ ಗೋಧಿ ಇದನ್ನ ನಾವು ಸಸಿನ ಬೆಳೆಸಿ ಅದರಿಂದ ಜ್ಯೂಸ್ ಮಾಡಿಕೊಂಡು ಅದನ್ನ ಆ ಜ್ಯೂಸ್ ನ ಸೇವನೆ ಮಾಡೋದ್ರಿಂದ ಅತಿ ಹೆಚ್ಚು ಹಿಮೋಗ್ಲೋಬಿನ್ ಕಂಟೆಂಟ್ ಬೇಗ ಕಡಿಮೆ ಅವಧಿಯಲ್ಲಿ ಅದನ್ನ ರುಚಿಸಬಹುದು ಅಂತ ಹೇಳ್ತಾ ಇದ್ರು. ಅದೇ ರೀತಿ ಮೆಂತೆ, ಪಾಲಕ್ಕು, ಲೆಟ್ಯೂಸ್ ಈ ಮೈಕ್ರೋಗ್ರೀನ್ಸ್ಗಳಲ್ಲಿ ಕಬ್ಬಿಣದಂಶ ಸಮೃದ್ಧವಾಗಿದ್ದು ಹಿಮೋಗ್ಲೋಬಿನ್ ಉತ್ಪಾದನೆಯಲ್ಲಿ ಇದು ಬೆಂಬಲಿಸೋದ್ರಿಂದ ರಕ್ತಹೀನತೆಯನ್ನ ನಾವು ತಡೆಗಟ್ಟಬಹುದು. ಮತ್ತೆ ಇದನ್ನ ತೂಕ ನಿಯಂತ್ರಣಕ್ಕೂ ಕೂಡ ಸಹಾಯಕವಾಗಿದೆ ಅಂತ ಹೇಳ್ತೇನೆ. ಯಾಕೆಂತಂದ್ರೆ ಇದನ್ನ ತಿನ್ನೋದ್ರಿಂದ ಕಡಿಮೆ ಕ್ಯಾಲೋರಿ ಮತ್ತೆ ಹೆಚ್ಚಿನ ಪೋಷಕಾಂಶಗಳು ಹೊಂದಿರೋದ್ರಿಂದ ಮೈಕ್ರೋಗ್ರೀನ್ಸ್ಗಳು ಆರೋಗ್ಯಕರವಾಗಿ ತೂಕ ನಿರ್ವಹಣೆಗೆ ಒಂದು ಉತ್ತಮ ಆಹಾರ ಅಂತ ನಾನು ಹೇಳ್ತೇನೆ. ಮತ್ತೆ ಇದು ಜೀರ್ಣಕ್ರಿಯೆಯನ್ನ ನಾವು ಸುಧಾರಿಸ್ಕೊಳ್ಳಕ್ಕೂ ಕೂಡ ಸಹಕಾರಿಯಾಗಿದೆ. ಯಾಕೆ ಅಂತಂದ್ರೆ ಇದರಲ್ಲಿರುವ ನಾರು, ಫೈಬರ್ ಮತ್ತೆ ಜೈವಿಕ ಸಂಯುಕ್ತಗಳು ಜೀರ್ಣಕ್ರಿಯೆನ ಸುಧಾರಿಸಲು ಮತ್ತು ಕರುಳಿನ ಆರೋಗ್ಯವನ್ನ ಕಾಪಾಡಲಿಕ್ಕೂ ಕೂಡ ಸಹಾಯ ಮಾಡ್ತವೆ.
1: ಇನ್ನೊಂದು ಡಾಕ್ಟರ್ ಸೌಮ್ಯ ಅವರೇ, ಈಗ ಮೈಕ್ರೋಗ್ರೀನ್ಸ್ ಸಾಕಷ್ಟು ಪೋಷಕಾಂಶಯುತವಾಗಿವೆ, ಆರೋಗ್ಯಕ್ಕೆ ತುಂಬಾ ಸಹಕಾರಿಯಾಗ್ತವೆ ಅಂತ ಎಲ್ಲ ಹೇಳಿದ್ರಿ. ಈಗ ಯೂಸ್ ಆಫ್ ಮೈಕ್ರೋಗ್ರೀನ್ಸ್ ಅಂದ್ರೆ ಮೈಕ್ರೋಗ್ರೀನ್ಸ್ಗಳ ಉಪಯೋಗವನ್ನ ನಾವು ಯಾವ್ಯಾವ ತರದಲ್ಲಿ ಮಾಡ್ಕೊಳ್ಬಹುದು, ಹೇಗೆ ಮಾಡ್ಕೊಳ್ಬಹುದು, ಯಾವ ರೂಪದಲ್ಲಿ ನಾವು ಉಪಯೋಗಿಸ್ಕೋಬಹುದು?
0: ಹೌದು, ಇದು ತುಂಬಾ ಒಳ್ಳೆ ಪ್ರಶ್ನೆ ಸರ್. ಯಾಕೆಂತಂದ್ರೆ ಈಗ ನಾವು ಮೈಕ್ರೋಗ್ರೀನ್ಸ್ಗಳನ್ನ ನಾವು ತಿನ್ಬಹುದು, ಅದರಿಂದ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಗೊತ್ತಾಯ್ತು. ಬಟ್ ಯಾವ್ಯಾವ ರೀತಿ ಉಪಯೋಗಿಸಬಹುದು ಅಂತಂದ್ರೆ ನಾವು ಆಹಾರದಲ್ಲಿ ಇದನ್ನ ಮೈಕ್ರೋಗ್ರೀನ್ಸ್ನ ಬಳಕೆ ಮಾಡಬಹುದು. ಸಲಾಡ್ಗಳಲ್ಲಿ ಇದನ್ನ ಉಪಯೋಗಿಸಬಹುದು. ಸಲಾಡ್ಗಳಲ್ಲಿ ತಾಜಾ ತರಕಾರಿಯಾಗಿ ನಾವು ಬಳಸಬಹುದು, ಅಥವಾ ಸ್ಯಾಂಡ್ವಿಚ್, ಬರ್ಗರ್ ಮತ್ತು ರೋಲ್ಗಳಲ್ಲೂ ಕೂಡ ಇವನ್ನ ಸೇರಿಸಿ ಉಪಯೋಗಿಸಬಹುದು. ಮತ್ತೆ ಇದನ್ನ ಉಪಯೋಗಿಸಿ ಸೂಪ್, ಪಿಜ್ಜಾ ಮತ್ತೆ ಪಾಸ್ತಾ ಮೇಲೆ ಗಾರ್ನಿಶ್ ಮಾಡ್ತಾರಲ್ಲ, ಅಲಂಕಾರಿಕವಾಗಿ ಅದನ್ನ ಬಳಸಬಹುದು. ಮತ್ತೆ ಜ್ಯೂಸ್, ಸ್ಮೂತಿ ಇವೆಲ್ಲ ಆರೋಗ್ಯಕರ ಜ್ಯೂಸ್ಗೂ ಇದನ್ನ ನಾವು ಸೇರಿಸಬಹುದು.
1: ಮತ್ತೆ ಯಾವ್ಯಾವ ಜ್ಯೂಸ್ ಮಾಡಬಹುದು?
0: ನಾವು ಇಲ್ಲಿ ಕ್ಯಾರೆಟ್, ಬೀಟ್ರೂಟ್ ಬೆಳಿಗ್ಗೆ
1: ಬೆಳೆಸಿ ಅದ್ರದ್ದು ಜ್ಯೂಸ್ ಮಾಡೋದು
0: ಇಲ್ಲ ಸರ್. ಕ್ಯಾರೆಟ್ ಜ್ಯೂಸ್, ಆಪಲ್ ಜ್ಯೂಸ್, ಸೇಬಿನ ಜ್ಯೂಸ್, ಬೀಟ್ರೂಟ್ ಇವೆಲ್ಲ ಈಗ ಎಷ್ಟೊಂದ್ ಜನ ತೂಕ ನಿಯಂತ್ರಣ ಮಾಡ್ಲಿಕ್ಕೆ ಪ್ರತಿದಿನ ಬೆಳಿಗ್ಗೆ ABC ಜ್ಯೂಸ್ ಅಂತ ಇವಾಗೆಲ್ಲ ತುಂಬಾ ಉಪಯೋಗಿಸ್ತಿದ್ದಾರೆ. ಇವಾಗ ಅದ್ರ ಜೊತೆಗೆ ಇದನ್ನ ಕಟ್ ಮಾಡಿ ಅದನ್ನ ಸೇರಿಸಿ
1: ಒಂದೆರಡು ಎಲೆ ಹಾಕ್ಬಿಟ್ಟು
0: ಕೊಯ್ಲು ಮಾಡಿದ್ಮೇಲೆ ಇದನ್ನ ಸಣ್ಣ ಸಣ್ಣ ತುಂಡುಗಳ ಕತ್ತರಿಸಿ ಅದ್ರ ಜೊತೆಗೆ ಸೇರಿಸಿ ಅದನ್ನ ಜ್ಯೂಸ್ ಜೊತೆಗೆ ನಾವು ಸೇರಿಸ್ಕೋಬಹುದು.
1: ನಾವು ಈಗ ಸಾಸಿವೆ ಮೈಕ್ರೋಗ್ರೀನ್ಸ್ ಬೆಳೆಸಿದ್ರಿ ಅಂತ ಇಟ್ಕೊಳ್ಳಿ, ಅದ್ರದಷ್ಟೇ ಜ್ಯೂಸ್ ಮಾಡಿ ಕುಡಿಬಹುದಾ?
0: ಹೌದು, ಅದನ್ನು ಕುಡಿಬಹುದು. ಅದ್ರ ಜೊತೆಗೆ ನಾವು
1: ಈಗ ನೀವು ಮೂಲಂಗಿ ಮೈಕ್ರೋಗ್ರೀನ್ಸ್ ಗಿಡಗಳನ್ನು ಜ್ಯೂಸ್ ಕುಡಿಬಹುದಾ?
0: ಅದನ್ನೇ ಅಲೋನ್ ಆಗಿ ಅವನ್ನೇ ಜ್ಯೂಸ್ ಮಾಡಿನೂ ಕುಡಿಬಹುದು, ಅಥವಾ ಹಾಗೆ ತಿನ್ಬಹುದು. ಈಗ ನಾವ್ ಯಾವ್ದಾದ್ರು ತರಕಾರಿ ತಿಂತಾ ಇದ್ರೆ ಸೌತೆಕಾಯಿ, ಟೊಮ್ಯಾಟೊ ಮತ್ತೆ ಮೂಲಂಗಿ ಇವನ್ನೆಲ್ಲ ಕಟ್ ಮಾಡ್ಕೊಂಡು ಹಾಗೆ ತಿಂತೀವಿ ಸಲಾಡ್ ತರ, ಅದ್ರ ಜೊತೆಗೆ ಇದನ್ನ ಗಾರ್ನಿಶ್ ಮಾಡ್ಕೋಬಹುದು. ಅದನ್ನ ಅದ್ರ ಜೊತೆ ಮೇಲೆ ಉದುರಿಸಿ ಗಾರ್ನಿಶ್ ಮಾಡ್ಕೊಂಡು ತಿನ್ಬಹುದು. ಇಲ್ಲಾಂತಂದ್ರೆ ಇವು ಯಾಕೆಂತಂದ್ರೆ ನೋಡ್ಲಿಕ್ಕೆ ತುಂಬಾ ಆಕರ್ಷಕವಾಗಿ ಇರುತ್ತೆ. ಯಾಕೆಂತಂದ್ರೆ ಅದ್ರ ಬಣ್ಣ ಮತ್ತೆ ತಿನ್ಬೇಕಾದ್ರೆ ಅದ್ರ ರುಚಿ. ಯಾಕೆಂತಂದ್ರೆ ಸೊಪ್ಪು ಪ್ರೌಢಾವಸ್ಥೆಯಲ್ಲಿ ಇರುವಾಗ ರುಚಿ ಬೇರೆ ಇರುತ್ತೆ. ಈ ಮೈಕ್ರೋಗ್ರೀನ್ಸ್ಗಳ ಎಳೆ ಚಿಗುರು ನಾವು ತಿಂದಾಗ ಅದರದ್ದು ರುಚಿನೇ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನ ಸ್ಮೂತಿಗಳಲ್ಲೂ ಕೂಡ ನಾವು ಇದನ್ನ ಸೇರಿಸಿ ತಿನ್ಬಹುದು. ಮೇಯ್ನ್ ಆಗಿ ಇದ್ರ ರುಚಿ, ಬಣ್ಣ ಮತ್ತು ಆಕರ್ಷಕತೆ, ಅದ್ರ ಕಲರ್, ಅದನ್ನ ನೋಡಿ ನಮ್ಗೆ ಅದನ್ನ ಇನ್ನೂ ಹೆಚ್ಚು ತಿನ್ಬೇಕು ಅಂತ ನಮ್ಗೆ ಅದರಲ್ಲಿ ವಿಶೇಷವಾಗಿ ಅದರಲ್ಲಿ ಆಕರ್ಷಣೆ ಉಂಟಾಗುತ್ತೆ ಅಂತ ಹೇಳ್ಬಹುದು. ಮತ್ತೆ ಇದನ್ನ ಪೌಷ್ಟಿಕ ಆಹಾರವಾಗಿ ಆಗ್ಲೇ ತಿಳಿಸಿದಾಗೆ ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿರೋದ್ರಿಂದ ಇದನ್ನ ಪೌಷ್ಟಿಕ ಆಹಾರವಾಗಿ ಕೂಡ ನಾವು ಉಪಯೋಗಿಸಬಹುದು.
1: ಇದಲ್ಲಿ ಮತ್ತೆ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಅವ್ರು ಹೆಂಗ್ ಬಳಸ್ತಾರೆ?
0: ಹೋಟೆಲ್ ರೆಸ್ಟೋರೆಂಟ್ ಅಲ್ಲೂ ಕೂಡ ಸರ್
1: ಈಗಾಗಲೇ ಬಳಸ್ತಾ ಇದ್ದಾರೆ.
0: ಈಗಾಗಲೇ ಬಳಸ್ತಿದ್ದಾರೆ ಸರ್.
1: ಯಾವ ರೂಪದಲ್ಲಿ ಬಳಸ್ತಾರೆ
0: ಸರ್? ಇವಾಗ ಎಲ್ಲ 5-star ಹೋಟೆಲ್ ಅಥವಾ 7-star ಹೋಟೆಲ್ಗಳಲ್ಲಿ ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಅಂತ ಕೊಡ್ತಾರಲ್ಲ, ಇವಾಗ ಅದ್ರ ಜೊತೆಗೆ ಈಗ ಮೈಕ್ರೋಗ್ರೀನ್ಸ್ ಜ್ಯೂಸ್ಗಳನ್ನ ಕೊಡ್ತಿದ್ದಾರೆ, ಮತ್ತೆ ಸಲಾಡ್ಗಳ ಮೇಲೆ ಇವನ್ನೆಲ್ಲ ಗಾರ್ನಿಶ್ ಮಾಡಿ ಕೊಡ್ತಿದ್ದಾರೆ. ಅಂತಂದ್ರೆ ಈಗ ಬೀಟ್ರೂಟ್ ಮತ್ತೆ ಈ ಮೂಲಂಗಿ ಇವೆಲ್ಲ ಕೆಂಪು ಬಣ್ಣದ್ದು, ಮತ್ತೆ ಕೆಲವೊಂದು ಸಸಿಗಳು ಆಂಥೋಸಯನಿನ್ ಪಿಗ್ಮೆಂಟ್ ಸಸಿರು ಅವು ಚಿಗುರು ಅವುಗಳು ಬಂದಾಗಲೇ ಆ ಕಲರು ಅತಿ ಹೆಚ್ಚಾಗಿ ಅವು ಗಿಡದಲ್ಲಿ

0: ಕಾಣಿಸೋದ್ರಿಂದ ಅವನ್ನ ಅಲಂಕಾರಿಕವಾಗಿ ಬೇರೆ ಬೇರೆ ಹಣ್ಣುಗಳ ಮೇಲೆ, ಕಟ್ ಫ್ರೂಟ್ಸ್ ಮೇಲೆ ಎಲ್ಲ ಅವರು ಗಾರ್ನಿಶ್ ಮಾಡಿ ಕೊಡ್ತಿದ್ದಾರೆ, ಮತ್ತೆ ಸ್ಮೂತಿಗಳಲ್ಲೂ ಮಿಕ್ಸ್ ಮಾಡಿ ಕೊಡ್ತಿದ್ದಾರೆ.
1: ಈಗ ಈ ಒಂದು ಮೈಕ್ರೋ ಗ್ರೀನ್ಸ್ ಅನ್ನ ನಗರ ಕೃಷಿ ಪ್ರದೇಶದಲ್ಲೂ ಮಾಡ್ಕೊಳ್ಬಹುದಾ?
0: ಹೌದು ಸರ್, ನಗರ ಕೃಷಿ ಪ್ರದೇಶದಲ್ಲೂ ಕೂಡ ಮಾಡಬಹುದು. ಯಾಕೆಂತಂದ್ರೆ ಕಡಿಮೆ ಅವಧಿ ಮತ್ತೆ ಕಡಿಮೆ ಖರ್ಚಲ್ಲಿ ಮಾಡಬಹುದು. ಮತ್ತೆ ಇದಕ್ಕೆ ನಾನು ಅವಾಗಲೇ ಇದನ್ನ ತಿಳಿಸಿದೆ, ಯಾಕೆಂತಂದ್ರೆ ಇದಕ್ಕೆ ಹೆಚ್ಚಿನ ಜಾಗ ಬೇಕಾಗಿಲ್ಲ. ಯಾಕೆಂತಂದ್ರೆ ಟೆರೇಸ್ ಅಲ್ಲಿ ಅಥವಾ ಮನೆಯಲ್ಲೇ ಎಲ್ಲಿ ಖಾಲಿ ಜಾಗ ಇರುತ್ತೆ ಅಲ್ಲೇ ಉಪಯೋಗಿಸ್ಕೊಂಡು ಆ ಜಾಗನ
1: ಮಾಡ್ಬೇಕಂದ್ರೆ ಅದನ್ನ ರ್ಯಾಕ್ ಇಡಬೇಕಾಗುತ್ತಾ ಅಥವಾ ಬುಟ್ಟಿ ಇಡಬೇಕಾಗುತ್ತಾ, ಬಾಸ್ಕೆಟ್ ಇಡಬೇಕಾಗುತ್ತಾ, ಹೆಂಗೆ
0: ಸರ್ ಅದನ್ನ ಇವಾಗ ಅದನ್ನ ಹೇಗೆ ಉತ್ಪಾದನೆ ಮಾಡೋದು ಅಂತ ಹೇಳ್ತೇನೆ. ಈಗ ಮೈಕ್ರೋ ಗ್ರೀನ್ಸ್ ಗಳನ್ನ ಮೊದಲಿಗೆ ಸರ್ ಹೇಳ್ತೀನಿ ಸರ್, ಮೊದಲಿಗೆ ಮೈಕ್ರೋ ಗ್ರೀನ್ಸ್ ನ ನಾವು ಉತ್ಪಾದನೆ ಮಾಡಬೇಕು ಅಂತಂದ್ರೆ ಮೇನ್ ಆಗಿ ಬೀಜಗಳನ್ನ ಆಯ್ಕೆ ಮಾಡುವುದು ಮೊದಲನೇ ಹಂತ ಸರ್. ಬೀಜಗಳನ್ನ ಆಯ್ಕೆ ಮಾಡೋದು ಅಂತಂದ್ರೆ ರಾಸಾಯನಿಕಗಳಿಂದ ಬೀಜೋಪಚಾರ ಮಾಡಿರುವಂತಹ ಬೀಜಗಳನ್ನ ಇದಕ್ಕೆ ನಾವು ಬಳಸಬಾರದು. ಯಾಕೆಂತಂದ್ರೆ ಮೈಕ್ರೋ ಗ್ರೀನ್ಸ್ ಮೇನ್ ಆಗಿ ನಾವು ಉಪಯೋಗಿಸ್ತಿರೋದೇ ಇವು ರಾಸಾಯನಿಕ ಮುಕ್ತ ಅಂತ. ಮತ್ತೆ ಪೋಷಕಾಂಶಗಳು ಅವುಗಳ ಲಭ್ಯತೆ ಇರಬೇಕು, ಯಾಕೆ ಅದನ್ನ ಬೇಯಿಸದೆ ಹಾಗೆ ಹಸಿಯಾಗಿ ತಿನ್ನೋದ್ರಿಂದ. ಮತ್ತೆ ಇದನ್ನ ಬೆಳೆಸಬೇಕಾದ್ರೆ ನಾವು ಯಾವಾಗಲೂ ಉತ್ತಮ ಗುಣಮಟ್ಟದ ರೋಗರಹಿತ ಮತ್ತು ಹೆಚ್ಚು ಮೊಳಕೆ ಒಡೆಯುವ ಸಾಮರ್ಥ್ಯ ಇರುವಂತಹ ಬೀಜಗಳನ್ನೇ ನಾವು ಇದಕ್ಕೆ ಉಪಯೋಗಿಸ್ಬೇಕು. ಸಾಮಾನ್ಯವಾಗಿ ಬ್ರೊಕೊಲಿ, ಮೂಲಂಗಿ, ಸಾಸಿವೆ, ಮೆಂತ್ಯ, ಪಾಲಕ್, ಬಟಾಣಿ, ಸೂರ್ಯಕಾಂತಿ, ತುಳಸಿ ಮುಂತಾದ ಬೆಳೆಗಳನ್ನ ನಾವು ಸಾಮಾನ್ಯವಾಗಿ ಮೈಕ್ರೋಗ್ರೀನ್ಸ್ ಬೆಳೀಲಿಕ್ಕೆ ಉತ್ಪಾದನೆಗೆ ಬಳಸ್ತೇವೆ. ಮತ್ತೆ ಈ ಬೀಜಗಳನ್ನ ನಾವು ಪ್ರೈಮಿಂಗ್ ಮಾಡಿ ಉಪಯೋಗಿಸ್ಬೇಕು. ಪ್ರೈಮಿಂಗ್ ಅಂತಂದ್ರೆ ಇವಾಗ ಹೆಚ್ಚೊಂದು ಈಗಾಗಲೇ ನಗರ ಜನಗಳಿಗೆ ಪ್ರೈಮಿಂಗ್ ಅನ್ನೋ ಪದ ಅವಾಗಲೇ ಅವ್ರಿಗೆ ಅದ್ರ ಬಗ್ಗೆ ವಾಡಿಕೆಯಲ್ಲಿದೆ. ಅಂತಂದ್ರೆ ಇದನ್ನ ಬೀಜ ಸದೃಢಗೊಳಿಸುವಿಕೆ ಅಥವಾ ಬೀಜ ಹದಗೊಳಿಸುವಿಕೆ ಅಂತ ಹೇಳ್ತೇವೆ. ಸೊ ಇದನ್ನ ನಾವು ಪ್ರೈಮಿಂಗ್ ಮಾಡಿ ಉಪಯೋಗಿಸೋದ್ರಿಂದ ಅಂತಂದ್ರೆ ಬೀಜಗಳನ್ನ ಬಿತ್ತುವ ಮೊದಲು ನಿರ್ದಿಷ್ಟ ಸಮಯದವರೆಗೆ ನೀರಿನಲ್ಲಿ ಅವನ್ನ ನೆನೆಸಿ, ನೀರಲ್ಲಿ ಅಥವಾ ಪೋಷಕಾಂಶಗಳ ದ್ರಾವಣಗಳಲ್ಲಿ ಅವುಗಳನ್ನ ಬೀಜನ ನೆನೆಸಿ ಆಮೇಲೆ ನೆರಳಿನಲ್ಲಿ ಒಣಗಿಸಿ ಅದನ್ನ ಬಿತ್ತೋದ್ರಿಂದ ಸಮನಾಗಿ ಮೊಳಕೆ ಒಡೆಯುವಿಕೆ ಮತ್ತೆ ಮೊಳಕೆ ಪ್ರಮಾಣ ಜಾಸ್ತಿ ಆಗುವಂಥದ್ದು, ವೇಗವಾಗಿ ಸಸಿಗಳು ಬೆಳೆಯುವಂಥದ್ದು ಈ ಪ್ರಕ್ರಿಯೆನ ನಾವು ನೋಡ್ತೇವೆ ಬೀಜವನ್ನ ನಾವು ಪ್ರೈಮಿಂಗ್ ಮಾಡಿ ಉಪಯೋಗಿಸೋದ್ರಿಂದ. ಮತ್ತೆ ನೀವು ಆಗ್ಲೇ ಕೇಳಿದ್ರಿ ಇದನ್ನ ಯಾವ ರೀತಿ ಬೆಳೆಸಬೇಕು, ಇದಕ್ಕೇನು ನಾವು ಟ್ರೇ ಉಪಯೋಗಿಸ್ಬೇಕಾ ಅಥವಾ ಯಾವ ತರ ಅಂತ. ಸರ್, ಸಾಮಾನ್ಯವಾಗಿ ಇದನ್ನ ನಾವು ಬೆಳಿಲಿಕ್ಕೆ ನಾವು ಮಾಧ್ಯಮವಾಗಿ ಕೊಕೋಪಿಟ್ ನ ಉಪಯೋಗಿಸ್ತೀವಿ. ಕೊಕೋಪಿಟ್ಟು ಇವಾಗ ಎಲ್ಲಾ ಕಡೆ ಎನ್ರಿಚ್ಡ್ ಕೊಕೋಪಿಟ್ಟೆ ಸಿಗ್ತಿದೆ ಸರ್. ಅವರೇ ಅದನ್ನ ಜೈವಿಕ ಗೊಬ್ಬರಗಳಾಗಿರುವಂತಹ ಈ ಟ್ರೈಕೋಡರ್ಮ, ಸೂಡೋಮೋನಾಸ್ ಇವನ್ನೆಲ್ಲ ಸೇರಿಸಿ ಎನ್ರಿಚ್ ಮಾಡಿರುವಂತಹ ಕೊಕೋಪಿಟ್ಟೆ ಸಿಗ್ತದೆ. ಸಾಮಾನ್ಯವಾಗಿ ನಾವು ಈಗ ಲೋ ಇಸಿ ಇರುವಂತದ್ದು ಅಂತಂದ್ರೆ ಅದರಲ್ಲಿ ಲವಣಾಂಶ ಕಡಿಮೆ ಇರುವಂತಹ ಕೊಕೋಪಿಟ್ ನ ಉಪಯೋಗಿಸ್ಬೇಕು. ಮತ್ತೆ ವರ್ಮಿ ಕಾಂಪೋಸ್ಟ್ ಮತ್ತೆ ಮಣ್ಣು ಮರಳು ಮಿಶ್ರಿತವಾದಂತಹ ಮಾಧ್ಯಮವನ್ನು ಕೂಡ ನಾವು ಉಪಯೋಗಿಸ್ಬೋದು. ಅದಲ್ದೇನೆ ಈಗ ಜೈವಿಕ ಮಾಧ್ಯಮಗಳಾದಂತಹ ಇವಾಗ ಅಡಿಕೆ ತಟ್ಟೆ, ಅದನ್ನ ಮನೆ ಬಳಕೆಗೋಸ್ಕರ ಮೈಕ್ರೋ ಗ್ರೀನ್ಸ್ ನ ಬೆಳೆಸಬೇಕು ಅಂತಂದ್ರೆ ಅಡಿಕೆ ತಟ್ಟೆಯಲ್ಲೂ ಬೆಳೆಸಿರೋದನ್ನ ನಾನು ನೋಡಿದ್ದೇನೆ. ಇದಲ್ದೇನೆ ನಾವು ಕೆಲವೊಂದು ಪ್ಲಾಸ್ಟಿಕ್ ಟ್ರೇಗಳನ್ನ ಕೂಡ ಉಪಯೋಗಿಸ್ಬೋದು ಅಥವಾ ಈ ಬಯೋಡಿಗ್ರೇಡಬಲ್ ಇವಾಗ ಎಷ್ಟೊಂದು ಮೆಟೀರಿಯಲ್ಗಳು ಸಿಗ್ತಿದ್ದಾವೆ ಅಂಥವನ್ನು ಕೂಡ ಉಪಯೋಗಿಸ್ಬೋದು. ಸಾಮಾನ್ಯವಾಗಿ 10x10 ಇರುವಂಥದ್ದು ಅಥವಾ 10x20 ಅಥವಾ 5x5 ಇರುವಂತಹ ಅಳತೆ ಇರುವಂತಹ ಟ್ರೇಗಳನ್ನ ಉಪಯೋಗಿಸ್ಬೋದು. ಇವು ಇದರದ್ದು ಆಳ ಬಂದು ಒಂದು 3 ಇಂಚ್ ಇದ್ರೆ ಸಾಕು. ಅದರಲ್ಲಿ 1.5-2 ಇಂಚ್ ಅಷ್ಟು ನಾವು ಈ ಕೊಕೋಪಿಟ್ನ ಸಮನಾಗಿ ಹರಡಿ ಅದರಲ್ಲಿ ಆಮೇಲೆ ನೀರನ್ನ ಸ್ಪ್ರೇ ಮಾಡಿ ಆಮೇಲೆ ಬಿತ್ತನೆ ಮಾಡಬೇಕು. ಬಟ್ ಈ ಟ್ರೇಯಲ್ಲಿ ಸಾಮಾನ್ಯವಾಗಿ 4-5 ರಂಧ್ರಗಳಾದ್ರೂ ಇರಬೇಕು. ಯಾಕೆಂತಂದ್ರೆ ಹೆಚ್ಚಿನ ನೀರು ಅಲ್ಲೇನಾದ್ರೂ ಸೇರ್ಬಿಟ್ರೆ ಅದರಿಂದ ಬೀಜ ಕೊಳೆಯೋ ಸಾಧ್ಯತೆ ಇರುತ್ತೆ, ಇಲ್ಲಾಂತಂದ್ರೆ ಸಸಿಗಳು ಮೊಳಕೆ ಆದ್ಮೇಲೆ ಸಸಿ ಕೊಳೆ ರೋಗ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ಟ್ರೇಯಲ್ಲಿ ಕೆಳಗಡೆ ಸಾಮಾನ್ಯವಾಗಿ 4-6 ರಂಧ್ರಗಳಿರಬೇಕು. ಅದರಿಂದ ಹೆಚ್ಚುವರಿ ನೀರು ಅದರಲ್ಲಿ ಬಸ್ದೋಗುತ್ತೆ. ಮತ್ತೆ ಬಿತ್ತನೆ ಮಾಡಬೇಕು ಅಂತಂದ್ರೆ ಸಮನಾಗಿ ಕೊಕೋಪಿಟ್ನ ಹರಡಿದಾದ್ಮೇಲೆ ಅದನ್ನ ನಾವು 10x20 ಅಥವಾ 10x10 ಟ್ರೇ ಉಪಯೋಗಿಸ್ತಿದ್ರೆ 10-20 ಗ್ರಾಮ್ ಅಷ್ಟು ಬೀಜನ ಅದರಲ್ಲಿ ಸಮನಾಗಿ ಹರಡಿ ಅದ್ರ ಮೇಲೆ ತೆಳುವಾಗಿ ಮೇಲ್ಮೈ ಒಂದು ಸ್ವಲ್ಪ ಕೊಕೋಪಿಟ್ನ ಮತ್ತೆ ಹರಡಬೇಕು. ಹರಡಿಬಿಟ್ಟು ನೀರನ್ನ ಸ್ಪ್ರೇ ಮಾಡಬೇಕು. ಇಲ್ಲಿ ನೀರನ್ನ ನಾವು ಇಲ್ಲಿ ಸಾಮಾನ್ಯ ಸಾಂಪ್ರದಾಯಿಕ ಕೃಷಿಯಲ್ಲಿ ನೀರು ಬಿಟ್ಟಂಗೆ ಬಿಡಂಗಿಲ್ಲ. ಇಲ್ಲಿ ನೀರಿನ ಸ್ಪ್ರೇಯರ್ಗಳು ಸಿಗ್ತವೆ, ಅಂತ ಸ್ಪ್ರೇಯರ್ನ ಉಪಯೋಗಿಸಿ ಇದನ್ನ ನಾವು ನೀರನ್ನ ಚುಮಕಿಸ್ಬೇಕು. ಅದಾದ್ಮೇಲೆ 2-3 ದಿನಗಳವರೆಗೆ ಆ ಟ್ರೇಗಳನ್ನ ನಾವು ಕತ್ಲೆಯಲ್ಲೇ ಇಡಬೇಕು. ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಹಾಳೆ ಅಥವಾ ಕಾಗದದ ಹಾಳೆನ ಹಾಕಿ ಮುಚ್ಚಿ 2-3 ದಿನ ಕತ್ತಲಲ್ಲಿ ಇಡಬೇಕು. ನಾವು ಬೀಜನ ಪ್ರೈಮಿಂಗ್ ಮಾಡಿ ಉಪಯೋಗಿಸಿದ್ರೆ ಸಾಮಾನ್ಯವಾಗಿ 25-35 ಗಂಟೆ

0: ಒಳಗಡೆ ಮೊಳಕೆ ಬಂದ್ಬಿಟ್ಟಿರುತ್ತೆ. ಪ್ರೈಮಿಂಗ್ ಮಾಡ್ದೇ ಹಾಗೆ ಉಪಯೋಗಿಸಿದ್ರೆ ಮಿನಿಮಮ್ 2 ದಿನನಾದರೂ ತಗೊಳ್ಳುತ್ತೆ ಮೊಳಕೆ ಬರೋದಕ್ಕೆ. 80% ನಾವು ಮೊಳಕೆನ ನೋಡಿದ ಮೇಲೆ ಅದನ್ನು ನಾವು ಕತ್ತಲೆಯಿಂದ ಬೆಳಕಿಗೆ ಆ ಟ್ರೇನ ನಾವು ಇಡಬೇಕು. ಸಾಮಾನ್ಯವಾಗಿ ಬೆಳಕಿಗೆ 12-16 ಗಂಟೆಯಷ್ಟು ಬೆಳಕನ್ನು ನಾವು ಕೊಡಬೇಕಾಗುತ್ತೆ. ಯಾಕೆಂತಂದರೆ ಆ ಸಸಿ ಮೊಳಕೆ ಆದಮೇಲೆ ಕಾಂಡ ಬೆಳೆದು ಮತ್ತೆ ಅದ್ರ ಕಾಟಿಲಿಡನ್ನು ಜೊತೆಗೆ ನಿಜ ಲೀವ್ಸ್ ಟ್ರೂ ಲೀವ್ಸ್ ಅಂತೀವಿ ಆ ನಿಜವಾದ ಎಲೆಗಳು ಒಂದೆರಡು ಬೆಳಿಬೇಕು. ಆ ಹಂತದವರೆಗೂ ನಾವು ಅದನ್ನು ಬೆಳೆಸ್ತೀವಿ. ಸೊ ಅದು ತಾನೇ ಆಹಾರವನ್ನು ಅದು ಸಿಂಥಸಿಸ್ ಮಾಡ್ಕೋಬೇಕು ಅಂತಂದರೆ ಬೆಳಕಿಗೆ ಅವನ್ನ ನಾವು ಎಕ್ಸ್ಪೋಸ್ ಮಾಡಲೇಬೇಕು. ಅದರಿಂದ 2-3 ದಿನ ಆದಮೇಲೆ ಕಡ್ಡಾಯವಾಗಿ ಆ ಟ್ರೇನ ನಾವು ಬೆಳಕಲ್ಲಿ ಇಡಬೇಕು. ಮತ್ತು ಡೈರೆಕ್ಟ್ ಸನ್ಗೂ ಕೂಡ ಇಡಬೇಕಾಗುತ್ತೆ. ನೇರವಾಗಿ ಸೂರ್ಯನ ಬಿಸಿಲಿಗೆ 4-5 ಗಂಟೆ ಇಟ್ಟರೆ ಸಾಕು. ಇಲ್ಲ ಅಂತಂದರೆ ಬೆಳಕು ಬೀಳೋ ಕಡೆ 12-16 ಗಂಟೆ ಇಡಬೇಕು. ಇಲ್ಲ ಅಂತಂದರೆ ನಮಗೆ ಬೆಳಕು ಬೀಳ್ತಿಲ್ಲ ಅಂತಂದರೆ ಈಗ ಕಮರ್ಷಿಯಲ್ಲಾಗಿ ಬೆಳೆಸುವಂಥವ್ರು ಒಂದು ಲೈಟ್ನ LED ಲೈಟ್ನ ಉಪಯೋಗಿಸ್ಬೋದು. ಆ LED ಲೈಟು ಸಾಮಾನ್ಯವಾಗಿ ಬಿಳಿ ಅಥವಾ ನೇರಳೆ ಬಣ್ಣದನ್ನ ಉಪಯೋಗಿಸ್ಬೇಕು. ಯಾಕೆಂತಂದರೆ ಅದು ಇಂಟೆನ್ಸಿಟಿ ಬಂದು 100-200 picomoles ಪರ್ ಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಇಷ್ಟು ಇಂಟೆನ್ಸಿಟಿ ಬರುವಂಥ ಜಾಗದಲ್ಲಿ ಅವರು ಬೆಳಕು ಬೀಳೋ ಥರ ಆ ಟ್ರೇನ ಇಡಬೇಕು. ಆ ಟ್ರೇಯಿಂದ 6-12 ಇಂಚ್ ಮೇಲೆ ಈ ಲೈಟ್ಗಳನ್ನ ಅವರು ಅಳವಡಿಸ್ಬೇಕಾಗುತ್ತೆ. ಮತ್ತು ಕತ್ತಲೆನೂ ಅಷ್ಟೇ, 12-16 ಗಂಟೆ ಬೆಳಕಿಗೆ ಎಕ್ಸ್ಪೋಸ್ ಮಾಡಿದ್ರೆ ಸಾಮಾನ್ಯವಾಗಿ 8-12 ಗಂಟೆವರೆಗೂ ಅದನ್ನ ಮತ್ತೆ ವಾಪಸ್ ಕತ್ತಲೆಯಲ್ಲಿಡಬಹುದು. ಮತ್ತೆ ಇದಲ್ಲದೆ ಇದು ಈ ಕೆಂಪು ಲೈಟು ಮತ್ತೆ ಬ್ಲೂ ಲೈಟ್ಗೆ ನಾವು ಎಕ್ಸ್ಪೋಸ್ ಮಾಡೋದ್ರಿಂದ ಈ ಕೆಂಪು ಲೈಟಲ್ಲಿ ಎಕ್ಸ್ಪೋಸ್ ಮಾಡಿದ್ರೆ ಅದರದ್ದು ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆಯಲ್ಲ ಸರ್, ಹಸಿರು ಪಿಗ್ಮೆಂಟು ಜಾಸ್ತಿ ಬೆಳೆಯುತ್ತೆ, ಅದು ಮೈಕ್ರೋಗ್ರೀನ್ಸು ಆಕರ್ಷಕವಾಗಿ ಕಾಣಿಸುತ್ತೆ. ಮತ್ತೆ ಬ್ಲೂ ಲೈಟ್ಗೆ ಎಕ್ಸ್ಪೋಸ್ ಮಾಡಿದ್ರೆ ಅತಿ ವೇಗವಾಗಿ ಬೆಳೆಯುತ್ತೆ ಅಂತ ಹೇಳ್ತೇನೆ.
1: ಆಯಿತು ಡಾಕ್ಟರ್ ಸೌಮ್ಯ KG ಅವರೇ, ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿ ನಮ್ಮ ರೈತರಿಗೆ ಚಿಗುರು ಸಸ್ಯ ಉತ್ಪಾದನೆ, ಮೈಕ್ರೋಗ್ರೀನ್ಸ್ ಉತ್ಪಾದನೆ, ಮೈಕ್ರೋಗ್ರೀನ್ಸ್ನ ಮಹತ್ವ, ಮೈಕ್ರೋಗ್ರೀನ್ಸ್ ಇದರ ಉಪಯೋಗ ಮತ್ತು ಇದರ ಪೌಷ್ಟಿಕಾಂಶ ಈ ಎಲ್ಲದರ ಕುರಿತು ಅತಿ ಮಹತ್ವವಾದ ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡಿದ್ರಿ. ಇನ್ನೂ ಹೆಚ್ಚಿನ ಮಾಹಿತಿ ತಾವು ನೀಡೋರಿದ್ದಿರಿ, ಈಗ ಸಮಯ ಆಗಿದೆ. ಆದ್ದರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಇದರ ಮುಂದುವರಿದ ಭಾಗವಾಗಿ ಮುಂದಿನ ದಿನದಲ್ಲಿ ನಾವು ಮಾಡೋರಿದ್ದೇವೆ. ಡಾಕ್ಟರ್ ಸೌಮ್ಯ ಅವರೇ, ತಮಗೆ ತುಂಬ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಮೈಕ್ರೋಗ್ರೀನ್ಸ್ ಬಗ್ಗೆ ನನಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ
0: ಸರ್. 9944446612 9964444612.
1: ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೆ ಕೃಷಿ ರಂಗದಲ್ಲಿ ಚಿಗುರು ಸಸ್ಯ ಉತ್ಪಾದನೆ ಕುರಿತು ಡಾಕ್ಟರ್ ಸೌಮ್ಯ KJ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ HGowda. ಈಗ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಕೇಳುವಿರಿ.

ಇದುವರೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಕೇಳಿದಿರಿ. ಇದುವರೆಗೂ ನಾಡಿನ ರೈತ ಬಾಂಧವರಿಗಾಗಿ ಮೂಡಿಬಂದ ಕಾರ್ಯಕ್ರಮ ಕೃಷಿ ರಂಗ ಕೇಳಿದಿರಿ.

0: ಆಕಾಶವಾಣಿ ಬೆಂಗಳೂರು, ಈಗ ಒಂದು ವಾಣಿಜ್ಯ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.
1: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ಆಕಳ ಹಾಲು ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಫ್ರಾನ್ಸ್ನ ಎವಿಯನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಮುಂಗಾರು ಹಂಗಾಮಿನ ಸಿದ್ಧತೆಗಳ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಮಗ್ರ ಪರಿಶೀಲನೆ. ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿ ಹಿಂಪಡೆದ ಕೇಂದ್ರ ಸರ್ಕಾರ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಇಂದು ಫ್ರಾನ್ಸ್ ಸೆನೆಗಲ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು G7 ಶೃಂಗಸಭೆಯಲ್ಲಿ ಭಾಗವಹಿಸಲು 2 ದಿನಗಳ ಭೇಟಿಗಾಗಿ ಫ್ರಾನ್ಸ್ನ ಎವಿಯನ್ ನಗರಕ್ಕೆ ಆಗಮಿಸಿದ್ದಾರೆ. ವಿಶ್ವ ನಾಯಕರೊಂದಿಗೆ ತೊಡಗಿಸಿಕೊಳ್ಳಲು ಮತ್ತು ಪ್ರಮುಖ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎದುರು ನೋಡುತ್ತಿದ್ದೇನೆ. ಹೆಚ್ಚು ಸುಸ್ಥಿರ ಮತ್ತು ಸಮೃದ್ಧ ಭೂಮಿಗಾಗಿ ಸಾಮೂಹಿಕ ಪ್ರಯತ್ನಗಳನ್ನು ಮುಂದುವರೆಸಲು ಭಾರತ ಬದ್ಧವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಶೃಂಗಸಭೆಯ ಹೊರತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ, ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಇಂದು ರಾತ್ರಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಆಯೋಜಿಸಿರುವ ಭೋಜನಕೂಟದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ.

0: ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ನಿರೀಕ್ಷೆಯಿದೆ. ಫ್ರಾನ್ಸ್ ಭೇಟಿಯ ಭಾಗವಾಗಿ ನಾಳೆ ಸಂಜೆ ಅವರು ಪ್ಯಾರಿಸ್ ತಲುಪಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಕೃಷಿ ಪರಿಶೀಲನಾ ಸಭೆ ನಡೆಸಿ ದೇಶಾದ್ಯಂತ ಮುಂಗಾರು 2026 ಹಂಗಾಮಿನ ಸಿದ್ಧತೆಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಸಂಭವನೀಯ ಎಲ್ನಿನೋ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಹತ್ತಿ ಉತ್ಪಾದನೆ ಹೆಚ್ಚಿಸುವಂತೆ, ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವಂತೆ ಹಾಗೂ ಕಡಿಮೆ ಮಳೆಯ ಜಿಲ್ಲೆಗಳಿಗಾಗಿ ಮುಂಚಿತವಾಗಿ ತುರ್ತು ಕಾರ್ಯಯೋಜನೆಗಳನ್ನು ರೂಪಿಸುವಂತೆ ಅಧಿಕಾರಿಗಳಿಗೆ ಸಚಿವರು ನಿರ್ದೇಶಿಸಿದರು. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದ ಕೃಷಿ ಮತ್ತು ರೈತರನ್ನು ರಕ್ಷಿಸಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಮುಂಚಿತವಾಗಿ ಕೈಗೊಳ್ಳುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಕಡಿಮೆ ಮಳೆ ಅಥವಾ ಅಸಮರ್ಪಕ ಮಳೆಯ ಸಾಧ್ಯತೆ ಇರುವ ಜಿಲ್ಲೆಗಳಲ್ಲಿ ಪೂರ್ವ ಸಿದ್ಧತೆಗಳನ್ನು ಸಂಪೂರ್ಣವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇಂತಹ ಜಿಲ್ಲೆಗಳನ್ನು ಗುರುತಿಸಿ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಬೆಳೆವಾರು ತುರ್ತು ಕಾರ್ಯಯೋಜನೆಗಳನ್ನು ಸಿದ್ಧಪಡಿಸಬೇಕು ಎಂದು ಅವರು ಸೂಚಿಸಿದರು. ನೀರಿನ ಸಂರಕ್ಷಣೆ, ಮಣ್ಣಿನ ತೇವಾಂಶ ನಿರ್ವಹಣೆ, ಅಂತರ ಬೆಳೆ ಪದ್ಧತಿ ಹಾಗೂ ಪರ್ಯಾಯ ಬೆಳೆ ಮಾದರಿಗಳಿಗೆ ವಿಶೇಷ ಗಮನ ನೀಡಬೇಕು ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನಿರ್ದೇಶಿಸಿದರು. 2027 ಜನಗಣತಿಯ ಹಂತ 1 ಅಡಿಯಲ್ಲಿ ಮನೆ ಪಟ್ಟಿ ಮತ್ತು ವಸತಿ ಗಣತಿಗಾಗಿ ಕ್ಷೇತ್ರ ಕಾರ್ಯಾಚರಣೆ ಹಿಮಾಚಲ ಪ್ರದೇಶದಲ್ಲಿ ಇಂದು ಪ್ರಾರಂಭವಾಗಿದೆ. ಗಣತಿದಾರರು ಮನೆ ಮನೆಗೆ ಭೇಟಿ ನೀಡುವ ಕಾರ್ಯಕ್ರಮ ಮುಂದಿನ ತಿಂಗಳ 15 ರಾಜ್ಯದಲ್ಲಿ ಮುಂದುವರಿಯಲಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕೇರಳ ಮತ್ತು ನಾಗಾಲ್ಯಾಂಡ್ನಲ್ಲಿ ಸ್ವಯಂ ಗಣತಿ ಸೌಲಭ್ಯ ಪ್ರಾರಂಭವಾಗಿದೆ ಮತ್ತು ಈ ತಿಂಗಳ 30 ಲಭ್ಯವಿರುತ್ತದೆ. ಈ ರಾಜ್ಯಗಳಲ್ಲಿ ಅನುಗುಣವಾದ ಮನೆ ಪಟ್ಟಿ ಮತ್ತು ವಸತಿ ಗಣತಿ ಕ್ಷೇತ್ರ ಕಾರ್ಯಾಚರಣೆಗಳನ್ನು ಮುಂದಿನ ತಿಂಗಳ 1 ಜುಲೈ 30 ನಡೆಸಲಾಗುವುದು. ಆದಾಗ್ಯೂ ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಪುದುಚೇರಿ ಮತ್ತು ಉತ್ತರ ಪ್ರದೇಶಗಳಲ್ಲಿ ಮನೆ ಮನೆ ಕ್ಷೇತ್ರ ಕಾರ್ಯಾಚರಣೆಗಳು ಪ್ರಸ್ತುತ ನಡೆಯುತ್ತಿವೆ. ಏತನ್ಮಧ್ಯೆ ಮಹಾರಾಷ್ಟ್ರ, ಮೇಘಾಲಯ, ರಾಜಸ್ಥಾನ ಮತ್ತು ಜಾರ್ಖಂಡ್ ಜೊತೆಗೆ ದೆಹಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ಪ್ರದೇಶದಲ್ಲಿ ಮನೆ ಪಟ್ಟಿ ಮತ್ತು ವಸತಿ ಗಣತಿ ಕಾರ್ಯಾಚರಣೆಗಳು ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಈ ಕಾರ್ಯಾಚರಣೆಗಳನ್ನು ಮೇ 16 ಈ ತಿಂಗಳ 14 ನಡೆಸಲಾಯಿತು. ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾವನೆ ಪ್ರಸ್ತುತ ಸಚಿವಾಲಯದ ಪರಿಗಣನೆಯಲ್ಲಿ ಇಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಚಿವಾಲಯ, ಗುಜರಾತ್ ಅನ್ನು ಒಮನ್ ಹಾಗೂ ಇತರ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಂಪರ್ಕಿಸುವ ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಸಕ್ರಿಯವಾಗಿ ಮುಂದುವರಿಸುತ್ತಿದೆ ಎಂಬರ್ಥದ ಹಲವು ಮಾಧ್ಯಮ ವರದಿಗಳು ಪ್ರಕಟವಾಗಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದೆ. ಆದರೆ ಈ ಯೋಜನೆಗೆ ಸಂಬಂಧಿಸಿದಂತೆ ಸಚಿವಾಲಯದ ಯಾವುದೇ ಹಂತದಲ್ಲಿಯೂ ಒಮನ್ ಅಥವಾ ಇತರ ಯಾವುದೇ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಕ್ರಿಯ ಚರ್ಚೆಗಳು ಅಥವಾ ಮಾತುಕತೆಗಳು ನಡೆಯುತ್ತಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿಯನ್ನು ಹಿಂಪಡೆಯಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಔಷಧ ನಿಯಮಗಳು 1945 ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಇನ್ನು ಮುಂದೆ ಸಣ್ಣ ಗ್ರಾಮಗಳಲ್ಲಿಯೂ ಕೆಮ್ಮಿನ ಸಿರಪ್ಗಳ ಮಾರಾಟ ಮತ್ತು ವಿತರಣೆ ಕಡ್ಡಾಯವಾಗಿ ಪರವಾನಗಿ ಪಡೆದ ಔಷಧ ಮಳಿಗೆಗಳ ಮೂಲಕವೇ ನಡೆಯಬೇಕಾಗಿದೆ. ದೇಶದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ 12 ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ ಮತ್ತು ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಬಲವಾದ ಅಡಿಪಾಯ ಹಾಕಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ವಿಜಯವಾಡದ ರಾಯನಪಾಡು ರೈಲು ನಿಲ್ದಾಣದಲ್ಲಿ ಇಂದು ಅಭಿವೃದ್ಧಿ ಕಾರ್ಯಗಳ ಪ್ರಗತಿ ಪರಿಶೀಲಿಸಿದ ಅವರು, ದೇಶ 100% ರೈಲ್ವೆ ವಿದ್ಯುದೀಕರಣದತ್ತ ಸಾಗುತ್ತಿದೆ. ಆಮದು ಮಾಡಿಕೊಂಡ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತಿದೆ ಮತ್ತು ಸುಸ್ಥಿರ ಮೂಲಸೌಕರ್ಯವನ್ನು ಬಲಪಡಿಸುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಅಮರಾವತಿಯನ್ನು ರಾಜಧಾನಿಯಾಗಿ ಘೋಷಿಸಲಾಗಿದೆ ಮತ್ತು ರೈಲು ಮೂಲಸೌಕರ್ಯದ ಮೂಲಕ ಪ್ರಮುಖ ನಗರಗಳೊಂದಿಗೆ ಅದರ ಸಂಪರ್ಕವನ್ನು ಸುಧಾರಿಸಲು ಪ್ರಯತ್ನಗಳು ನಡೆಯುತ್ತಿವೆ ಎಂದು ಅವರು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 12 ವರ್ಷಗಳಲ್ಲಿ ದೇಶದ ಮೂಲಸೌಕರ್ಯ ವಲಯದಲ್ಲಿ ಆಗಿರುವ ಪರಿವರ್ತನೆಯನ್ನು ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ತ್ವರಿತ ಮತ್ತು ಸಮಗ್ರ ಅಭಿವೃದ್ಧಿಗೆ ದೇಶ ಸಾಕ್ಷಿಯಾಗಿದೆ. ಇದು ಸಂಪರ್ಕವನ್ನು ಬಲಪಡಿಸಿದೆ ಮತ್ತು ಪ್ರದೇಶಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಹೆದ್ದಾರಿ ಜಾಲ 91,000 ಕಿಲೋಮೀಟರ್ಗಳಿಂದ 146,000 ಕಿಲೋಮೀಟರ್ಗಳವರೆಗೆ ವಿಸ್ತರಿಸಿದೆ. ಮೆಟ್ರೋ ರೈಲು ಜಾಲ ಸುಮಾರು 250 ಕಿಲೋಮೀಟರ್ಗಳಿಂದ ಸುಮಾರು 1200 ಕಿಲೋಮೀಟರ್ಗಳಿಗೆ ಬೆಳೆದಿದೆ. ಈ ಅವಧಿಯಲ್ಲಿ ದೇಶದಲ್ಲಿ ವಿಮಾನ ನಿಲ್ದಾಣಗಳ ಸಂಖ್ಯೆಯೂ ದ್ವಿಗುಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಸುಧಾರಿತ ರಸ್ತೆ, ರೈಲು ಮತ್ತು ವಾಯು ಸಂಪರ್ಕವು ದೇಶದ ಪ್ರತಿಯೊಂದು ಭಾಗವನ್ನು ಸಂಪರ್ಕಿಸುತ್ತಿದೆ ಮತ್ತು ಅಭಿವೃದ್ಧಿಗೆ ಹೊಸ ಆವೇಗವನ್ನು ಒದಗಿಸುತ್ತಿದೆ. ಮೂಲಸೌಕರ್ಯವು ಸಂಪರ್ಕವನ್ನು ಹೆಚ್ಚಿಸುವುದಲ್ಲದೆ ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಬಲವಾದ ಅಡಿಪಾಯವನ್ನು ಹಾಕುತ್ತಿದೆ ಎಂದು ಅವರು ಪ್ರತಿಪಾದಿಸಿದರು. ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ 2026 ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಹಲವು ಪೋಸ್ಟ್ಗಳನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ಸರ್ಕಾರದ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಆರೋಪಗಳು ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಯುಪಿಎಸ್ಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ದೇಶದ ವಿವಿಧ ಭಾಗಗಳಿಂದ ಆಯ್ಕೆ ಮಾಡಲಾದ ಸಂಬಂಧಿತ ವಿಷಯಗಳ ತಜ್ಞರು ಸಿದ್ಧಪಡಿಸುತ್ತಾರೆ ಎಂದು ಘಟಕ ತಿಳಿಸಿದೆ. ಇಂತಹ ಮಾಹಿತಿಗಳನ್ನು ಅಧಿಕೃತ ಮೂಲಗಳಿಂದ ಮಾತ್ರ ಪರಿಶೀಲಿಸಬೇಕು ಎಂದು ಪಿಐಬಿ ಸಾರ್ವಜನಿಕರಿಗೆ ಮನವಿ ಮಾಡಿದೆ. ಅಲ್ಲದೆ ದಾರಿ ತಪ್ಪಿಸುವ ಮತ್ತು ದೃಢೀಕರಿಸದ ಇಂತಹ ಸುಳ್ಳು ಮಾಹಿತಿಗಳನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸುವಂತೆ ಜನರಿಗೆ ಕೋರಿದೆ. ಈಸ್ಟ್ ರುದರ್ಫೋರ್ಡ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಪಂದ್ಯ ಆರಂಭವಾಗಲಿದೆ. ಇನ್ನೊಂದು ಪಂದ್ಯದಲ್ಲಿ ಅಮೆರಿಕದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆಯುವ ಐ ಗುಂಪಿನ ಪಂದ್ಯದಲ್ಲಿ ನಾರ್ವೆ ತಂಡ ಇರಾಕ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮುಂಜಾನೆ 3:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಫ್ರಾನ್ಸ್ನ ಎವಿಯನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಮುಂಗಾರು ಹಂಗಾಮಿನ ಸಿದ್ಧತೆಗಳ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಮಗ್ರ ಪರಿಶೀಲನೆ. ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿ ಹಿಂಪಡೆದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಇಂದು ಫ್ರಾನ್ಸ್ ಸೆನೆಗಲ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05

0: ಆಕಾಶವಾಣಿ ಬೆಂಗಳೂರು, ಸಮಯ 7:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಿರಿಗಂಧ. ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಈ ಸಮಯದಲ್ಲಿ ನಿಮ್ಮ ಜೊತೆಯಾಗಿರೋದು ನಿಮ್ಮ ಬಾನುಲಿ ಗೆಳತಿ ಗೀತಾ ನಂದೀಶ್. ಮಾಹಿತಿ ಮನರಂಜನೆಯೊಡನೆ ಸಾಗುವ ಕಾರ್ಯಕ್ರಮ ಸಿರಿಗಂಧ. ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತೀವಿ ಅಂತ ತಿಳಿಯೋದಕ್ಕೂ ಮೊದಲು ಕೇಳಿ, ಚೈತ್ರದ ಪ್ರೇಮಾಂಜಲಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.
1: ಡಾನ್ಸ್ ಡಾನ್ಸ್ ರಿಬಬ್ಬ ಡಾನ್ಸ್.

ಹೌದು, ಡಾನ್ಸ್ ಅಂದರೆ ನೃತ್ಯ ಅಂದರೆ ಯಾರಿಗೆ ಇಷ್ಟ ಇಲ್ಲ. ಆಬಾಲ ವೃದ್ಧರಾದಿಯಾಗಿ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಕಲೆ ಅಂದರೆ ಅದು ನೃತ್ಯ. ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ನೃತ್ಯ ಕಲೆಯ ಬಗ್ಗೆ ಮಾತಾಡೋಣ. ಈಗ ಕೇಳಿ ಡಾನ್ಸ್ ರಾಜ ಡಾನ್ಸ್ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮತ್ತೊಂದು ಗೀತೆ ಮೂಡಿಬರ್ತಾ ಇದೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ವಿಜಯಾನಂದ್.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ನೃತ್ಯದ ಬಗ್ಗೆ ಮಾತನಾಡ್ತಾ ಇದ್ವಿ. ಭಾರತೀಯ ಶಾಸ್ತ್ರೀಯ ನೃತ್ಯದಲ್ಲಿ ಭರತನಾಟ್ಯ, ಕಥಕ್, ಕೂಚಿಪುಡಿ, ಒಡಿಸ್ಸಿ, ಮಣಿಪುರಿ, ಮೋಹಿನಿ ಆಟ್ಟಂ ಮುಂತಾದ ಪ್ರಮುಖ ನೃತ್ಯ ಪ್ರಕಾರಗಳನ್ನು ನಾವು ನೋಡಬಹುದು. ಹಿಂದಿನ ಕಾಲದಲ್ಲಿ ದೇವರ ಆರಾಧನೆ, ಹಬ್ಬಗಳು ಮತ್ತು ಸಾಮಾಜಿಕ ಆಚರಣೆಗಳಲ್ಲಿ ನೃತ್ಯ ಪ್ರಮುಖ ಸ್ಥಾನ ಪಡೆದಿತ್ತು. ಋಷಿ ಭರತಮುನಿಯ ನಾಟ್ಯಶಾಸ್ತ್ರ ಗ್ರಂಥವನ್ನು ಭಾರತೀಯ ನೃತ್ಯ ಕಲೆಯ ಮೊದಲ ಗ್ರಂಥ ಎಂದು ಪರಿಗಣಿಸಲಾಗಿದೆ. ಈಗ ಕೇಳಿ, ಕಬ್ಜಾ ಚಿತ್ರದ ಗೀತೆ ಮೂಡಿಬರಲಿದೆ. ಐಶ್ವರ್ಯ ರಂಗರಾಜನ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಕಿನ್ನಾಲ್ ರಾಜ್ ಅವರ ಸಾಹಿತ್ಯಕ್ಕೆ ರವಿ ಬಸರೂರು ಅವರ ಸಂಗೀತ ನಿರ್ದೇಶನವಿದೆ.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ, ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರೆಯ.
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
2: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶವಾಣಿ.
3: ಆನಂದಮಯ ಈ ಜಗ ಹೃದಯ.
4: ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ನೃತ್ಯದ ಬಗ್ಗೆ ಮಾತನಾಡ್ತಾ ಇದ್ವಿ. ನಮ್ಮ ಭಾರತದಲ್ಲಿ ನೃತ್ಯ ಕಲೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ನೃತ್ಯ ಎಂಬ ಪದವು ಸಂಸ್ಕೃತದ ನೃತ್ ಎಂಬ ಧಾತುವಿನಿಂದ ಬಂದಿದೆ. ಇದರರ್ಥ ಚಲನೆ ಅಥವಾ ಕುಣಿತ ಎಂದಾಗಿದೆ. ನೃತ್ಯವು ಮಾನವನ ಭಾವನೆಗಳು, ಆಲೋಚನೆಗಳು ಮತ್ತು ಸಂಸ್ಕೃತಿಯನ್ನು ದೇಹದ ಚಲನೆಗಳ ಮೂಲಕ ವ್ಯಕ್ತಪಡಿಸುವ ಒಂದು ಸುಂದರ ಕಲೆ. ಸಂಗೀತ, ಲಯ, ತಾಳ ಮತ್ತು ಭಾವಗಳ ಸಮನ್ವಯವೇ ಈ ನೃತ್ಯ. ಈಗ ಕೇಳಿ ಪರ್ವಾ ಚಿತ್ರದ ಗೀತೆ. ಉದಿತ್ ನಾರಾಯಣ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬರಲಿದೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೇ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್

ಸಿರಿಗಂಧ ಕಾರ್ಯಕ್ರಮದಲ್ಲಿ ನೃತ್ಯದ ಬಗ್ಗೆ ಮಾತನಾಡ್ತಾ, ನೃತ್ಯದಲ್ಲಿ ತಾಳ ಅಂದರೆ ಸಂಗೀತದ ಲಯಬದ್ಧತೆ, ಲಯ ಅಂದರೆ ಚಲನೆಯ ವೇಗ ಮತ್ತು ಕ್ರಮ, ಭಾವ ಅಂದರೆ ಮನಸ್ಸಿನ ಭಾವನೆಗಳ ಅಭಿವ್ಯಕ್ತಿ, ರಸ ಅಂದರೆ ಪ್ರೇಕ್ಷಕರಲ್ಲಿ ಮೂಡುವ ಅನುಭವ, ಮುದ್ರೆಗಳು ಅಂದರೆ ಕೈ ಮತ್ತು ಬೆರಳುಗಳ ಸಂಕೇತಗಳ ಚಲನೆಗಳು, ಇವೆಲ್ಲವೂ ನೃತ್ಯದ ಪ್ರಮುಖ ಅಂಶಗಳಾಗಿವೆ ಅಂತ ನೋಡ್ಬೋದು. ಈಗ ಕೇಳಿ ಕೃಷ್ಣ ರುಕ್ಮಿಣಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಕೆ ವಿ ಮಹದೇವನ್ ಅವರ ಸಂಗೀತ ನಿರ್ದೇಶನವಿದೆ.

ಕರ್ನಾಟಕದಲ್ಲಿ ಡೊಳ್ಳು ಕುಣಿತ, ವೀರಗಾಸೆ, ಯಕ್ಷಗಾನ, ಪೂಜಾ ಕುಣಿತ, ನಂದಿಕೋಲು ಕುಣಿತ ಮುಂತಾದ ಜಾನಪದ ನೃತ್ಯಗಳು ಪ್ರಸಿದ್ಧವಾಗಿವೆ. ನೃತ್ಯ ಕೇವಲ ಮನರಂಜನೆಯಷ್ಟೇ ಅಲ್ಲ, ಅದು ಸಮಾಜದ ಸಂಸ್ಕೃತಿ, ಸಂಪ್ರದಾಯ ಮತ್ತು ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಸಾಧನ. ಹಬ್ಬಗಳು, ಮದುವೆಗಳು, ಧಾರ್ಮಿಕ ಆಚರಣೆಗಳು ಮತ್ತು ವೇದಿಕೆ ಕಾರ್ಯಕ್ರಮಗಳಲ್ಲಿ ನೃತ್ಯ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಈಗ ಕೇಳಿ, ಮೈಲಾರಿ ಚಿತ್ರದ ಗೀತೆ ಶಂಕರ್ ಮಹದೇವನ್ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ಕವಿರಾಜ್ ಅವರ ಸಾಹಿತ್ಯ ಮತ್ತು ಗುರುಕಿರಣ್ ಅವರ ಸಂಗೀತ ಈ ಗೀತೆಗಿದೆ.

ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದು ಹೇಮಂತ್ ಹಾಗೂ ಸಂಗಡಿಗರು. ಹಾಡಿರುವ ಗೀತೆ ಮೂಡಿಬರಲಿದೆ ಕಲ್ಲರಳಿ ಹೂವಾಗಿ ಚಿತ್ರದಿಂದ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ನೃತ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ನೃತ್ಯವನ್ನ ಮಾಡೋದ್ರಿಂದ ದೈಹಿಕ ಆರೋಗ್ಯ ಸುಧಾರಿಸುತ್ತೆ, ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ, ದೇಹದ ಸಮತೋಲನ ಹೆಚ್ಚುತ್ತೆ, ಆತಂಕ ಮತ್ತು ಒತ್ತಡ ಕಡಿಮೆಯಾಗುತ್ತೆ, ಜೊತೆಗೆ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಲು ಸಹಾಯವಾಗುತ್ತೆ. ಇವೆಲ್ಲವೂ ನೃತ್ಯದ ಪ್ರಯೋಜನಗಳಾಗಿವೆ. ಈಗ ಕೇಳಿ ಬಣ್ಣದ ಗೆಜ್ಜೆ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಗಳಲ್ಲಿ ಮೂಡಿಬರಲಿದೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಮುಂದಿನ ಗೀತೆ ತನನಂ ತನನಂ ಚಿತ್ರದ್ದು. ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಚಿತ್ರಾರವರು.

ಇಂದಿನ ಸಿರಿಗಂಥ ಕಾರ್ಯಕ್ರಮದಲ್ಲಿ ನೃತ್ಯದ ಬಗ್ಗೆ ಮಾತನಾಡ್ತಾ ಇದ್ವಿ. ನೃತ್ಯವು ದೇಹ, ಮನಸ್ಸು ಮತ್ತು ಆತ್ಮವನ್ನು ಒಂದಾಗಿಸುವ ಅದ್ಭುತವಾದ ಕಲೆ. ಇದು ಮನುಷ್ಯರ ಪ್ರತಿಭೆಯನ್ನು ಬೆಳಗಿಸುವುದರ ಜೊತೆಗೆ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಉಳಿಸಿ ಬೆಳೆಸುವ ಮಾಧ್ಯಮವಾಗಿದೆ ಅಂದರೆ ತಪ್ಪಾಗಲಾರದು. ಈ ನೃತ್ಯ ಕಲೆಯನ್ನು ಕಲಿಯುವುದು ವ್ಯಕ್ತಿತ್ವ ವಿಕಾಸ

ಇದುವರೆಗೆ ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಈ ಕಾರ್ಯಕ್ರಮವು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಇಲ್ಲಿಗೆ ಈ ಸಿರಿಗಂಧ ಕಾರ್ಯಕ್ರಮ ಮುಕ್ತಾಯವಾಯಿತು.

ಆಕಾಶವಾಣಿ ಬೆಂಗಳೂರು. ಸಮಯ 8:43:08. ಈಗ ಒಂದು ಪ್ರಕಟಣೆ, ನಂತರ 8:45 ಸರಿಯಾಗಿ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದೊಂದು ಪ್ರಕಟಣೆ. ಭಾರತ ಸರ್ಕಾರದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ಗ್ರೂಪ್ ಬಿ ನಾನ್ ಗೆಜೆಟೆಡ್ ಹಾಗೂ ಗ್ರೂಪ್ ಸಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದು, ಅರ್ಜಿ ಸಲ್ಲಿಸುವ ಕಡೆಯ ದಿನಾಂಕ 22/6/2026 ಆಗಿರುತ್ತದೆ. ಕನಿಷ್ಠ ವಿದ್ಯಾರ್ಹತೆ ಪದವಿ, ವಯೋಮಿತಿ 18-32 ವರ್ಷಗಳು. ವಿವಿಧ ಮಂತ್ರಾಲಯಗಳು, ಸಂಸ್ಥೆಗಳು, ವಿಭಾಗಗಳ ಸುಮಾರು 12,256 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಹೆಚ್ಚಿನ ಮಾಹಿತಿಯನ್ನು sscc.gov.in ಸಾವಿರದ 2526 ಜಾಹೀರಾತನ್ನು ಗಮನಿಸಿ ಪಡೆಯಬಹುದಾಗಿದೆ. ಇದು ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ಬೆಂಗಳೂರು, ಸಮಯ 9:15. ಈಗ ಕೇಳಿ ವೃಂದಗಾನದಲ್ಲಿ ಭಾವಗೀತೆಗಳು. ಮೊದಲಿಗೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ.

ಇದುವರೆಗೆ ವೃಂದಗಾನದಲ್ಲಿ ಭಾವಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಸರಿಯಾಗಿ 9:30 ಮನಿ ಟಾಕ್ ನಂತರ ಮಂಥನ್ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಜಿ ರಾಜನಾರಾಯಣ್ ಅವರ ಕೊಳಲು ವಾದನ ಕೇಳಿದ್ರಿ. ವೈಲಿನ್ ಎಸ್ ಶೇಷಗಿರಿರಾವ್, ಮೃದಂಗ ವಿ ಕೃಷ್ಣ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು.
1: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವಾಯೋಗಿಯನ್ನೋಡಲ್ಲಿ
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
4: ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
5: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
6: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ಬೆಂಗಳೂರು, ಸಮಯ 10:30:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ. ವಿಷಯ ಆತಂಕವಾದ್.

ಆಕಾಶವಾಣಿ ಬೆಂಗಳೂರು, ಸರಿಯಾಗಿ 11:05 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: Dr. Shivraj Singh Chauhan today held a high-level agriculture review meeting in New Delhi and conducted a detailed review of preparations across the country for the Kharif 2026 season. The Agriculture Ministry said in a statement that in context of possible El Nino conditions, he placed special emphasis on increasing cotton production, achieving self-reliance in pulses and advanced contingency plans for low rainfall districts. Home Minister Amit Shah today chaired a crucial meeting in New Delhi during which consensus was reached among six states on the long-pending Kishan multi-purpose dam project aimed at the rejuvenation of the Yamuna River. The Home Minister said in a statement, Himachal Pradesh, Uttarakhand, Delhi, Uttar Pradesh, Haryana and Rajasthan have agreed to sign a memorandum of understanding for the implementation of the project. Following the signing of the MOU, the Kishan project will be placed before the Union Cabinet for approval. West Bengal Chief Minister Suvendu Adhikari today announced that the historic Eastern Frontier Rifles EFR will soon be revived with more than 1,000 Gorkha youths to be recruited into the force. Addressing a public rally in Kursiong under Darjeeling District to accord a grand welcome to the newly elected Chief Minister in the Darjeeling Hills, Mr. Adhikari paid tribute to the valor and sacrifices of Gorkha soldiers in defending the nation. India and Japan have adopted the rules of implementation for the Joint Crediting Mechanism or JCM under Article 6.2 of the Paris Agreement for enhancing cooperation on climate action, greenhouse gas emission reduction and Sustainable Development Act initiative. Iran today said that the deal to end the war with the United States would also require Israel to withdraw from Lebanon. Iranian Foreign Minister Abbas Araghchi said Israel's continued occupation of southern Lebanon would violate the Memorandum of Understanding reached between the United States and Iran. In the FIFA World Cup 2026, France will take on Senegal in Group 1 clash at New Jersey in the United States tonight. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು. ಈಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು, 6:30 ಚಿಂತನ ಚಂದ್ರಕಲಾ ನಂದಾವರ ಅವರಿಂದ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ವಿಷಯ ಉದ್ಯೋಗಾವಕಾಶಗಳು ಭಾಗ ಇಂದ್ರಾಣಿ ಹಂದೆ ಪಿಎಸ್ ಪ್ಲೇಸ್ಮೆಂಟ್ ಆಫೀಸರ್ ಸಿಡ್ಯಾಕ್ ಬೆಂಗಳೂರು, ಪ್ರಾಯೋಜಕರು ಸುಧಾರಿತ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ, 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನ್ಹೆರೆಪಲ್, 11:00 ಸವಿ ನೆನಪು, ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ ಡಾಕ್ಟರ್ ದುರ್ಗಾ ರತ್ನ ಸಿ ಅವರಿಂದ ಭಾಷಣ, ವಿಷಯ ಮಾನವ ಕಳ್ಳ ಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ, 12:35 ಆರೋಗ್ಯ ಸಂಚಿಕೆಯಲ್ಲಿ ಪಿಸಿಓಡಿ ಪಿಸಿಓಎಸ್ ಮತ್ತು ಪಿಎಂಒಎಸ್ ನಡುವಿನ ವ್ಯತ್ಯಾಸ ಕುರಿತು ಡಾಕ್ಟರ್ ಹರಿಚರಣ್ ಟಿಕೆ ಅವರೊಂದಿಗೆ ಮಾಹಿತಿ, ನಂತರ ಬೊಜ್ಜು ಮತ್ತು ಡಯಾಬಿಟಿಸ್ ನಡುವಣ ಸಂಬಂಧ ಕುರಿತು ಡಾಕ್ಟರ್ ಗಾನವಿ ಅವರೊಂದಿಗೆ ಮಾತುಕತೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ, 1:00 ಪ್ರಗತಿ ಪಥ ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನೆ ಕುರಿತು ಮಾಹಿತಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ, 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, 2:40 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕಾಮಾಕ್ಷಿ ಸುರೇಶ್. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಗೀರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ರಸವಾರ್ತೆ, 6:51 7:34 7:45 ಹಾಗೂ 9:15 ಆಟದ ಮುಕ್ತಾಯದವರೆಗೆ ಭಾರತ ಮತ್ತು ನೆದರ್ಲೆಂಡ್ಸ್ ತಂಡಗಳ ನಡುವೆ ಹೆಡಿಂಗ್ಲೆ ಲೀಡ್ಸ್ನಲ್ಲಿ ನಡೆಯಲಿರುವ ICC T20 ಟ್ವೆಂಟಿ ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ಕೇಳುವಿರಿ. ಇನ್ನುಳಿದಂತೆ ಇತರೆ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಕೇಳಬಹುದು. 6:51 ಕೃಷಿರಂಗ, ಮೇವಿನ ಬೆಳೆಗಳ ಬೇಸಾಯದ ಕ್ರಮಗಳು ಕುರಿತು ಡಾಕ್ಟರ್ ಲತಾ ಹೆಚ್ಎಸ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಜನಪದ ಸಂಗೀತದಲ್ಲಿ ಕನಕಪುರ ತಾಲೂಕು ದೊಡ್ಡ ಕಬ್ಬಳ್ಳಿಯ ಗುರುಮಾದಪ್ಪ ಮತ್ತು ಸಂಗಡಿಗರಿಂದ ಕಂಸಾಳೆ ಪದ ಕೇಳುವಿರಿ. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ಪ್ರಚಲಿತ ವಿದ್ಯಮಾನ, ಆಕಾಶವಾಣಿ ಸುದ್ದಿ ವಿಭಾಗದ ಕೊಡುಗೆ. 9:30 ಕ್ರೀಡಾಲೋಕ, ಅಂತಾರಾಷ್ಟ್ರೀಯ ಕರಾಟೆ ಅಥ್ಲೀಟ್ ಹಾಗೂ ಯೋಗ ತಜ್ಞ ಡಾಕ್ಟರ್ ಪಿ ರಾಘವೇಂದ್ರ ಅವರೊಡನೆ ಸಂದರ್ಶನ. ವಿಷಯ ಕ್ರೀಡೆಯಾಗಿ ಯೋಗ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಪಂಡಿತ್ ರವೀಂದ್ರ ಯಾವಗಲ್ ಅವರಿಂದ ತಬಲಾ ವಾದನ. ವೈಲಿನ್ ಸಹಕಾರ ಸಿಎನ್ ಚಂದ್ರಶೇಖರ್. 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ. ವಿಷಯ ನಕ್ಸಲ್ವಾದ. ಇದುವರೆಗೆ ನಾಳಿನ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾದವು. ಈಗ ಸಮಯ 11:14:35. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:55 ಆರಂಭವಾಗುವುದು. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.